ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಆಷಾಢ ಮಾಸದ 19 ದಿನ, ಅಂದರೆ 2026 ಇಸ್ವಿಯ ಜುಲೈ ತಿಂಗಳ 10 ತಾರೀಕು ಶುಕ್ರವಾರ. ಈಗ ಸಮಯ 5:58:41. ನಮ್ಮ ನಿಲಯದ ಬೆಳಕಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸೀಮಾ ಎಂ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಮನುಷ್ಯತ್ವದ ಮಹಿಮೆಯನ್ನು ಯಾವತ್ತೂ ಮರೆಯಬೇಡಿ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು ಇದೀಗ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗಂಟೆಗೆ

ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾಜ್ಯವ್ಯಾಪಿ ಪ್ರಸಾರವಾಗಲಿರುವ ನಮ್ಮ ನಿಲಯದಿಂದ ಚಿಂತನ ಕೇಳುವಿರಿ ಪ್ರೊಫೆಸರ್ ವಿ ನರಹರಿ ಅವರಿಂದ. 6:35 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 6:40 ಪ್ರಾಯೋಜಿತ ಕಾರ್ಯಕ್ರಮ ಯುಹೆಎಚ್ಎಸ್ ನೇಗಿಲ ಮಿಡಿತ, ವಿಷಯ ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ. ಭಾಗವಹಿಸುವ ತಜ್ಞರು ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್, ಪ್ರಾಧ್ಯಾಪಕರು ಅಡಿಕೆ ಸಂಶೋಧನಾ ಕೇಂದ್ರ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ, ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. 6:45 ರೈತರಿಗಾಗಿ ಸಲಹೆ, 6:50 ಆರೋಗ್ಯ ಬಿಂದು, ವಿರುದ್ಧ ಆಹಾರ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಸ್ಫೂರ್ತಿ ಪ್ರಸಾದ್ ಎಚ್ಎಂ. 7:15 ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 8:30 9:30 ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ನಲ್ನುಡಿ, ಬದುಕಿಗೊಂದು ಹಿತನುಡಿ ಸಾವಿತ್ರಿ ರಾಮರಾವ್ ಅವರಿಂದ. 9:10 ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್ಸ್ ಕೇಳುವಿರಿ. 10:00 ಜನರಂಜನಿ, ಕರೆಗೊಂದು ಗೀತೆ, ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. 11:00 ಜನಪದ ಗೀತೆಗಳ ಕಾರ್ಯಕ್ರಮ. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯ ಮಾಡಿಕೊಳ್ಳುವಿರಿ. ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯೆಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕುರಿತು ಸಂವಾದ ಕೇಳುವಿರಿ. ಭಾಗವಹಿಸುತ್ತಾರೆ ಸುವರ್ಣ ಶಿವಾನಂದ್ ನಾಯ್ಕ್ ಮತ್ತು ರೂಪಾಗೌಡ. ನಮ್ಮ ನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಸಂಜೆ 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ನಮ್ಮ ನಿಲಯದಿಂದ ಸಂಜೆ 5:00 ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ, 5:30 ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ, 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿ ಗ್ರಾಮದ ಹೊನ್ನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ, ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ. 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:45 ಭಾಷಣ, ಮಹಿಳಾ ಸಾಹಿತ್ಯದ ಹೊಸ ಅಲೆಗಳು, ಈ ಕುರಿತು ಮಾತನಾಡುತ್ತಾರೆ ಮಾಲತಿ ಪಟ್ಟಣಶೆಟ್ಟಿ. 8:00 ಜನರಂಜನಿ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 8:45 ವಚನಗಳನ್ನು ಆಲಿಸುವಿರಿ. 9:15 ಭಾವಗೀತೆಗಳನ್ನು ಕೇಳುವಿರಿ. 9:30 ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ರಾತ್ರಿ 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಸಮಯ 6:10 12 ಸೆಕೆಂಡ್ಗಳು. ಇದೀಗ ಕೇಳಿ ನಮನ ಭಕ್ತಿಗೀತೆ.

ಇಗಳ ಕಾರ್ಯಕ್ರಮ ಆತ್ಮೀಯ ಕೇಳುಗರೆ, ವಿಷ್ಣುವಿನ ದಶಾವತಾರಗಳ ಮಾಹಿತಿಯನ್ನ ಮುಂದುವರಿಸುತ್ತಾ ಇಂದಿನ ನಮನ ಕಾರ್ಯಕ್ರಮದಲ್ಲಿ ವಿಷ್ಣುವಿನ 10ನೇ ಅವತಾರ ಕಲ್ಕಿ ಅವತಾರ, ಅಂದರೆ ಅಂತಿಮ ಅವತಾರ ಕಲ್ಕಿ ಅವತಾರದ ಬಗ್ಗೆ ತಮಗೆ ಕಿರು ಮಾಹಿತಿಯನ್ನು ತಿಳಿಸ್ತೇನೆ. ಕಲಿಯುಗದ ಕೊನೆಯಲ್ಲಿ ಅಧರ್ಮ, ಅನ್ಯಾಯ, ಹಿಂಸೆ ಮತ್ತು ದುಷ್ಟಶಕ್ತಿಗಳು ಹೆಚ್ಚಾದಾಗ ಧರ್ಮವನ್ನು ಪುನಃಸ್ಥಾಪಿಸಲು ಭಗವಾನ್ ವಿಷ್ಣುವು ಕಲ್ಕಿ ಅವತಾರವಾಗಿ ಅವತರಿಸುತ್ತಾರೆ ಎಂದು ಪುರಾಣಗಳಿಂದ ನಮಗೆ ತಿಳಿಯುತ್ತೆ. ಭೂಮಿಯ ಮೇಲಿನ ಅಧರ್ಮ ಮತ್ತು ಕತ್ತಲೆಯನ್ನು ಕೊನೆಗೊಳಿಸಿ ಸತ್ಯ ಮತ್ತು ಶಾಂತಿಯ ಹೊಸ ಯುಗವಾದ ಸತ್ಯಯುಗ ಅಥವಾ ಕೃತಯುಗವನ್ನು ಪುನಃ ಪ್ರಾರಂಭಿಸುವುದೇ ಈ ಕಲ್ಕಿ ಅವತಾರದ ಉದ್ದೇಶವಾಗಿದೆ. ಶ್ರೀಮದ್ ಭಾಗವತ ಪುರಾಣ, ವಿಷ್ಣು ಪುರಾಣ ಮತ್ತು ಕಲ್ಕಿ ಪುರಾಣಗಳಲ್ಲಿ ಈ ಕಲ್ಕಿ ಅವತಾರದ ಬಗ್ಗೆ ಉಲ್ಲೇಖಿಸಲಾಗಿದೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಆರಂಭದಲ್ಲಿ ಕೇಳೋಣ ಆರ್.ಎನ್. ಜೈಗೋಪಾಲ್ ಅವರ ರಚನೆಯನ್ನ. ಬಾರಮ್ಮ ಸಿರಿ ಮಹಾಲಕ್ಷ್ಮಿ, ಬಾರಮ್ಮ ಶ್ರೀ ವರ ಲಕ್ಷ್ಮಿ, ಬಾಗಿಲ ಒಳಗೆ ಬಾಕ್ಯದ ಲಕ್ಷ್ಮಿ, ಬಾರಮ್ಮ ಸಿರಿ ಮಹಾಲಕ್ಷ್ಮಿ ಎಂದು ಹಾಡಿದ್ದಾರೆ ಪಿ. ಸುಶೀಲಾ.

ಕೇಳುಗರೆ, ವಿಷ್ಣುವಿನ ಅಂತಿಮ ಅವತಾರ ಕಲ್ಕಿ ಅವತಾರದ ಬಗ್ಗೆ ತಮಗೆ ಹೇಳ್ತಾ ಇದ್ದೆ. ಇನ್ನು ಪುರಾಣಗಳ ಪ್ರಕಾರ ಕಲ್ಕಿ ಅವತಾರವು ಶಂಬಲ ಎಂಬ ಗ್ರಾಮದಲ್ಲಿ ವಿಷ್ಣು ಯಶ ಮತ್ತು ಸುಮತಿ ದಂಪತಿಗಳಿಗೆ ಜನಿಸುವರೆಂದು ಹೇಳಲಾಗಿದೆ. ಈ ಅವತಾರದಲ್ಲಿ ಕಲ್ಕಿಯು ದೇವದತ್ತ ಎಂಬ ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡಿ ಜ್ವಲಂತ ಖಡ್ಗವನ್ನು ಹಿಡಿದು ದುಷ್ಟರನ್ನ ಸಂಹರಿಸಿ ಧರ್ಮವನ್ನು ಪುನಃ ಸ್ಥಾಪಿಸುವರೆಂದು ಹೇಳಲಾಗಿದೆ. ಕಲ್ಕಿ ಅವತಾರದ ಮುಖ್ಯ ಉದ್ದೇಶವೇ ಅಧರ್ಮ ಮತ್ತು ದುಷ್ಟಶಕ್ತಿಗಳ ನಾಶ, ಸಜ್ಜನರ ರಕ್ಷಣೆ, ಧರ್ಮದ ಪುನಃಸ್ಥಾಪನೆ, ಹಾಗೆ ಕಲಿಯುಗದ ಅಂತ್ಯ ಮಾಡಿ ಸತ್ಯಯುಗದ ಆರಂಭಕ್ಕೆ ಕಾರಣವಾಗುವುದು. ಇನ್ನು ಈ ಕಲ್ಕಿ ಅವತಾರದಲ್ಲಿ ಭಗವಾನ್ ಪರಶುರಾಮರು ಕಲ್ಕಿಗೆ ಶಸ್ತ್ರಾಸ್ತ್ರ ಮತ್ತು ಶಾಸ್ತ್ರಗಳ ವಿದ್ಯೆಯನ್ನು ನೀಡುವಂತಹ ಗುರುಗಳಾಗಲಿದ್ದಾರೆ. ಈ ಅವತಾರದಲ್ಲಿ ಕಲ್ಕಿಯು ದೈವಿಕ ಶಕ್ತಿಗಳನ್ನು ಹೊಂದಿರುವ ಒಬ್ಬ ಮಹಾನ್ ಯೋಧನಾಗಿ ಜಗತ್ತನ್ನ ರಕ್ಷಿಸಲಿದ್ದಾರೆ. ಪುರಾಣಗಳ ಪ್ರಕಾರ ನಾವು ಪ್ರಸ್ತುತ ಕಲಿಯುಗದಲ್ಲಿದ್ದೇವೆ. ಕಲಿಯುಗದ ಅಂತ್ಯದ ವೇಳೆಗೆ ಧರ್ಮ ಕ್ಷೀಣಿಸಿ ಅನ್ಯಾಯ, ಹಿಂಸೆ, ಲೋಭ, ಸ್ವಾರ್ಥ, ಸುಳ್ಳು ಮತ್ತು ದುಷ್ಟತನ ಹೆಚ್ಚಾಗುತ್ತೆ. ಆಗ ಲೋಕದಲ್ಲಿ ಧರ್ಮವನ್ನು ಪುನಃ ಸ್ಥಾಪಿಸಲು ಭಗವಾನ್ ವಿಷ್ಣುವು ಕಲ್ಕಿ ಅವತಾರವಾಗಿ ಅವತರಿಸುತ್ತಾರೆ ಎಂದು ನಂಬಲಾಗಿದೆ. ಮುಂದಿನ ಭಕ್ತಿಗೀತೆಯನ್ನು ಕೇಳೋಣ. ಅಮ್ಮ ಎಮ್ಮ ಲಕ್ಷ್ಮೀ ನನಗೆ ಅಭಯವ ಕೊಡು ಸೀತಮ್ಮ ಅಂತ ಹಾಡಿದ್ದಾರೆ ಶ್ರುತಿ ರಮೇಶ್.

ಕೇಳುಗರೆ, ವಿಷ್ಣುವಿನ ಅಂತಿಮ ಅವತಾರ ಭವಿಷ್ಯದ ಕಲ್ಕಿ ಅವತಾರದ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಕಲ್ಕಿ ಅವತಾರವು ಕೇವಲ ಭವಿಷ್ಯದ ಅವತಾರವಲ್ಲ, ಇದು ಸತ್ಯ, ನ್ಯಾಯ ಮತ್ತು ಧರ್ಮ ವಿಜಯದ ಸಂಕೇತವಾಗಿದೆ. ಎಷ್ಟೇ ಅಧರ್ಮ ಹೆಚ್ಚಾದರೂ ಕೊನೆಗೆ ಧರ್ಮವೇ ಜಯಶಾಲಿಯಾಗುತ್ತೆ ಎಂಬ ವಿಶ್ವಾಸವನ್ನು ಈ ಅವತಾರವು ಸಾರುತ್ತೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಸತ್ಯ, ಪ್ರಾಮಾಣಿಕತೆ, ಕರುಣೆ ಮತ್ತು ನ್ಯಾಯದ ಮಾರ್ಗವನ್ನು ಅನುಸರಿಸಬೇಕು ಎಂಬ ಸಂದೇಶವನ್ನು ಕೂಡ ನೀಡುತ್ತೆ ಈ ಕಲ್ಕಿ ಅವತಾರ. ಹಾಗಾದರೆ ಕಲ್ಕಿ ಅವತಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿ ಕೆಲವು ದೇವಾಲಯಗಳಿವೆ. ಆ ದೇವಾಲಯಗಳು ಯಾವುವು ಅಂತ ನೋಡೋದಾದರೆ, ಶ್ರೀ ಕಲ್ಕಿ ಧಾಮ್ ದೇವಾಲಯ ಉತ್ತರ ಪ್ರದೇಶದ ಶಾಂಬಾಲಾ ಎಂಬಲ್ಲಿದೆ. ಇದು ವಿಶ್ವದ ಮೊದಲ ಧಾಮ್ ಆಗಿದೆ. ಇನ್ನು ಶ್ರೀ ಕಲ್ಕಿ ದೇವಾಲಯ ಜೈಪುರ, ರಾಜಸ್ಥಾನ. ಇಲ್ಲಿ ಬಿಳಿ ಅಮೃತ ಶಿಲೆಯ ದೇವದತ್ತ ಕುದುರೆಯ ಸುಂದರ ಪ್ರತಿಮೆ ಇದೆ. ಇದು ಪ್ರಸಿದ್ಧವಾದ ಕಲ್ಕಿ ದೇವಾಲಯ ಅಂತಲೇ ಹೇಳ್ಬೋದು. ಇನ್ನು ಕಲ್ಕಿಪುರಿ ದೇವಸ್ಥಾನ ಕೇರಳ. ಇಲ್ಲಿ ತ್ರಿಮೂರ್ತಿಗಳ ಸಂಕಲ್ಪದೊಂದಿಗೆ ಕಲ್ಕಿ ಭಗವಾನನ ಆರಾಧನೆ ಕೂಡ ನಡೆಯುತ್ತೆ. ಇನ್ನು ಬೆಂಗಳೂರಿನ ದೊಮ್ಮಲೂರು ಮತ್ತು ಸೃಜನಾತ್ಮಕ ಪ್ರದೇಶಗಳಲ್ಲಿ ಶ್ರೀ ಪರಂಜ್ಯೋತಿ ಕಲ್ಕಿ ಧಾಮ್ ಮತ್ತು ಕಲ್ಕಿ ಧ್ಯಾನ ವಿಹಾರ ಕೇಂದ್ರಗಳಿವೆ. ಇನ್ನು ಕಲ್ಕಿ ಅವತಾರ ಆಶ್ರಮ ಕಾರ್ಕಳ, ಉಡುಪಿ ಜಿಲ್ಲೆ. ಹಾಗೆ ಕರ್ನಾಟಕದ ಪ್ರಸಿದ್ಧ ವಿಷ್ಣು ದೇವಾಲಯಗಳಾದ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ, ಹಂಪಿಯ ವಿಠಲ ದೇವಸ್ಥಾನಗಳ ಗೋಡೆ ಮತ್ತು ಸ್ತಂಭಗಳ ಮೇಲೆ ದಶಾವತಾರದ ಕೆತ್ತನೆಗಳಲ್ಲಿ ಕಲ್ಕಿ ಅವತಾರದ ಕಲ್ಪನೆಯನ್ನ ಕೂಡ ಕೆತ್ತಲಾಗಿದೆ. ಕಲ್ಕಿ ಅವತಾರವು ಕೇವಲ ದುಷ್ಟರ ಸಂಹಾರವನ್ನಷ್ಟೇ ಅಲ್ಲ, ನ್ಯಾಯ, ಸತ್ಯ, ಕರುಣೆ ಮತ್ತು ಧರ್ಮ

ಭಗವದ್ಗೀತೆಯ ಪುನರುತ್ಥಾನದ ಸಂಕೇತವಾಗಿಯೂ ಪರಿಗಣಿಸಲಾಗುತ್ತೆ. ಭಗವದ್ಗೀತೆಯ ಸಂದೇಶವಾದ ಧರ್ಮ ಸಂಸ್ಥಾಪನಾ ಥಾರ್ಯ ಸಂಭವಾಮಿ ಯುಗೇ ಯುಗೇ ಎಂಬ ತತ್ವದ ಪರಿಪೂರ್ಣ ರೂಪವೇ ಕಲ್ಕಿ ಅವತಾರವೆಂದು ಭಕ್ತರು ನಂಬಿದ್ದಾರೆ. ಇದಾಗಿತ್ತು ಕೇಳುಗರೆ ವಿಷ್ಣುವಿನ ದಶಾವತಾರದ ಅಂತಿಮ ಅವತಾರ. ಕಲಿಯುಗದ ಕೊನೆಯಲ್ಲಿ ಧರ್ಮವನ್ನ ಪುನಃಸ್ಥಾಪಿಸಲು ವಿಷ್ಣುವು ತಾಳಲಿರುವ ಕಲ್ಕಿ ಅವತಾರದ ಕುರಿತಾದ ಕಿರುಮಾಹಿತಿ. ಇಲ್ಲಿಗೆ ವಿಷ್ಣುವಿನ ದಶಾವತಾರಗಳ ಮಾಹಿತಿಯು ಸಂಪೂರ್ಣವಾಯಿತು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಆರ್ ಎನ್ ಜಯಗೋಪಾಲರ ರಚನೆಯನ್ನ, ಜಯ ಜಯ ಹೇ ಶ್ರೀ ಲಕ್ಷ್ಮೀ, ಜಯ ಜಯ ಹೇ ಶ್ರೀ ವರಲಕ್ಷ್ಮೀ ಎಂದು ಹಾಡಿದ್ದಾರೆ ಪಿ ಸುಶೀಲಾ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಇಳಿದಾಗ ಕಣ್ಮುಚ್ಚೆ ತಲೆದೋಗುತ್ತೇವೆ. ಬೆಕ್ಕಸ ಬೆರಗಾದಾಗ ಕಣ್ಣು ಅರಳಿಸುತ್ತೇವೆ. ಹುಬ್ಬುಗಳು ಮೇಲೆ ಹೋದಾವು, ಮೂಗಿನ ಮೇಲೆ ಬೆರಳು ಮುಟ್ಟಿತು, ತುಟಿಗಳು ಓ ಆಕಾರ ಪಡೆಯುತ್ತವೆ. ಸಿಟ್ಟು ಬಂದಾಗ ಮುಖವನ್ನು ಸಿಂಡರಿಸುತ್ತೇವೆ. ಅತ್ಯಂತ ಕೋಪ ಬಂದಾಗ ಮುಖವು ಕೆಂಪಾದೀತು, ತುಟಿಗಳು ಅದರುತ್ತವೆ, ಕಣ್ಣು ಕಿಡಿಕಾರುವಂತೆ ತೋರಬಹುದು. ಸಂತಸವು ಮಂದಹಾಸ ತರುತ್ತದೆ, ತುಟಿ ತೆರೆಯದೆ ನಾವು ನಗುತ್ತೇವೆ. ತುಂಬಾ ಸಂತೋಷವಾದಾಗ ತುಟಿಗಳು ಬಿರಿದು ದಂತ ಪಂಕ್ತಿಗಳನ್ನು ತೋರಿಸುತ್ತಾ ಬಾಯಿ ತೆರೆದು ಗಟ್ಟಿಯಾಗಿ ತೆನೆತೆನೆಯಾಗಿ ಶಬ್ದ ತರಂಗಗಳನ್ನು ಹುಟ್ಟಿಸುತ್ತೇವೆ. ಅಸಹ್ಯವನ್ನು ಕಂಡಾಗ ನಮ್ಮ ಎರಡೂ ಹುಬ್ಬುಗಳು ಸಮೀಪಕ್ಕೆ ಬಂದು ಕಣ್ಣುಗಳು ಕಿರಿದಾಗಿ ಮೂಗಿನ ಹೊಳ್ಳೆಗಳು ನೆರಿಗೆ ಗಟ್ಟಬಹುದು, ಮುಖವು ಕಿವಿಚಿಕೊಳ್ಳುತ್ತದೆ. ನಮಗೆ ತುಂಬಾ ಸಂತೋಷವಾದಾಗ ಒಸರುವ ಕಣ್ಣೀರು ಕಣ್ಣಂಚುಗಳಿಂದ ಕಿವಿಗಳ ಕಡೆಗೆ ಹರಿದರೆ ಅದು ಸಂತೋಷಾಶ್ರು, ಅವು ಕಣ್ಣುಗಳಿಂದ ನೇರವಾಗಿ ಕೆಳಕ್ಕೆ ಉದುರಿದರೆ ಅದು ದುಃಖಾಶ್ರು. ಕಣ್ಣೀರಿನ ಜೊತೆಗೆ ಸಿಂಬಳವೂ ಬರುತ್ತದೆ ಎನ್ನೆ. ಕೊರಳ ನರಗಳು ಉಬ್ಬುತ್ತವೆ, ಮಾತು ತೊದಲುತ್ತದೆ. ಹೇಳಿದ ವಿಷಯ ಸ್ಪಷ್ಟವಾಗದಿದ್ದರೆ ಹುಬ್ಬುಗಳು ಮೇಲೇರಿ ಹಣೆಯ ಮೇಲೆ ಗೆರೆಗಳು ಮೂಡುತ್ತವೆ. ಚಿಂತೆಗೆ ಒಳಗಾದಾಗಲೂ ಹಣೆಯಲ್ಲಿ ಇರಿಗೆಗಳು ಮೂಡುವುದುಂಟು. ಗಹನವಾದ ಆಲೋಚನೆಗೆ ನಮ್ಮ ಅಂಗೈಯನ್ನು ನಮ್ಮ ಗಲ್ಲಕ್ಕೆ ಕೆನ್ನೆಗೆ ಇಡುತ್ತೇವೆ. ಧ್ಯಾನ ಮಾಡುವಾಗ ಕಣ್ಣು ಮುಚ್ಚಿಕೊಳ್ಳುತ್ತೇವೆ. ಕೇಳಬಾರದ್ದನ್ನು ಕೇಳುವಾಗ ಎರಡೂ ಕೈಗಳಿಂದ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತೇವೆ. ಪ್ರತಿಭಟಿಸುವಾಗ ಬಾಯಿ ಬಾಯಿ ಬಡಿದುಕೊಳ್ಳುತ್ತೇವೆ. ಇಂತಹ ಮುಖಭಾವಗಳಿಂದಲೇ ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸುತ್ತೇವೆ. ಅದಕ್ಕೆ ಮುಖವೇ ಮನಸ್ಸಿನ ಕನ್ನಡಿ ಎನ್ನುವುದು. ಇವೆಲ್ಲ ಸ್ವಭಾವ ಸಹಜ ಪ್ರವೃತ್ತಿಗೆ ನೈಸರ್ಗಿಕ ಅಭಿವ್ಯಕ್ತಿಗಳು. ಆದರೆ ಯಾವ ಭಾವ ವ್ಯಗ್ರತೆಯನ್ನೂ ಮುಖದಲ್ಲಿ ತೋರಿಸದವರು ಅಲ್ಲಲ್ಲಿ ಇರುತ್ತಾರಷ್ಟೇ. ಅವರನ್ನು ಭಾವಶೂನ್ಯರು ಎನ್ನಬಹುದು ತಾನೆ, ಅಥವಾ ಬಾಹ್ಯ ಪ್ರಕಟಣೆಗೆ ಅಗತ್ಯವಿಲ್ಲ ಎಂದು ಅವರು ಮನದಾಳದಲ್ಲೇ ಭಾವಗಳನ್ನು ನುಂಗಿಕೊಂಡಿರಬಹುದು. ಇಂತಹ ಭಾವ ಪ್ರಕಟಣೆಯ ಮುಖ ಚಹರೆಗಳನ್ನು ನಾವು ಕಪಟವಾಗಿಯೂ ಅಂದರೆ ಸುಳ್ಳು ಸುಳ್ಳೇ ತೋರಿಸುವ ನಾಟಕವನ್ನೂ ಮಾಡುತ್ತೇವಲ್ಲ. ಇನ್ನು ದೀರ್ಘಕಾಲದ ಮುಖಭಾವ ಪ್ರದರ್ಶನಕ್ಕೂ ಉದಾಹರಣೆಗಳುಂಟು. ಸದಾ ಹ್ಯಾಪ್ ಮೋರೆ ಹಾಕಿಕೊಂಡವ, ಸದಾ ಮುಖ ಗಂಟಿಕ್ಕಿಕೊಂಡೇ ಇರುವವ, ಸದಾ ಅಳುಮೋರೆಯವ, ಸದಾ ಕಂಗಾಲು ಮುಖದವ, ಆಗತಾನೇ ಸರಮನೆಯಿಂದ ಬಿಡುಗಡೆಯಾದ ಕೈದಿಯಂತೆ ಸದಾ ಕುರುಚಲುಗಡ್ಡ, ಕೆದರದ ಕೂದಲು, ಮಲಿನ ಮುಖದವ, ಅಂತೆಯೇ ಸದಾ ಹಸುನ್ಮುಖಿ, ಗೆಲುವು ಮುಖದವ, ಗಂಭೀರ ಮುಖ ಮುದ್ರೆಯವ, ತೇಜೋವಂತ ಮುಖದಿಂದಲೇ ಜನರು ಗೌರವಿಸುವಂತೆ ಇರುವವ ಇತ್ಯಾದಿ. ಅಭಿನಯ ರಂಗದಲ್ಲಿ ನಟ ನಟಿಯರ ಮುಖಭಾವ ಪ್ರಕಟಣೆಗೆ ತರಬೇತಿ ಇರುತ್ತದೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಇವುಗಳ ಬಗೆಗೆ ವಿವರವಾದ ಚಿತ್ರಣವಿದೆ. ನರ್ತನದಲ್ಲಿ ಚಲನೆ ವೇಗದ ಜೊತೆಗೆ ಸಾಂದರ್ಭಿಕ ಮುದ್ರೆಗಳು ಮತ್ತು ಮುಖಮುದ್ರೆಗಳೇ ಮೂಲವಸ್ತು. ನವರಸಗಳನ್ನು ಭಾವಾಭಿವ್ಯಕ್ತಿಸುವಾಗ ಮುಖಚಹರೆ ಸೂಕ್ತವಿರಬೇಕು. ಶ್ರವಣಬೆಳಗುಳದ ಗೊಮ್ಮಟನ ಬೃಹದಾಕಾರದ ಕಲ್ಲು ಮುಖವು ನಿರ್ಭಾವ ಶಿಲಾಮುಖವಲ್ಲ, ಶಾಂತರಸವನ್ನು ಸ್ಥಿರವಾಗಿ ಹೊರಸೂಸುವ ಮುಖ ಅದು. ಮನಸ್ಸಿನ ಉಳಿದ ಎಂಟು ರಸಗಳ ವ್ಯಗ್ರತೆಗೆ ಹೊರತಾದುದು. ಆದ್ದರಿಂದ ನಿರ್ಭಾವ ಶಾಂತರಸವನ್ನು ಅಭಿನಯಿಸುವುದು ಕಷ್ಟ ಎಂದು ಹಿಂದಿನವರು ಎಂಟೇ ರಸಗಳನ್ನು ಹೇಳಿದ್ದರು. ಶಾಂತರಸವನ್ನು ಸೇರಿಸಿದ ಅನಂತರವೇ ನವರಸಗಳಾದವು. ನಮ್ಮ ಮುಖಭಾವ ಪ್ರದರ್ಶನಕ್ಕೆ ಬೇರೆ ಬೇರೆಯ ಸಂದರ್ಭಗಳು ಇರುತ್ತವೆ. ಮಗುವಿಗೆ ಉಣ್ಣಿಸುವಾಗ ತಾಯಿಯೂ ಬಾಯಿ ತೆರೆಯುವುದು, ಬಿಗಿಯಾದ ತಿರುಪಿನ ಮುಚ್ಚಳವನ್ನು ತೆಗೆಯುವಾಗ ತುಟಿಗಳನ್ನು ಒಳಕ್ಕೆ ಮುಡಿಸುವುದು, ಭಾರವಾದ ವಸ್ತುವನ್ನು ಎಳೆಯುವಾಗ ಅಬುಡುಕಚ್ಚುವುದು, ಸೂಜಿಗೆ ದಾರವನ್ನು ಪೋಣಿಸುವಾಗ ಕಣ್ಣು ಕಿರಿದಾಗಿಸಿ ನಾಲಿಗೆಯನ್ನು ತುಟಿ ಮುಚ್ಚಿದ್ದರೂ ಸ್ವಲ್ಪ ಹೊರಚಾಚುವುದು ಮೊದಲಾದವುಗಳನ್ನು ನಾವು ಅಪ್ರಯತ್ನವಾಗಿಯೇ ಮಾಡುವುದಿಲ್ಲವೇ? ಒಂದು ಮಾಂಸಖಂಡದ ಚಲನೆಯ ಕಾರ್ಯದಲ್ಲಿ ತೊಡಗಿದಾಗ ಮಿದುಳು ಬೇರೆಯದಕ್ಕೆ ಗಮನವನ್ನು ಕೊಡದಿರಲಿ ಎಂಬುದೇ ಇದಕ್ಕೆ ಮನಃಶಾಸ್ತ್ರದ ವಿವರಣೆ. ಏನೇ ಇರಲಿ, ನಾವೆಷ್ಟು ಬೇಡ ಎಂದು ಪ್ರಯತ್ನಿಸಿದರೂ ನಮ್ಮ ಮುಖಭಾವಗಳು ನಮ್ಮ ಆಂತರ್ಯವನ್ನು ಹೊರಹಾಕಿ ನಮ್ಮ ಗುಟ್ಟನ್ನು ರಟ್ಟು ಮಾಡುತ್ತವೆ ಅಲ್ಲವೇ? ಚಿಂತನಯೋಗ್ಯ ವಿಚಾರ ತಾನೇ ಇದು.
1: ಇದುವರೆಗೆ ಪ್ರೊಫೆಸರ್ ನರಹರಿ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:35:10 ಇದೀಗ ಕೇಳಿ ದೇಶಭಕ್ತಿ ಗೀತೆಯನ್ನ. ನಮೋ ವಿಶ್ವ

0: ಸಮಯ 6:30 ಆಕಾಶವಾಣಿ ಚಿಂತನ ಪ್ರೊಫೆಸರ್ ನರಹರಿ ಅವರಿಂದ.
1: ನಾವು ಕಹಿಯಾದ ಮಾತ್ರೆ ರುಂಗುವಾಗ ಮುಖವನ್ನು ಹೆಂಡುತ್ತೇವೆ. ಅವನ ಮುಖ ನೋಡು, ಹರಳೆಣ್ಣೆ ಕುಡಿದವನ ಹಾಗಿದೆ ಎನ್ನುತ್ತೇವೆ. ಸೊಗಸಾದ ಹಾಡು

ಸನ್ನತಿ ನಮೋ ವಿಶ್ವಭಾರತಿ ಸದ್ಭಾವದ ಸನ್ನತಿ ಇದು ವಸಂತ ಪಲ್ಲವ ಹಾಡಿಕೊಳ್ಳಲಿ ಪಲ್ಲವ. ದರಾಬೇಂದ್ರಿಯವರ ರಚನೆಯನ್ನ ಕೇಳೋಣ ಸಮೂಹ ಗಾನದಲ್ಲಿ.

ಇದುವರೆಗೂ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಈಗ ಸಮಯ ಸರಿಯಾಗಿ 6

0: ಗಂಟೆ 40:17. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಹೋಗಿಸಬೇಕು.
2: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
3: ನಮಸ್ಕಾರ ರೈತ ಬಾಂಧವರೇ, ನಾನು ಡಾ

0: ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ ಈ ವಿಚಾರದ ಕುರಿತು ಕೆಲವು ಮಾಹಿತಿಯನ್ನ ತಮಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಣ್ಣಿನಲ್ಲಿ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ ಇದು ಮೊಟ್ಟ ಮೊದಲು ಶೀತವಲಯದ ಹಣ್ಣಿನ ಬೆಳೆಗಳಲ್ಲಿ ಆರಂಭ ಮಾಡಿದರು. ತದನಂತರದಲ್ಲಿ ಇದು ಈಗ ಉಷ್ಣವಲಯ ಹಾಗೂ ಸಮಶೀತೋಷ್ಣ ವಲಯದ ಬೆಳೆಗಳಲ್ಲಿ ಸಹಿತ ನಾವು ಅಳವಡಿಸಿಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಇಷ್ಟೇ, ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆದು ಕಡಿಮೆ ಅಂತರದಲ್ಲಿ ಬೆಳೆದು ಹೆಚ್ಚು ಉತ್ಪಾದಕತೆಯನ್ನು ಮಾಡುವಂತಹದ್ದು. ನಂತರದಲ್ಲಿ ಇದು ನಾನು ಹೇಳಿದ ಹಾಗೆ ಉಷ್ಣವಲಯ ಸಮಶೀತೋಷ್ಣ ವಲಯದ ಹಣ್ಣಿನ ಬೆಳೆಗಳಲ್ಲಿ ಸಹಿತ ಮಾಡ್ತಾ ಇದ್ದೇವೆ. ಈ ಪ್ರಕ್ರಿಯೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರ್ತದೆ. ಮತ್ತು ನಾವು ಬೆಳೀತಿರುವಂಥ ಕ್ಷೇತ್ರ, ಹಣ್ಣಿನ ತಳಿಗಳು, ನಾವು ಯಾವ ಬೇರು ಸಸಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ರೂಟ್ ಸ್ಟಾಕ್, ಮತ್ತು ಸಯಾನ್ ಯಾವ ಕಡ್ಡಿಗಳನ್ನು ನಾವು ಗಿಡಕ್ಕೆ ಗ್ರಾಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ, ವಾತಾವರಣ, ಕೂಲಿ ಕಾರ್ಮಿಕರ ಲಭ್ಯತೆ, ಮಾರುಕಟ್ಟೆ ವ್ಯವಸ್ಥೆ, ಇದು ಅಲ್ಲದೆ ಇನ್ನಿತರೆ ಅನೇಕ ವಿಚಾರಗಳ ಮೇಲೆ ಈ ಹೆಚ್ಚು ಸಾಂದ್ರ ಬೇಸಾಯವನ್ನು ನಾವು ನಿರ್ಣಯವನ್ನು ತಗೋಬೇಕಾಗ್ತದೆ. ಯಾಕೆ ಮಾಡಬೇಕು ಅಂತ ರೈತರಲ್ಲಿ ಇದು ಪ್ರಶ್ನೆ ಬಂದರೆ, ನೋಡಿ, ಇದು ಇಳುವರಿ ಬೇಗ ಬರಲಿಕ್ಕೆ ಸಹಾಯಕ ಆಗ್ತದೆ, ಗುಣಮಟ್ಟದ ಇಳುವರಿನ ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಮತ್ತು ಕಡಿಮೆ ಖರ್ಚು, ಅಲ್ಲದೆ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗಿ ಆಗಬೇಕು ನಮಗೆ. ಅವೆಲ್ಲ ಅಂಶಗಳಲ್ಲಿ ಈ ಒಂದು ಹೆಚ್ಚು ಹಣ್ಣಿನ ಸಾಂದ್ರ ಬೇಸಾಯ ಪ್ರಮುಖವಾಗ್ತದೆ. ಇದರಲ್ಲಿ ಗಿಡಗಳ ಆಕಾರ ನಿಯಂತ್ರಣೆ ಬಹಳ ಮುಖ್ಯ. ಯಾಕಂದರೆ ನಾವು ಸಾಮಾನ್ಯವಾಗಿ ಏನು, ಉದಾಹರಣೆಗೆ ಮಾವನ್ನು ತಗೊಂಡ್ರೆ ಯಾವ ಥರನಾಗಿ ನಾವು 8 ಮೀಟ್ರು 8 ಮೀಟ್ರು 10 ಮೀಟ್ರು 10 ಮೀಟ್ರು ಅಂತರದಲ್ಲಿ ಬೆಳೀತೀವಲ್ಲ, ಹಾಗೆ ಬೆಳೀಲಿಕ್ಕಾಗಲ್ಲ. ಇಲ್ಲಿ ಇಲ್ಲಿ ಆಕಾರವನ್ನು ಎಷ್ಟು ಬೇಕು ಅಷ್ಟೇ ನಾವು ನಿರ್ಣಯವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ಗಿಡ್ಡ ಜಾತಿಯ ಸಸಿಗಳನ್ನು ತಗೋಬೇಕು, ಮತ್ತು ಆಕಾರ ಕೊಡುವಿಕೆ ಸೌರುವಿಕೆ ಟ್ರೈನಿಂಗ್ ಆ್ಯಂಡ್ ಟ್ರೂನಿಂಗ್ ಅಂತೇಳಿ ಅದು ಸಮರ್ಪಕವಾಗಿ ಆಗಿರಬೇಕು, ಮತ್ತು ಸಸ್ಯ ಪ್ರಚೋದಕಗಳ ಬೆಳವಣಿಗೆ ನಿಯಂತ್ರಿಸುವಂತಹ ಸಸ್ಯ ಪ್ರಚೋದಕಗಳನ್ನು ತೆಗೆದುಕೊಂಡು ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಇನ್ನು ರೈತ ಬಾಂಧವರು ಕೇಳ್ತಾರೆ, ಯಾವ್ಯಾವ ಹಣ್ಣುಗಳಲ್ಲಿ ಇದನ್ನು ಮಾಡಬಹುದು, ಎಲ್ಲ ಹಣ್ಣುಗಳಲ್ಲಿ ಮಾಡಬಹುದಾ? ಇಲ್ಲ, ಎಲ್ಲ ಹಣ್ಣುಗಳಲ್ಲಿ ಇದನ್ನ ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ನಾನು ಹೇಳಿದ ಹಾಗೆ ಶೀತವಲಯದ ಹಣ್ಣುಗಳಾದ ಸೇಬಿನಲ್ಲಿ ಮಾಡಬಹುದು, ಮತ್ತೆ ನಮ್ಮ ಉಷ್ಣವಲಯದ ಹಣ್ಣು ಮಾವಿನಲ್ಲಿ ಮಾಡಬಹುದು, ಮತ್ತೆ ಬಾಳೆಯಲ್ಲಿ ಮಾಡಬಹುದು, ಮತ್ತೆ ಗೋಡಂಬಿಯಲ್ಲಿ ಮಾಡಬಹುದು, ಅಲ್ಲದೆ ಸೀಬೆ, ಇತ್ತೀಚೆಗೆ ಅನೇಕ ಜನ ಸೀಬೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾವಲ್ಲಿ ಮಾಡುವಾಗ ನಾವು ಇದನ್ನ 3 ಮೀಟರ್ 3 ಮೀಟರ್ ಅಂತರದಲ್ಲಿ ಅಥವಾ 5 ಮೀಟರ್ 5 ಮೀಟರ್ ಅಂತರದಲ್ಲಿ ಮಾಡಬಹುದು. ಸೀಬೆಯನ್ನ 2 ಮೀಟರ್ 2 ಮೀಟರ್ ಅಂತರದಲ್ಲಿ ಮಾಡಬಹುದು. ಬಾಳೆಯನ್ನ 4 ಅಡಿ 4 ಅಡಿ ಆ ಅಂತರದಲ್ಲಿ ಮಾಡ್ತಾರೆ. ಮತ್ತೆ ಗೋಡಂಬಿಯನ್ನು 3 ಮೀಟರ್ 3 ಮೀಟರ್ ಅಥವಾ 5 ಮೀಟರ್ 5 ಮೀಟರ್ ಅಂತರದಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು ತಾವು ಇನ್ನೊಂದು ರೈತರು ಕೇಳ್ತಾರೆ, ಏನು ಸರ್ ಎಲ್ಲ ನಾವು ತಳಿಗಳನ್ನು ಆ ಮಾವಿನಲ್ಲಿ ಎಲ್ಲ ತಳಿಗಳನ್ನು ಹೆಚ್ಚು ಸಾಂದರ್ಭದಲ್ಲಿ ಮಾಡಬಹುದಾ? ಇಲ್ಲ, ಕೆಲವೇ ತಳಿಗಳನ್ನು ಮಾವಿನಲ್ಲಾಗಲಿ ಸೀಬೆಯಲ್ಲಾಗಲಿ ಗೋಡಂಬಿಯಲ್ಲಾಗಲಿ ಬಾಳೆಯಲ್ಲಾಗಲಿ ಕೆಲವೇ ತಳಿಗಳು ಏನು ಶಿಫಾರಸು ಇರ್ತವೆ ಅವನ್ನಷ್ಟೇ ನಾವು ಮಾಡಬೇಕಂತ ಹೇಳ್ತೀನಿ. ಮತ್ತು ವಿಶೇಷ ಆದ್ಯತೆ ಕೊಡಬೇಕಾದಂಥ ಅಂಶಗಳಂದರೆ, ಇಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಸರಿಯಾದ ಸಮಯ ಕೊಯ್ಲು ಮತ್ತು ಮಾರಾಟ ಸಂಸ್ಕರಣೆ, ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಮತ್ತು ಇನ್ನೊಂದಪ್ಪ ಅಂದರೆ ಸಸ್ಯ ಪ್ರಚೋದಕಗಳ ಬಳಕೆ, ಅವಕ್ಕೆ ಈ 3 ಅಂಶಗಳಿಗೆ ನಾವು ವಿಶೇಷವಾದಂಥ ಆದ್ಯತೆಯನ್ನು ಕೊಡಬೇಕಂತ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಬಾಂಧವರು ನನ್ನ ಸಂಪರ್ಕಿಸಬೇಕಾದಂಥ ಮೊಬೈಲ್ ಸಂಖ್ಯೆ 9535250742. ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. ಈಗ ಸಮಯ 6:45:17. ಇದೀಗ ಕೇಳಿ ರೈತರಿಗಾಗಿ ಸಲಹೆ.
3: ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲೇ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು.

0: ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣೆಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೆ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದು ಸಾರಿ ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದನೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು, ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು. ನಿಮ್ಮ ಅನುಕೂಲತೆ ತಕ್ಕಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದು ಅಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಲದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬ ತನಕನೂ ಕೂಡ ನಿರಂತರವಾಗಿ ತುಂಬ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವೇನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ನಾವು ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನ ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನು ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ಇದುವರೆಗೂ ರೈತರಿಗಾಗಿ ಸಲಹೆ ಕೇಳಿದಿರಿ. ಕೇಳುಗರೆ ಗಮನಿಸಿ, ಇಂದು ಸಂಜೆ 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ಕೃಷಿ ಇಲಾಖೆಯಿಂದ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ತಪ್ಪದೇ ಕೇಳಿ ಇಂದು ಸಂಜೆ 6:51 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 MHz. ಈಗ ಸಮಯ 6:50 ಈಗ ಕೇಳಿ ಆರೋಗ್ಯ ಬಿಂದು. ವಿರುದ್ಧ ಆಹಾರ ಕುರಿತು ಮಾಹಿತಿಯನ್ನ ನೀಡ್ತಾರೆ ಡಾಕ್ಟರ್ ಸ್ಫೂರ್ತಿ ಪ್ರಸಾದ್ ಹೆಚ್.ಎಂ.
2: ವಿರುದ್ಧ ಆಹಾರ ಅಂದ್ರೆ ಏನು ಅಂತ ಅಂದ್ರೆ, ದೇಹದ ತ್ರಿದೋಷಗಳು ವಾತ ಪಿತ್ತ ಕಫ, ಈ ತ್ರಿದೋಷಗಳ ಸಮತೋಲನವನ್ನು ಹಾಳು ಮಾಡುವಂತಹ ಆಹಾರವನ್ನು ನಾವು ವಿರುದ್ಧ ಆಹಾರ ಅಂತ ತಿಳ್ಕೊಬಹುದು. ನಾವು ತಿಳಿದಿರುವ ಹಾಗೆ ಈ ವಾತ ಪಿತ್ತ ಕಫ ಸಮತೋಲನದಲ್ಲಿ ಇದ್ದರೆ ಆರೋಗ್ಯ ಪ್ರದಾಯಕವಾಗಿರುತ್ತೆ. ಅದೇ ಈ ವಿರುದ್ಧ ಆಹಾರಗಳ ಪರಿಣಾಮದಿಂದ ತ್ರಿದೋಷಗಳು ಏರುಪೇರಾದರೆ ರೋಗಗಳು ಸಂಭವ ಆಗ್ಬೋದು. ಹಾಗೆ ದೇಹದ ಧಾತುಗಳ ನಡವಳಿಕೆಗೂ ವಿರುದ್ಧವಾಗಿರುವ ಆಹಾರಗಳನ್ನ ವಿರುದ್ಧ ಆಹಾರ ಅನ್ಬೋದು. ಇದು ದೋಷವನ್ನು ಹೆಚ್ಚಳ ಮಾಡ್ಬೋದು. ಆದರೆ ಆ ಹೆಚ್ಚಳವಾಗಿರೋ ದೋಷ

0: ಹೊರಗಾಕ್ಲಿಕ್ಕೆ ಆಗದಿರುವಂತ ಪರಿಸ್ಥಿತಿಯಾಗಿ ದೇಹದಲ್ಲಿ ರೋಗಗಳು ಸಂಭವಿಸುವ ಸಾಧ್ಯತೆ ಇರುತ್ತೆ. ಹೀಗೆ ನಮ್ಮ ಸಂಹಿತೆಗಳಲ್ಲಿ 18 ತರಹದ ವಿರುದ್ಧ ಆಹಾರಗಳ ಬಗ್ಗೆ ತಿಳಿಸಿದ್ದಾರೆ. ಅದರಲ್ಲಿ ನಾನು ಇಂದು 6 ವಿರುದ್ಧ ಆಹಾರಗಳ ಬಗ್ಗೆ ವಿವರಿಸಲಿದ್ದೇನೆ. ಸಾಮಾನ್ಯವಾಗಿ ನಾವು ಮಾಡುವಂತಹ ತಪ್ಪು, ನಾವು ಸಾಮಾನ್ಯವಾಗಿ ಸೇವಿಸುವಂತಹ ವಿರುದ್ಧ ಆಹಾರ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ದೇಶ ವಿರುದ್ಧ. ದೇಶ ವಿರುದ್ಧ ಅಂದ್ರೆ ಉದಾಹರಣೆಗೆ ನಾವಿರುವ ಸ್ಥಳ ಚಿತ್ರದುರ್ಗ. ಇಲ್ಲಿ ಪರಿಸರದಲ್ಲಿ ವಾಯು ಹೆಚ್ಚಳವಾಗಿ ಇರತಕ್ಕಂಥದ್ದು, ಹಾಗಾಗಿ ಈ ಒಣಗುವಿಕೆ ಹಾಗೆ ಶುಷ್ಕತೆ ಹೆಚ್ಚಾಗಿರುತ್ತೆ. ಈಗಿರುವ ಸಂದರ್ಭದಲ್ಲಿ ನಾವು ಸೇವಿಸುವ ಆಹಾರ ಒಣಗಿದ ಅಥವಾ ಶುಷ್ಕ ಆಹಾರ ಆದಲ್ಲಿ ದೇಹದ ವಾತದೋಷ ಜಾಸ್ತಿಯಾಗಿ ವಾತ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಈ ಶುಷ್ಕ ಅಥವಾ ವಾತ ಜಾಸ್ತಿ ಮಾಡುವಂತಹ ದೇಶ ವಿರುದ್ಧ ಆಹಾರಗಳು ಯಾವ್ಯಾವು ಅಂದ್ರೆ ಈಗ ಬಿಸ್ಕೆಟ್ಸ್ ಆಗಿರ್ಬೋದು, ಅಥವಾ ಕಾರ್ನ್ ಫ್ಲೇಕ್ಸ್ ಅಂತ ಏನ್ ಸೇವಿಸ್ತೀವಿ ಅದಾಗಿರ್ಬೋದು, ನೂಡಲ್ಸ್ ಆಗಿರ್ಬಹುದು, ಇವೆಲ್ಲ ಸೇವಿಸೋದ್ರಿಂದ ಏನಾಗುತ್ತೆ, ದೇಹದ ವಾತ ಹೆಚ್ಚಾಗುತ್ತೆ. ಈ ಪ್ರಾದೇಶಿಕಕ್ಕೆ ಅನುಗುಣವಾಗಿ ವಾತಾವರಣಕ್ಕೆ ಸರಿಹೊಂದುವಂತಹ ಆಹಾರ, ಈಗ ತುಪ್ಪವನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಿ ಅಥವಾ ನೆನೆಸಿಟ್ಟು ತಿನ್ನುವಂತಹ ಪದ್ಧತಿಗಳನ್ನ ಅಳವಡಿಸ್ಕೋಬೇಕಾಗುತ್ತೆ. ಎರಡನೇದಾಗಿ ಕಾಲ ವಿರುದ್ಧ ಅಂತ. ಈಗ ವಾತಾವರಣ ಹೇಗಿರುತ್ತೆ ಆ ಕಾಲ ಋತುಗಳ ಅನುಸಾರವಾಗಿ ಆಹಾರ ಸೇವಿಸಬೇಕು. ಬೇಸಿಗೆ ಆಗಿರೋದ್ರಿಂದ ಹೆಚ್ಚಾಗಿ ಖಾರ, ಉಪ್ಪು, ಹುಳಿ ಈ ತರ ಆಹಾರಗಳನ್ನ ನಾವು ಸೇವಿಸಬಾರದು. ಈಗ ಖಾರ ಚಟ್ನಿಗಳಾಗಿರ್ಬೋದು ಅಥವಾ ಮಂಚೂರಿಯನ್, ಪಾವ್ ಭಾಜಿ ಹೀಗೆ ಅತಿಯಾದ ಮಸಾಲೆ ಪದಾರ್ಥಗಳನ್ನು ಹೊಂದಿರುವಂತಹ ಆಹಾರವನ್ನು ಸೇವಿಸದೆ ತಂಪಾದ ಹಣ್ಣುಗಳು, ನೀರು ಉಳ್ಳ ಕರ್ಬೂಜ ಆಗಿರ್ಬೋದು ಅಥವಾ ತರಕಾರಿ ಅಂದ್ರೆ ಸೌತೆಕಾಯಿ ಆಗಿರ್ಬೋದು ಈ ತರ ಆಹಾರಗಳನ್ನ ಸೇವಿಸಬೇಕಾಗುತ್ತೆ. ಮೂರನೇದಾಗಿ ಮಾತ್ರ ವಿರುದ್ಧ. ಆಯುರ್ವೇದದಲ್ಲಿ ಆಹಾರ ಪದಾರ್ಥಗಳ ಮಾತ್ರ ಹೇಗೆ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಹೇಳಿದ್ದಾರೆ. ಅದರಲ್ಲಿ ತುಪ್ಪ ಹಾಗೆ ಜೇನು ತುಪ್ಪವನ್ನ ಸಮ ಪ್ರಮಾಣದಲ್ಲಿ ಬಳಸೋದ್ರಿಂದ ದೇಹದಲ್ಲಿರುವ ತ್ರಿದೋಷಗಳು ಹಾಳಾಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಯಾವಾಗ್ಲಾದ್ರೂ ತುಪ್ಪ ಮತ್ತೆ ಜೇನುತುಪ್ಪನ ಸೇರಿಸಬೇಕಾದ್ರೆ ಸಮ ಪ್ರಮಾಣದಲ್ಲಿ ಅಲ್ಲದೆ ಅಸಮ ಪ್ರಮಾಣದಲ್ಲಿ ಸೇವಿಸಬಹುದು. ಹಾಗೆ ಈಗ ಅನ್ನ ಹಾಗೆ ಉಪ್ಪಿನಕಾಯಿ ನೀವು ಊಟ ಮಾಡಬೇಕಾದ್ರೆ ಸಹ ಅದು ಒಂದು ರೇಷಿಯೋ ಅಂತ ಏನ್ ಹೇಳ್ತೀವಿ, ಪ್ರಮಾಣ ಸರಿದೂಗಿಸುವಾಗಿರ್ಬೇಕು. ಇಷ್ಟ ಅನ್ನಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಇರಬೇಕು, ಚಟ್ನಿಗಳಿರಬೇಕು ಹೊರತು ಅದೇ ಆಹಾರವಾಗಿ ಸೇವಿಸಬಾರದು. ಇದು ಮಾತ್ರ ವಿರುದ್ಧ ಆಗುತ್ತೆ. ನಾಲ್ಕನೇದಾಗಿ ಸಾತ್ಮ್ಯ ವಿರುದ್ಧ. ಸಾತ್ಮ್ಯ ಅಂದರೆ ನಾವು ಹುಟ್ಟಿದಾಗಿಂದ ನಾವು ಯಾವ ಆಹಾರವನ್ನು ಸೇವಿಸಿ ದೇಹಕ್ಕೆ ಅದು ಅನುಕೂಲವಾಗಿರುತ್ತೆ ಅದು ನಮ್ಮ ಸಾತ್ಮ್ಯ ಆಹಾರ ಆಗುತ್ತೆ. ಈಗ ನಾವು ಭಾರತ ದೇಶದಲ್ಲಿರುವ ಭಾರತೀಯ ಆಹಾರಗಳನ್ನ ತಿಂದು ಇಲ್ಲಿ ಬೆಳೆಯುವಂತಹ ಹಣ್ಣುಗಳು ನಮ್ಮ ದೇಹಕ್ಕೆ ಸಾತ್ಮ್ಯ. ಅದೇ ನಾವು ಈಗಿನ ಕಾಲಕ್ಕೆ ಸಿಗುವಂತಹ ಓಟ್ಸ್ ಆಗಿರ್ಬೋದು ಅಥವಾ ಅವಕ್ಯಾಡೋ, ಲಿಚ್ಚಿ ಈ ತರ ಹಣ್ಣುಗಳು ನಮ್ಮ ದೇಶದಲ್ಲಿ ಬೆಳೆಯದೆ ಹೊರದೇಶದಿಂದ ಬಂದಿರುವಂತಹ ಆಹಾರಗಳು, ಇದು ನಮ್ಮ ದೇಹಕ್ಕೆ ಸಾತ್ಮ್ಯವಾಗಿರೋದಿಲ್ಲ. ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸ್ತಾ ಇದ್ರೆ ಆರೋಗ್ಯ ಕೂಡ ಏರುಪೇರಾಗುತ್ತೆ. ಅದಕ್ಕಾಗಿ ಸ್ಥಳೀಯ ಅಥವಾ ನೀವು ಹುಟ್ಟಿದಾಗಿಂದ ಯಾವ ಆಹಾರ ಸೇವಿಸಿದ್ದೀರಾ ಅದನ್ನೇ ಸೇವಿಸಿದರೆ ನಿಮಗೆ ಆರೋಗ್ಯ ಪ್ರದಾಯಕವಾಗಿರುತ್ತೆ. ಹಾಗೆ ಐದನೇದಾಗಿ ಸಂಸ್ಕಾರ ವಿರುದ್ಧ. ನಾವು ಅಡುಗೆ ಮಾಡುವುದನ್ನ ಸಂಸ್ಕಾರ ಅಂತ ತಗೊಳ್ಬಹುದು. ಈಗ ಪದೇ ಪದೇ ಕರಿದ ಎಣ್ಣೆಯಲ್ಲಿ ಆಹಾರ ತಯಾರಿಸುವುದು, ಕರೆದಿರುವಂತಹ ಎಣ್ಣೆಯಲ್ಲಿ ಪದೇ ಪದೇ ಆಗಿ ಅಡುಗೆ ಮಾಡುವಂಥದ್ದು, ಹಾಗೆ ಮೊಸರು ಮತ್ತೆ ಜೇನುತುಪ್ಪನ ಬಿಸಿ ಮಾಡಿ ಆಹಾರಗಳಿಗೆ ಏನು ಬಳಸ್ತೀವಿ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ವಿರುದ್ಧ ಆಹಾರ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಸ್ಫೂರ್ತಿ ಪ್ರಸಾದ್ ಹೆಚ್.ಎಂ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯದ ಏಕವಿಂಶತಿ ಶತಾಬ್ದ್ಯಾಃ ಭಾರತಂ ವಿಕಸಿತ ಭಾರತಂ ಭವಿತುಂ ಸಂಕಲ್ಪಬದ್ಧಂ ವರ್ತತೆ. ತೇನೋದೀರಿತಂ ಯತ್ ಸಾಂಪ್ರತಂ ಭಾರತಂ ತಾದೃಶಃ ದೇಶಃ ಯಃ ಅಧಿಕ ವಿಕಾಸೆ ವಿಶ್ವಸಿತಿ. ವಿಗತ ದ್ವಾದಶ ವರ್ಷೇಷು ಸ್ವಸ್ಯ ತೃತೀಯಂ ಆಸ್ಟ್ರೇಲಿಯಾ ಭ್ರಮಣಂ ಹೆಟ್ರಿಕ್ ಇತಿ ವಿಜ್ಞಾಪಯತ ತೇನ ಪ್ರತಿಪಾದಿತಂ ಯತ್ ಏಷಃ ಪ್ರವಾಸಃ ಭಾರತ ಆಸ್ಟ್ರೇಲಿಯಾ ಸಂಬದ್ಧಾನಾಂ ಅಪೂರ್ವ ಗಮಿತಾಂ ಸೂಚಯತಿ. ಅತ್ರಾವಸರೆ ಆಸ್ಟ್ರೇಲಿಯಾ ದೇಶಸ್ಯ ಪ್ರಧಾನಮಂತ್ರಿ ಆಂಥನಿ ಆಲ್ಬನೀಸ್ ಅಪಿ ತತ್ರ ಉಪಸ್ಥಿತಃ ಆಸೀತ್. ತೇನ ತತ್ರತ್ಯಂ ಜನಸಮೂಹಂ ವೀಕ್ಷ್ಯ ಏಷ ಸಹಭಾಗಿತ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:16.

ಕೇಳುಕರೇ ಗಮನಿಸಿ, ಇಂದು ಬೆಳಿಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜಿನಿ ಕರೆಕೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಗಾಗಿ ಗ್ರಾಮೀಣ ಮಹಿಳೆಯರು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಬಹುದು.

ಆಕಾಶವಾಣಿ ಚಿತ್ರದುರ್ಗ. ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ರೋಗ ತಜ್ಞರಾದ ಡಾ ಆರ್ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ದ್ಯಾಮಲಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಇಂದು ಸಂಜೆ 6:50ಕ್ಕೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸಲಿರುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಜಿಕೆವಿಕೆ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾ ಬೋರಯ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ ಡಿಡಬ್ಲ್ಯೂಆರ್ 162K ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟ ಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಂದು ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಶ್ರಾಂತ ಉಪಕುಲಪತಿ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಗೋಧಿ ತಳಿ ಸಂಶೋಧನಾ ವಿಜ್ಞಾನಿ ಪ್ರೊಫೆಸರ್ ಆರ್ ಆರ್ ಹಂಚಿನಾಳ್ ನೇತೃತ್ವದಲ್ಲಿ ಸಂಶೋಧಿಸಿದ

0: ಉಷ್ಣ ಹವಾಮಾನದಲ್ಲೂ ಬೆಳೆಯಬಲ್ಲ ಅತ್ಯುತ್ಕೃಷ್ಟ ದರ್ಜೆಯ DWR 162 ಗೋಧಿ ತಳಿಗೆ ಜಾಗತಿಕ ಮನ್ನಣೆ ಸಿಕ್ಕಿದೆ. ಕೇಂದ್ರ ಆಹಾರ ಹಾಗೂ ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಂಡೋನೇಷ್ಯಾ ಪ್ರವಾಸದ ವೇಳೆ 100 ಟನ್ DWR 162 ಗೋಧಿ ಬಿತ್ತನೆ ಬೀಜಗಳನ್ನು ಪೂರೈಸುವುದಾಗಿ ಘೋಷಿಸಿದ್ದಾರೆ. ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉಭಯ ದೇಶಗಳ ನಡುವೆ ಈ ಒಪ್ಪಂದ ಏರ್ಪಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ. ಖ್ಯಾತ ವಿಜ್ಞಾನಿ, ಗೋಧಿ ತಳಿಗಳ ತಜ್ಞ ಪ್ರೊಫೆಸರ್ ಆರ್ಆರ್ ಹಂಚಿನಾಳ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ಉಷ್ಣ ಹವಾಮಾನ ಪ್ರದೇಶಗಳಿಗೆ ಸೂಕ್ತವಾದ ಗೋಧಿ ತಳಿಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು 1985 ಗೋಧಿ ಸುಧಾರಣಾ ಕಾರ್ಯಕ್ರಮವನ್ನು DWR 162 ಗೋಧಿ ತಳಿಯನ್ನು ಭಾರತ ಸರ್ಕಾರವು 1993 ಬಿಡುಗಡೆ ಮಾಡಿತು. ಈ ತಳಿಯು ಹೆಚ್ಚಿನ ಇಳುವರಿ, ಉತ್ತಮ ಧಾನ್ಯದ ಗುಣಮಟ್ಟ, ಎಲೆ ಮತ್ತು ಕಾಂಡ ತುಕ್ಕು ರೋಗಗಳಿಗೆ ಪ್ರತಿರೋಧಕ ಹಾಗೂ ಉಷ್ಣಾಂಶವನ್ನು ತಡೆಸಿಕೊಳ್ಳುವಂತಹ ವಿಶೇಷ ಸಾಮರ್ಥ್ಯದಿಂದ ರೈತರ ವಿಶ್ವಾಸ ಗಳಿಸಿತು. ನಂತರ ಇಂಡೋನೇಷ್ಯಾ ಸರ್ಕಾರವು ತನ್ನ ಉಷ್ಣವಲಯ ಪರಿಸ್ಥಿತಿಯಲ್ಲಿ ಹಲವು ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ಗೋಧಿ ತಳಿಗಳನ್ನು ಪರೀಕ್ಷಿಸಿದಾಗ DWR 162 ಅತ್ಯುತ್ತಮ ಸಾಧನೆ ಮಾಡಿತು. ಇದರ ಯಶಸ್ಸಿನಿಂದ ಪ್ರಭಾವಿತರಾದ ಇಂಡೋನೇಷ್ಯಾ ಸರ್ಕಾರವು ಈ ತಳಿಯನ್ನು ವ್ಯಾಪಕವಾಗಿ ಪರೀಕ್ಷಿಸಿತು. ಈ ದೀರ್ಘಕಾಲದ ಸಹಕಾರಕ್ಕೆ ಈಗ ಹೊಸ ವೇಗ ದೊರೆತಿದೆ. ಭಾರತವು 100 ಟನ್ ಉತ್ತಮ ಗುಣಮಟ್ಟದ DWR 162 ಗೋಧಿ ಬೀಜವನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ಮುಂದಾಗಿದೆ. ಭಾರತದ ಕೃಷಿ ಸಂಶೋಧನೆಗೆ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಗೋಧಿ ತಳಿ ಅಭಿವೃದ್ಧಿ ಯೋಜನೆಗೆ ದೊರೆತಿರುವ ಅಂತಾರಾಷ್ಟ್ರೀಯ ಮನ್ನಣೆ ಆಗಿದೆ.
0: ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ, ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಹಾವೇರಿ ಜಿಲ್ಲೆಯಲ್ಲಿ 95.50% ಸಕ್ರಿಯ ಕೂಲಿ ಕಾರ್ಮಿಕರ ಇಕೆವೈಸಿ ಪೂರ್ಣಗೊಂಡಿದೆ ಎಂದು ವಿಧಾನಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಜಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಲಕೊಂಡ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಅಡಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜಿರಾಮ್ಜಿ ಯೋಜನೆ ಅಡಿ 125 ದಿನಗಳ ಉದ್ಯೋಗ ಖಾತ್ರಿ ಹಾಗೂ ಕೂಲಿ ದರವನ್ನು 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಜಲಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ, ಜೀವನೋಪಾಯ ವೃದ್ಧಿ ಹಾಗೂ ವಿಪತ್ತು ನಿರ್ವಹಣೆ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ತರುವ ಅಣಬೆ ಬೇಸಾಯದಂತಹ ಪೂರಕ ಕೃಷಿ ಚಟುವಟಿಕೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ಜಿಲ್ಲೆ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕ ಆರ್ ರಜನಿಕಾಂತ್ ಕೋರಿದ್ದಾರೆ. ಹಿರಿಯೂರು ತಾಲೂಕು ಬಬ್ಬೂರು ಫಾರ್ಮ್ನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿ ಆಯೋಜಿಸಿದ್ದ ಅಣಬೆ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಅಣಬೆ ಕೃಷಿ, ಜೇನು ಸಾಕಣೆ, ಹೈನುಗಾರಿಕೆ ಹಾಗೂ ಕುರಿ ಮೇಕೆ ಸಾಕಾಣೆಯಂತಹ ಪೂರಕ ಉಪಕಸುಬುಗಳು ರೈತರ ಆದಾಯ ಸ್ಥಿರತೆಗೆ ನೆರವಾಗಲಿವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ 65 ಹೆಚ್ಚು ರೈತರು ತರಬೇತಿಯಲ್ಲಿ ಭಾಗವಹಿಸಿದ್ದರು. ಮಕ್ಕಳ ಸಮಸ್ಯೆಗಳಿಗೆ ನ್ಯಾಯ ಒದಗಿಸಲು ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಜಿಎ ಮಂಜುನಾಥ್ ತಿಳಿಸಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿನ ಮಕ್ಕಳಿಗೆ ಮತ್ತು ಪೋಷಕರಿಗಾಗಿ ಬಾಲಕಿಯರ ಸರ್ಕಾರಿ ಬಾಲಮಂದಿರದಲ್ಲಿ ಸ್ಥಾಪಿಸಲಾದ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಕಾನೂನು ಸೇವೆ ಉಚಿತ ಸಹಾಯವಾಣಿ 151000 ಸದ್ಬಳಕೆ ಮಾಡಿಕೊಳ್ಳುವಂತೆ ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನು

0: ಕಳುಹಿಸಿ. ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಸೇರಿದಂತೆ ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳನ್ನು ಪುನಶ್ಚೇತನಗೊಳಿಸಲು ರಾಜ್ಯ ಸರ್ಕಾರದ ಸಕಾರಾತ್ಮಕ ಬೆಂಬಲದ ಅಗತ್ಯವಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆಗೆ ರಾಷ್ಟೀಯ ಖನಿಜ ಅಭಿವೃದ್ಧಿ ನಿಗಮದಿಂದ ಅದಿರು ಪೂರೈಸಿ ಸಂಸ್ಥೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಆರೋಗ್ಯವಂತ ಮೀನು ರುಚಿಕರ ಭಕ್ಷ್ಯ ಎಂಬ ಧ್ಯೇಯದೊಂದಿಗೆ ರಾಷ್ಟೀಯ ಮೀನು ಕೃಷಿಕರ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭಾರತ ಸರ್ಕಾರ 2001ರಲ್ಲಿ ಜುಲೈ 10ನ್ನು ರಾಷ್ಟೀಯ ಮೀನು ಕೃಷಿಕರ ದಿನವೆಂದು ಅಧಿಕೃತವಾಗಿ ಘೋಷಿಸಿತು. ರಾಷ್ಟೀಯ ಮೀನು ಕೃಷಿಕರ ದಿನದ ಪ್ರಧಾನ ಕಾರ್ಯಕ್ರಮ ಇಂದು ಗೋವಾ ರಾಜ್ಯದ ರಾಜಧಾನಿ ಪಂಜಿಮ್ ಜಿಮ್ಖಾನಾದಲ್ಲಿ ಆಯೋಜಿತವಾಗಿದೆ. ಮೀನುಗಾರಿಕೆಗೆ ಬೆಂಬಲ, ಮೀನುಗಾರರ ಜೀವನೋಪಾಯ ಬಲಪಡಿಸುವುದು, ವೈಜ್ಞಾನಿಕ ಮೀನು ಸಾಕಣೆ, ನಾವೀನ್ಯತೆ ಮತ್ತು ಸುಸ್ಥಿರ ಜಲಚರ ಸಾಕಣೆಯ ಪರಂಪರೆಯನ್ನು ಗೌರವಿಸಲು ಈ ದಿನ ಮೀಸಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟೀಯ ಖ್ಯಾತಿಯ ಕಡಲ ಜೀವಶಾಸ್ತ್ರಜ್ಞ, ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಪ್ರೊಫೆಸರ್ ವಿಎನ್ ನಾಯಕ್.
2: ಜುಲೈ 10ನ್ನು ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಇದೇ ದಿನ 1957ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೀನುಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ ಎಲ್ ಚೌಧರಿ ಮತ್ತು ಡಾಕ್ಟರ್ ಕೆ ಎಚ್ ಅಲಿಕುಣಿ ಯಶಸ್ವಿಯಾಗಿ ಮೀನಿನಲ್ಲಿ ಪ್ರೇರಿತ ಸಂತಾನೋತ್ಪತ್ತಿ ಅಂದರೆ ಇಂಡ್ಯೂಸ್ಡ್ ಬ್ರೀಡಿಂಗ್ ಯಶಸ್ವಿಯಾಗಿ ಮಾಡಿದರು. ಇದೊಂದು ಭಾರತದ ಮೀನುಗಾರಿಕಾ ಅಭಿವೃದ್ಧಿಯ ಹಾದಿಯಲ್ಲಿ ಅತಿ ಮಹತ್ವದ ಹೆಜ್ಜೆಯಾಗಿದ್ದು ಅಂದಿನಿಂದ ಇಂದಿನವರೆಗೆ ಮತ್ಸ್ಯೋತ್ಪನ್ನ ಹೆಚ್ಚಿಸಲು ಸಾಧ್ಯವಾಯಿತು. ಡಾಕ್ಟರ್ ಚೌಧರಿ ಅವರನ್ನು ಈ ಸಂಶೋಧನೆಗಾಗಿ ಪ್ರೇರಿತ ಸಂತಾನೋತ್ಪತ್ತಿಯ ತಂದೆ, ಫಾದರ್ ಆಫ್ ಇಂಡ್ಯೂಸ್ಡ್ ಬ್ರೀಡಿಂಗ್ ಎಂದು ಸನ್ಮಾನಿಸಲಾಯಿತು ಮತ್ತು ಅವರನ್ನು ನೀಲ ಕ್ರಾಂತಿಯ ಹರಿಕಾರ ಎಂದು ಗುರುತಿಸಲಾಗುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಮೀನಿನ ಬೇಡಿಕೆ ಹೆಚ್ಚುತ್ತಾ ಬಂದಿದೆ. ಸಿಹಿ ನೀರಿನ ಮೀನುಗಾರಿಕೆ, ನೀರಿನ ಅಭಾವದಿಂದ ನದಿಗಳಿಗೆ ಅಣೆಕಟ್ಟು ಕಟ್ಟಿರುವುದರಿಂದ ಮೀನಿನ ಪ್ರಮಾಣ ಕಡಿಮೆಯಾಗುತ್ತಿರುವುದರಿಂದ ಬಹಳ ಕಷ್ಟಕ್ಕೆ ಮೀನುಗಾರರನ್ನು ತಳ್ಳಿದೆ.
1: ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತಿರಾಜ್ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಡಾ ಸುರೇಶ್ ನಾಡಗೌಡರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆಯ ಪ್ರಭಾರ ನಿರ್ದೇಶಕರಾಗಿ ಶಿರ ಮತ್ತು ಕುತ್ತಿಗೆ ಗಂಥಿ ಶಾಸ್ತ್ರ ತಜ್ಞ ಡಾ ಆರ್ ಕೃಷ್ಣಪ್ಪ ನೇಮಕಗೊಂಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ 2026 ಹಾಗೂ ನಗರ ಸ್ವಚ್ಛತೆ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಹೊಸ ನಿಯಮಗಳ ಕುರಿತು ಜನಜಾಗೃತಿ ಮೂಡಿಸಲು ರಾಯಚೂರಿನಲ್ಲಿ ಮ್ಯಾರಥಾನ್ ಹಾಗೂ ಸೈಕ್ಲೋಥಾನ್ ಜರುಗಿದವು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಸವಪುರ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿಗೆ 2 ವರ್ಷದ ಗಂಡು ಚಿರತೆ ಸೆರೆಸಿಕ್ಕಿದೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಂದು ಸಂಜೆ 6 ಗಂಟೆಗೆ ದಿವಂಗತ ಸಿದ್ದಲಿಂಗ ದೇಸಾಯಿ ದತ್ತಿ ಅಂಗವಾಗಿ ಸಿದ್ದಲಿಂಗ ದೇಸಾಯಿ ರಂಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಏರ್ಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ DWR 162ಗೆ ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಂದು ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

7:16:06 ಇದೀಗ ಕೇಳಿ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪೂತಿ ನರಸಿಂಹಾಚಾರ್ ಅವರ ರಚನೆಯ ಗೀತೆಯನ್ನ, ಹರಿ ನಿನ್ನ ಹೃದಯದಿ ಎನ್ನುವ ಗೀತೆ. ಈ ಗೀತೆಯಲ್ಲಿ ಕವಿಗಳು ಶ್ರೀ ಹರಿಯನ್ನು ಹೃದಯದಲ್ಲಿ ನೆನೆಸಿಕೊಳ್ಳುವ ಭಕ್ತನ ಮನಸ್ಥಿತಿಯನ್ನ ಚಿತ್ರಿಸಿದ್ದಾರೆ. ಮನುಷ್ಯನ ಜೀವನದಲ್ಲಿ ಭಗವಂತನ ಸ್ಮರಣೆ ಇದ್ರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಸಂತೋಷ ದೊರೆಯುತ್ತೆ ಅಂತ ಹೇಳ್ತಾರೆ. ಈ ಗೀತೆಯನ್ನ ಹಾಡಿದ್ದಾರೆ ರಾಜು ಅನಂತಸ್ವಾಮಿ.

0: ಕೇಳುಕರೆ ಗಮನಿಸಿ, ದಿನಾಂಕ 11/7/2026 ಶನಿವಾರ ಅಂದರೆ ನಾಳೆ ಬೆಳಿಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ. ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ಮೊಬೈಲ್ ಸಂಖ್ಯೆ 9448640273. ತಪ್ಪದೇ ಕೇಳಿ. ನಾಳೆ ಬೆಳಿಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯನ್ನ ಕೇಳೋಣ. ಗಿರಿಯ ಮುಡಿಗೆ ಎನ್ನುವ ಈ ಗೀತೆ ರಚನೆ HS ವೆಂಕಟೇಶಮೂರ್ತಿ ಅವರದ್ದು. ಈ ಗೀತೆಯಲ್ಲಿ ಕವಿಗಳು ಬೆಟ್ಟಗಳ ಮೇಲಿನ ಪ್ರಕೃತಿ ಸೌಂದರ್ಯವನ್ನ ವರ್ಣಿಸಿದ್ದಾರೆ. ಪ್ರಕೃತಿಯೊಂದಿಗೆ ಬೆರೆಯುವಾಗ ಮನದ ದುಃಖಗಳು ದೂರ ಆಗುತ್ತವೆ, ಹಾಗೆ ಹೊಸ ಚೈತನ್ಯ ಮೂಡುತ್ತೆ ಅನ್ನೋದು ಈ ಗೀತೆಯ ಸಂದೇಶ ಆಗಿದೆ. ಈ ಗೀತೆಯನ್ನ ಹಾಡಿದ್ದಾರೆ ಮಹೇಶ್ ಎಂ ಪಾಟೀಲ್.

0: ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈಗ ಸಮಯ 7:30:16. ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಕೇಳಿ ಸೇವಾ ಮಾಹಿತಿ.
1: ಬಿಎಸ್ ಸ್ಮಾರ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು, 1,000 ಹೆಚ್ಚಿನ ಬೆಲೆಯ ವಸ್ತುಗಳನ್ನು ಖರೀದಿಸಿದಲ್ಲಿ ಹೋಮ್ ಡೆಲಿವರಿ ಮಾಡಿಕೊಡಲಾಗುವುದು. ಸ್ಥಳ: ಧರ್ಮಶಾಲಾ ರಸ್ತೆ, ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 9845499959 ಕರೆ ಮಾಡಬಹುದು.
2: ನಿಮ್ಮ ಸಮಯಕ್ಕೆ ತಕ್ಕಂತೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿ ಆದಾಯ ಗಳಿಸಲು ಚಿತ್ರದುರ್ಗ ಕೊಟ್ಯಾಕ್ ಲೈಫ್ ಅಲ್ಲಿ ಉತ್ತಮ ಅವಕಾಶ. ಗೃಹಿಣಿಯರು, ನಿವೃತ್ತ ನೌಕರರು, ಸ್ವಯಂ ಉದ್ಯೋಗ ಮಾಡುತ್ತಿರುವ 35 ಮೇಲ್ಪಟ್ಟ ಎಲ್ಲರಿಗೂ ಸದಾವಕಾಶ. ಉಚಿತ

0: ತರಬೇತಿ, ನಿರಂತರ ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆದಾಯ ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗದ ಕೋಟಾಕ್ ಲೈಫ್ ವ್ಯವಸ್ಥಾಪಕರು ಲಾವಣ್ಯ ಜೆ ಅವರನ್ನ ಸಂಪರ್ಕಿಸಿ. ಫೋನ್ ಸಂಖ್ಯೆ 8431411856, 8431411856.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪ್ರಕಾರ ಪಿ ಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಕೇಳುಕರೆ, ಇದೊಂದು ಪ್ರಕಟಣೆ. 2026-27 ಸಾಲಿನಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆಯಲಾಗಿದ್ದು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜಿಸಲು ಹಾಗೂ ಸದರಿ ಕಾರ್ಯಕ್ರಮದಡಿ ಪ್ರಯೋಜನ ಪಡೆಯಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅಂದರೆ SSP ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಅರ್ಜಿ ಸಲ್ಲಿಸಲು ಇರುವಂತಹ ವೆಬ್ಸೈಟ್ ವಿಳಾಸ SSP ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ನಲ್ಲಿ, ಹಾಗೆ www.tw.kar.nic.in ಈ ಒಂದು ವೆಬ್ಸೈಟ್ ವಿಳಾಸದಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಚಿತ್ರದುರ್ಗ ಇವರನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಕೇಳುಕರೆ ಗಮನಿಸಿ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಿ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಪ್ರಸಾರವಾಗಲಿದೆ.

ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. ಮೂರು ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಮೊರಾಕೋ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಭಾರತ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ನೂತನ ಜಂಟಿ ಘೋಷಣೆ ಹಾಗೂ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಅನ್ನು ಉತ್ತೇಜಿಸಲು ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡಿವೆ. ಮೆಲ್ಬೋರ್ನ್ನಲ್ಲಿ ನಿನ್ನೆ ನಡೆದ ಮೂರನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯ ಸಂದರ್ಭದಲ್ಲಿ

0: ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬೆನಿಸ್ ನಡುವಿನ ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟ್ರಗಳು ಬದ್ಧವಾಗಿವೆ ಎಂದು ಹೇಳಿದ್ದಾರೆ. ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿವೆ. ಈ ಒಪ್ಪಂದವು ಭಾರತದ ಶುದ್ಧ ಇಂಧನ ಯೋಜನೆಯನ್ನು ಬಲಪಡಿಸುವ ಮತ್ತು ಅದರ ನಿವ್ವಳ ಶೂನ್ಯ ಗುರಿಗಳನ್ನು ಬೆಂಬಲಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಮೂರನೇ ಮತ್ತು ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಎರಡು ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ ಎರಡು ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತ ತನ್ನ ಕೌಶಲ್ಯಪೂರ್ಣ ಮತ್ತು ಬಲವಾದ ಸಂಸ್ಥೆಗಳು ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಿಗೆ ಆದ್ಯತೆಯ ತಾಣವಾಗಿ ಹೊರಹೊಮ್ಮುತ್ತಲೇ ಇದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ರಾಷ್ಟೀಯ ಜಿಸಿಸಿ ವ್ಯವಹಾರ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2100 ಹೆಚ್ಚು ಜಿಸಿಸಿಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ 23 ಲಕ್ಷ ವೃತ್ತಿಪರರ ನೇರ ನೇಮಕ ಮತ್ತು ಸುಮಾರು 100 ಶತಕೋಟಿ ಡಾಲರ್ಗಳ ವಾರ್ಷಿಕ ಆದಾಯ ಗಳಿಸುತ್ತದೆ ಎಂದು ತಿಳಿಸಿದರು. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಎಂಜಿನಿಯರಿಂಗ್, ಸಂಶೋಧನೆ, ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಹಣಕಾಸು, ಉತ್ಪನ್ನ ವಿನ್ಯಾಸ ಮತ್ತು ಡೇಟಾ ವಿಜ್ಞಾನವನ್ನು ಒಟ್ಟುಗೂಡಿಸುವ ಮೂಲಕ ನಿರಂತರ ನಾವೀನ್ಯತೆಯನ್ನು ಹೆಚ್ಚಿಸಲು ರೂಪಾಂತರವನ್ನು ಪ್ರತಿಬಿಂಬಿಸುತ್ತವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಹಿಮಾಚಲ ಪ್ರದೇಶದ ಕೀಲಾಂಗ್ನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಸಾರ್ವಜನಿಕ ಆರೋಗ್ಯ ಸಂಶೋಧನಾ ಕೇಂದ್ರಕ್ಕೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಕೇಂದ್ರವು ಹಿಮಾಲಯ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯಗಳಿಗೆ ಹೊಂದಿಕೊಳ್ಳುವ ಆರೋಗ್ಯ ಸೇವೆ ಹಾಗೂ ವೈದ್ಯಕೀಯ ಸಂಶೋಧನೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಇದು ಡಿಜಿಟಲ್ ಆರೋಗ್ಯ ಸೇವೆ, ಟೆಲಿಮೆಡಿಸಿನ್, ಡ್ರೋನ್ ಆಧಾರಿತ ಆರೋಗ್ಯ ಸೇವಾ ಸರಕು ಸಾಗಾಣೆ ವ್ಯವಸ್ಥೆ ಹಾಗೂ ಆರೋಗ್ಯ ಮೇಲ್ವಿಚಾರಣಾ ವ್ಯವಸ್ಥೆ ಅಳವಡಿಸಿಕೊಂಡು ದುರ್ಗಮ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ರಸ್ತೆ ಸಾರಿಗೆ ಕ್ಷೇತ್ರದಲ್ಲಿ ತಕ್ಷಣವೇ ಶುದ್ಧ ಹಾಗೂ ಪರ್ಯಾಯ ಇಂಧನಗಳ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನ ಅಳವಡಿಕೆ ಅಗತ್ಯವಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ 3 ದಿನಗಳ ಬಹುಮಾದರಿ ಸಾರಿಗೆ ಪ್ರದರ್ಶನ ಪ್ರವಾಸಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಸ್ತೆ ಸಾರಿಗೆ ವ್ಯವಸ್ಥಾಪಕರು ಕಡಿಮೆ ವೆಚ್ಚದ ಪರ್ಯಾಯ ಇಂಧನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಖಾಸಗಿ ಬಸ್ ವ್ಯವಸ್ಥಾಪಕರಿಗಾಗಿ ವಿಮಾನ ನಿಲ್ದಾಣ ಮಾದರಿಯ ಆಧುನಿಕ ಬಸ್ ಪೋರ್ಟ್ಗಳನ್ನು ನಿರ್ಮಿಸುವ ಹೊಸ ಯೋಜನೆಯನ್ನು ಘೋಷಿಸಿದ ನಿತಿನ್ ಗಡ್ಕರಿ, ದೇಶಾದ್ಯಂತದ ಸಾರಿಗೆ ವ್ಯವಸ್ಥಾಪಕರು ತಂತ್ರಜ್ಞಾನದ ಪರಿವರ್ತನೆಯನ್ನು ಸಮರ್ಥವಾಗಿ ಬಳಸಿಕೊಂಡು ಸುರಕ್ಷಿತ ಮತ್ತು ಆರಾಮದಾಯಕ ವಾಹನಗಳನ್ನು ಕಾರ್ಯಾಚರಣೆಗೆ ಬಳಸಬೇಕು. ಇದರಿಂದ ದೊರೆಯುವ ಹೆಚ್ಚುವರಿ ಲಾಭದ ಒಂದು ಭಾಗವನ್ನು ಪ್ರಯಾಣ ದರ ಕಡಿಮೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ವರ್ಗಾಯಿಸುವಂತೆ ಅವರು ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರ.

0: ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಮಶಾದ್ನಲ್ಲಿರುವ ಇಮಾಮ್ ರೆಜಾದಲ್ಲಿ ನಡೆಯಿತು. ಅವರ ಹಿರಿಯ ಮಗ ಸೈಯದ್ ಮುಸ್ತಫಾ ಖಮೇನಿ ಧಾರ್ಮಿಕ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಈ ವೇಳೆ ಸಾವಿರಾರು ಬೆಂಬಲಿಗರು ಸೇರಿದ್ದರು. ಈ ವರ್ಷದ ಫೆಬ್ರವರಿ 28 ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಮೇನಿ ಮೃತಪಟ್ಟರು. ಇದು ಪಶ್ಚಿಮ ಏಷ್ಯಾ ಪ್ರದೇಶದಾದ್ಯಂತ ವ್ಯಾಪಕ ಸಂಘರ್ಷಕ್ಕೆ ಕಾರಣವಾಯಿತು. ಅವರ ಮಗ ಮಜ್ತಬಾ ಖಮೇನಿ ಅವರನ್ನು ಇರಾನ್ನ ನೂತನ

ರಂದು ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಮೇನಿ ಮೃತಪಟ್ಟರು. ಇದು ಪಶ್ಚಿಮ ಏಷ್ಯಾ ಪ್ರದೇಶದಾದ್ಯಂತ ವ್ಯಾಪಕ ಸಂಘರ್ಷಕ್ಕೆ ಕಾರಣವಾಯಿತು. ಅವರ ಮಗ ಮಜ್ತಬಾ ಖಮೇನಿ ಅವರನ್ನು ಇರಾನ್ನ ನೂತನ ಸರ್ವೋಚ್ಚ ನಾಯಕರನ್ನಾಗಿ ನೇಮಿಸಲಾಯಿತು. ಲೈಂಗಿಕ ದೌರ್ಜನ್ಯವನ್ನು ಭಾರತ ಬಲವಾಗಿ ಖಂಡಿಸಿದೆ. ಇದನ್ನು ಯುದ್ಧ, ಭಯೋತ್ಪಾದನೆ, ಚಿತ್ರಹಿಂಸೆ ಮತ್ತು ರಾಜಕೀಯ ದಮನದ ಸಾಧನವಾಗಿ ಸಮುದಾಯಗಳನ್ನು ಅಧೀನಗೊಳಿಸಲು, ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸಲು ಬಳಸಲಾಗುತ್ತದೆ ಎಂದು ವಿವರಿಸಿದೆ. ಸಂಘರ್ಷ ಸಂಬಂಧಿತ ಲೈಂಗಿಕ ದೌರ್ಜನ್ಯದ ಕುರಿತಾದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ರಾಯಭಾರಿ ಪಿ ಹರೀಶ್, ಶಿಕ್ಷೆಯಿಲ್ಲದ ಸಂಸ್ಕೃತಿಯ ನಡುವೆಯೂ ಇಂತಹ ಹಿಂಸಾಚಾರ ಮುಂದುವರೆದಿದೆ. ಇಂತಹ ಹೇಯಕೃತ್ಯಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ. ಇದನ್ನು ಪರಿಹರಿಸುವಲ್ಲಿ ಮಹಿಳಾ ಶಾಂತಿಪಾಲಕರ ನಿಯೋಜನೆಯು ಪರಿಣಾಮ ಬೀರಿದೆ ಎಂದು ಹೇಳಿದರು. ಅಮೆರಿಕದ ಮೆಸ್ಸಾಚ್ಯೂಸೆಟ್ಸ್ನ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೊ ತಂಡವನ್ನು 2-0 ಗೋಲುಗಳಿಂದ ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನೆ ಡೆಂಬೆಲೆ ತಲಾ 1 ಗೋಲು ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. 2nd ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಿನ್ನೆ ನಡೆದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4nd ಪಂದ್ಯದಲ್ಲಿ ಭಾರತದ ವಿರುದ್ಧ ಇಂಗ್ಲೆಂಡ್ 9 ವಿಕೆಟ್ಗಳಿಂದ ಜಯಗಳಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ ಅಜೇಯ 80 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ 13.5 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಹ್ಯಾರಿ ಬ್ರೂಕ್ 35 ಎಸೆತಗಳಲ್ಲಿ 79 ರನ್ ಸಿಡಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಲಾಸ್ ಏಂಜಲೀಸ್ನಲ್ಲಿ 2028 ನಡೆಯಲಿರುವ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳ ಆಯ್ಕೆಗೆ ಸಂಬಂಧಿಸಿದ ಅರ್ಹತಾ ಮಾರ್ಗಸೂಚಿ, ಆಯ್ಕೆ ಮಾನದಂಡ ಹಾಗೂ ಪ್ರಕ್ರಿಯೆಯನ್ನು ಪ್ರಕಟಿಸುವಂತೆ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮಾನ್ಯತೆ ಪಡೆದಿರುವ ಎಲ್ಲಾ ರಾಷ್ಟೀಯ ಕ್ರೀಡಾ ಮಹಾಸಂಘಗಳಿಗೆ ಎನ್ಎಸ್ಎಫ್ ನಿರ್ದೇಶನ ನೀಡಿದೆ. ಒಲಿಂಪಿಕ್ಸ್, ಪ್ಯಾರಾಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಪ್ಯಾರಾ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಂತಹ ಪ್ರಮುಖ ಕ್ರೀಡಾಕೂಟಗಳಿಗೆ ಸಂಬಂಧಿಸಿದ ಆಯ್ಕೆ ನೀತಿ ಹಾಗೂ ಮಾನದಂಡಗಳನ್ನು ಆಯಾ ಕ್ರೀಡಾಕೂಟ ಆರಂಭಕ್ಕೆ ಕನಿಷ್ಠ 2 ವರ್ಷಗಳ ಮುಂಚಿತವಾಗಿ ಸಂಬಂಧಿಸಿದ ರಾಷ್ಟೀಯ ಕ್ರೀಡಾ ಮಹಾಸಂಘಗಳ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಬೇಕು ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. 3 ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೊ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ. ಈಗ ಸ್ಟುಡಿಯೋ ಸಮಯ 7:45:24. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭ ಆಯಿತು. ನೀವು ಪ್ರಶ್ನೆಗಾಗಿ ಕಾಯ್ತಾ ಇದ್ದೀರಾ ಅಲ್ವಾ? ಆದರೆ ಅನಿವಾರ್ಯ ಕಾರಣಗಳಿಂದ ತಮ್ಮ ಸಂದೇಶಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ದಿನ ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ನಲ್ಬಾನ ಅನ್ನೋ ಒಂದು ದ್ವೀಪದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ. ಕೇಳುಕರಿ, ನಲ್ಬಾನ ಎನ್ನುವ ಈ ದ್ವೀಪವು ಒಡಿಶಾ ರಾಜ್ಯದ ಪ್ರಸಿದ್ಧ ಚಿಲ್ಕಾ ಸರೋವರದ ಮಧ್ಯಭಾಗದಲ್ಲಿರುವಂತಹ ಒಂದು ಸುಂದರವಾದ ದ್ವೀಪವಾಗಿದೆ. ಇದು ಭಾರತದ ಅತ್ಯಂತ ಪ್ರಮುಖ ಪಕ್ಷಿಧಾಮಗಳಲ್ಲಿ ಒಂದಾಗಿದ್ದು ಸಾವಿರಾರು ವಲಸೆ ಪಕ್ಷಿಗಳಿಗೆ ಸುರಕ್ಷಿತವಾದ ಆಶ್ರಯ ತಾಣ.

ಮದ್ಯಪಾನ ದ್ವೀಪವಾಗಿದೆ. ಚಳಿಗಾಲದಲ್ಲಿ ಸೈಬೀರಿಯಾ, ಮಂಗೋಲಿಯಾ ಹಾಗೆ ಮಧ್ಯ ಏಷ್ಯಾ ಮತ್ತು ಯುರೋಪಿನ ವಿವಿಧ ದೇಶಗಳಿಂದ ಲಕ್ಷಾಂತರ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತವೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ತಾಯಿ ಇಲ್ಲದ ತಬ್ಬಲಿ ಚಿತ್ರದ ಗೀತೆಯನ್ನ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಚಿತ್ರಾ.

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳುಕರೆ, ನಲ್ಬಾನಾ ದ್ವೀಪದ ಬಗ್ಗೆ ತಮಗೆ ಹೇಳ್ತಾ ಇದ್ದೆ. ಇನ್ನು ಈ ನಲ್ಬಾನಾ ದ್ವೀಪವು ಸುಮಾರು 15.5 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು, ಮಳೆಗಾಲದಲ್ಲಿ ನೀರಿನಿಂದ ಮುಳುಗುತ್ತೆ, ಹಾಗೆ ಚಳಿಗಾಲದಲ್ಲಿ ಹೊರಹೊಮ್ಮುವ ವಿಶೇಷ ಭೌಗೋಳಿಕ ಲಕ್ಷಣವನ್ನು ಹೊಂದಿದೆ. ಈ ಕಾರಣದಿಂದಲೇ ಇಲ್ಲಿಗೆ ವಿವಿಧ ಜಲಪಕ್ಷಿಗಳಿಗೆ ಅತ್ಯುತ್ತಮ ವಾಸಸ್ಥಾನವಾಗಿದೆ ಅಂತಾನೆ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪ್ರೀತಿಸಲೇಬೇಕು ಚಿತ್ರದ ಗೀತೆಯನ್ನ. ಪಲ್ಲವಿ ಪ್ರಕಾಶ್ ಅವರ ಸಾಹಿತ್ಯರೋ ಈ ಗೀತೆಗೆ, ಚೈತನ್ಯ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅರ್ಚನಾ.

0: ಕೇಳುಕರೆ ಗಮನಿಸಿ, ದಿನಾಂಕ 11/7/2026 ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ. ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಬಹುದು. ಅದಕ್ಕಾಗಿ ಬಳಸಬಹುದಾದ ನಿಲಯದ ಸಂಖ್ಯೆ 9448640273. ತಪ್ಪದೇ ಕೇಳಿ. ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ, ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29ರವರೆಗೆ ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
0: ಕೇಳುಕರೆ, ನಲ್ಬಾನ ದ್ವೀಪದ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು 1987 ಈ ನಲ್ಬಾನ ದ್ವೀಪವನ್ನ ಪಕ್ಷಿಧಾಮವಾಗಿ ಘೋಷಣೆ ಮಾಡಲಾಯಿತು. ಇಲ್ಲಿ ಫ್ಲೆಮಿಂಗೋ, ಪೆಲಿಕನ್, ಹೆರಾನ್, ಎಗ್ರೆಟ್, ಪಿನ್ಟೇಲ್ ಹಾಗೆ ಶೋವೆಲ್ಲರ್, ಗಾಡ್ವಿಟ್ ಸೇರಿದಂತೆ ಅನೇಕ ಅಪರೂಪದ ಜಲಪಕ್ಷಿಗಳನ್ನ ಕಾಣಬಹುದು. ಪಕ್ಷಿ ವೀಕ್ಷಕರು ಹಾಗೂ ಪ್ರಕೃತಿ ಪ್ರಿಯರಿಗೆ ಇದು ಅತ್ಯಂತ ಆಕರ್ಷಕ ಪ್ರವಾಸಿ ತಾಣವಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಚೀನಾ, ಜಪಾನ್ ಮತ್ತು ಇರಾನ್ ದೇಶಗಳಿಂದ ಕೂಡ ಲಕ್ಷಾಂತರ ವಲಸೆ ಹಕ್ಕಿಗಳು

ಬರುತ್ತವೆ. ಹಾಗೆ ಇನ್ನೊಂದು ವಿಷಯ, ದ್ವೀಪಕ್ಕೆ ಪ್ರವಾಸಿಗರಿಗೆ ಅನುಮತಿಯಿಲ್ಲ. ಪ್ರವಾಸಿಗರು ದ್ವೀಪದ ಗಡಿಯಿಂದ ಅಂದರೆ ಸುಮಾರು 200 ಮೀಟರ್ ದೂರದಲ್ಲಿ ತಮ್ಮ ದೋಣಿಗಳನ್ನು ನಿಲ್ಲಿಸಿ ಅಲ್ಲಿಂದಲೇ ಪಕ್ಷಿಗಳನ್ನು ವೀಕ್ಷಣೆ ಮಾಡಬೇಕಾಗುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೇನೆ ಕಾರ್ಯಕ್ರಮದಲ್ಲಿ. ಈಗ ಕೇಳಿ ಊರ್ವಶಿ ಚಿತ್ರದ ಗೀತೆಯನ್ನು. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಬಿ ಛಾಯಾ.

0: ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ಲಿ ಕೇಳು, ಹರಿದೋಗಿರ್ತಿರೋ ಅಥವಾ ಹಳೆ ನೋಟನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಕಿಳುಕರಿ ಒಡಿಶಾದಲ್ಲಿರುವಂತಹ ನಲ್ಬಾನಾ ದ್ವೀಪದ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು ಚಿಲಿಕಾ ಸರೋವರವು ರಾಮ್ಸರ್ ಅಂತಾರಾಷ್ಟ್ರೀಯ ದೇವಭೂಮಿ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದಿರೋದ್ರಿಂದ ನಲ್ಬಾನಾ ದ್ವೀಪಕ್ಕೂ ಜಾಗತಿಕ ಪರಿಸರ ಮಹತ್ವವಿದೆ. ಇಲ್ಲಿನ ಜೀವ ವೈವಿಧ್ಯವನ್ನ ಸಂರಕ್ಷಿಸಲು ಅರಣ್ಯ ಇಲಾಖೆ ಮತ್ತು ವನ್ಯಜೀವಿಯ ಅಧಿಕಾರಿಗಳು ವಿಶೇಷ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ನಲ್ಬಾನಾ ದ್ವೀಪವು ಪ್ರಕೃತಿ ಸೌಂದರ್ಯ, ಜೀವ ವೈವಿಧ್ಯ ಮತ್ತು ಪಕ್ಷಿ ಸಂರಕ್ಷಣೆಯ ಅದ್ಭುತ ಸಂಗಮವಾಗಿದೆ. ಭಾರತದ ಪರಿಸರ ಸಂಪತ್ತಿನಲ್ಲಿ ಇದು ವಿಶಿಷ್ಟ ಸ್ಥಾನವನ್ನು ಹೊಂದಿದ್ದು ಪ್ರಕೃತಿ ಹಾಗೂ ಪಕ್ಷಿ ಪ್ರೇಮಿಗಳು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕಾದಂತಹ ಅಪೂರ್ವವಾದ ತಾಣ ನಲ್ಬಾನಾ ದ್ವೀಪವಾಗಿದೆ. ಇದಾಗಿತ್ತು ಕೇಳುಗರೆ ಒಡಿಶಾದಲ್ಲಿ ಇರುವಂತಹ ನಲ್ಬಾನಾ ದ್ವೀಪ, ಈ ದ್ವೀಪದ ಕುರಿತಾದ ಕಿರು ಮಾಹಿತಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮರಳಿ ಗುಡಿಗೆ ಚಿತ್ರದ ಗೀತೆಯನ್ನ. ಜಿ ಉದಯಶಂಕರ್ ಅವರ ಸಾಹಿತ್ಯರು, ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ. ಈಗ ಸಮಯ ಸರಿಯಾಗಿ 8:30:22. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಸಾಮಾನ್ಯವಾಗಿ ನಾವು ಮೀನುಗಳನ್ನು ನೋಡಿರ್ತೇವೆ ಅಲ್ವಾ? ಈ ಮೀನುಗಳು ನೀರಿನಿಂದ ಹೊರೆ ತೆಗೆದ 5 ನಿಮಿಷಗಳಲ್ಲಿ ಸಾಯುತ್ತವೆ. ಮೀನು ಎಂದರೆ ನೀರು. ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಮೀನಿಗೆ. ನಮ್ಮ ಭೂಮಿಯಲ್ಲಿ ಪ್ರಪಂಚದಾದ್ಯಂತ 34,000 ಹೆಚ್ಚು ವಿಭಿನ್ನ ಮೀನು ಪ್ರಭೇದಗಳಿವೆ. ಉದ್ದದ ಬೃಹತ್ ತಿಮಿಂಗಲ ಶಾರ್ಕ್ನಿಂದ ಹಿಡಿದು ಮನುಷ್ಯನ ಬೆರಳಿನ ಉಗುರಿಗಿಂತ ಚಿಕ್ಕದಾದ ಪೇಡೋಸೈಪ್ರಿಸ್ನಂತಹ ಸಣ್ಣ ಮೀನುಗಳು ಕೂಡ ಇದೆ. ಈ ದಿನದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಕೆರೆ ಕೊಳ ಬತ್ತಿ ಹೋದ್ರೂ ಮಳೆ ಬರದೇ ಇದ್ರೂ ಆರಾಮವಾಗಿ ಬದುಕಬಲ್ಲ ಒಂದು

ಮೀನಿನ ಬಗ್ಗೆ ತಿಳಿಸ್ತೇನೆ. ಅರೆ, ಇದೇನಿದು? ನೀರು ಇಲ್ಲದೆ ಮೀನು ಬದುಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ನೀರಿಲ್ಲದೆ ಬದುಕುವ ಮೀನು ಕೂಡ ಇದೆಯಾ ಅಂದು ಹೇಳ್ತಾ ಇದ್ದಾರೆ ಅಂತ ಅನ್ಕೋತಿದ್ದೀರಾ ಅಲ್ವಾ? ಓಕೆ, ಯಾವುದೇ ಮೀನು ಅಂತ ಯೋಚನೆ ಮಾಡ್ತಾ ಇರಿ. ಒಂದು ಗೀತೆಯ ನಂತರ ಮಾಹಿತಿಯನ್ನು ತಿಳಿಸ್ತೇನೆ. ಕೇಳಿ ಚೆಲ್ಲಾಟ ಚಿತ್ರದ ಗೀತೆಯನ್ನ. ಕವಿರಾಜ್ ಅವರ ಸಾಹಿತ್ಯರು. ಈ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಉದಿತ್ ನಾರಾಯಣ್, ನಂದಿತಾ ಮತ್ತು ಕವಿರಾಜ್.

ಮೀನಿನ ಹೆಸರೇ ಲಂಗ್ ಫಿಶ್ ಅಂತ. ಹೌದು, ಇದು ಆಫ್ರಿಕಾದಲ್ಲಿ ಕಂಡುಬರುತ್ತೆ. ನಮ್ಮ ಪ್ರಕೃತಿಯ ಅತ್ಯಂತ ವಿಶಿಷ್ಟ ಮೀನುಗಳಲ್ಲಿ ಇದು ಒಂದಾಗಿದೆ. ಇದರ ವೈಜ್ಞಾನಿಕ ಹೆಸರು ಪ್ರೋಟೋಪ್ರೆಟರೆಸ್ಟ್ ಅಂತ, ಪ್ರೋಟೋಪ್ರೆಟರೆಸ್ ಅಂತ ಈ ವೈಜ್ಞಾನಿಕ ಹೆಸರನ್ನು ಹೊಂದಿರುವಂಥ ಈ ಲಂಗ್ ಫಿಶ್ ಏನಿದೆ, ಇದು ನೀರಿನಲ್ಲಿ ವಾಸಿಸಿದರೂ ನೀರು ಒಣಗಿದಾಗ ಹಲವು ತಿಂಗಳುಗಳವರೆಗೆ ನೀರಿಲ್ಲದೆ ಬದುಕುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ. ಇದು ಆಫ್ರಿಕಾದ ಸಿಹಿ ನೀರಿನ ನದಿಗಳು, ಕೆರೆಗಳು, ಜೌಗು ಪ್ರದೇಶಗಳು ಮತ್ತು ಪ್ರವಾಹ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಹಾಗಾದರೆ ಇದು ನೀರಿಲ್ಲದೆ ಹೇಗೆ ಬದುಕುತ್ತೆ, ಇದರ ವಿಶೇಷತೆ ಏನು ಅಂತ ಹೇಳ್ತೀನಿ. ಒಂದು ಗೀತೆಯನ್ನು ಕೇಳೋಣ. ಕೇಳಿ ಮಿಲನಾ ಚಿತ್ರದ ಗೀತೆಯನ್ನು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯರು, ಈ ಗೀತೆಗೆ ಮನೋಮೂರ್ತಿಯವರ ಸಂಗೀತವಿದೆ. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಚಿತ್ರಾ.

ಓಕೆ ಕೇಳಿದ್ರಿ, ನೀರಿಲ್ಲದೆ ಬದುಕುವಂತಹ ಮೀನು ಯಾವ್ದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಹಾಗಾದ್ರೆ ಹೇಳ್ತೀನಿ, ನೀರಿಲ್ಲದೆ ಬದುಕಬಲ್ಲ ಆ

ಓಕೆ ಕೇಳುಗರೆ, ಈ ಮೀನುಗಳು ನೀರಿನಲ್ಲಿ ಈಜುವಾಗ ತಮ್ಮ ಕಿವಿರುಗಳ ಮೂಲಕ ಉಸಿರಾಡ್ತವೆ. ಹಾಗಾದ್ರೆ ಭೂಮಿಯ ಮೇಲೆ ನೀರು ಒಣಗಿದ್ರೂ ಕೂಡ ಈ ಮೀನು ಹೇಗಿರುತ್ತೆ ಅಂತ ನೋಡೋದಾದ್ರೆ, ಈ ಲಂಗ್ ಫಿಶ್ ಏನಿದೆ ಇದರ ವಿಶೇಷ ಲಕ್ಷಣವೇ ಇದಕ್ಕೆ ಕಿವಿರುಗಳು ಹಾಗೂ

ಕಥೆ ಕೇಳುಕರೆ, ಈ ಮೀನುಗಳು ನೀರಿನಲ್ಲಿ ಈಜುವಾಗ ತಮ್ಮ ಕಿವಿರುಗಳ ಮೂಲಕ ಉಸಿರಾಡ್ತವೆ. ಹಾಗಾದ್ರೆ ಭೂಮಿಯ ಮೇಲೆ ನೀರು ಒಣಗಿದ್ರೂ ಕೂಡ ಈ ಮೀನು ಹೇಗಿರುತ್ತೆ ಅಂತ ನೋಡೋದಾದ್ರೆ, ಈ ಲಂಗ್ ಫಿಶ್ ಏನಿದೆ ಇದರ ವಿಶೇಷ ಲಕ್ಷಣವೇ ಇದಕ್ಕೆ ಕಿವಿರುಗಳು ಹಾಗೂ ಶ್ವಾಸಕೋಶಗಳು ಎರಡು ಕೂಡ ಇದೆ. ನೀರಿನಲ್ಲಿ ಕಿವಿರುಗಳ ಮೂಲಕ ಉಸಿರಾಡ್ತವೆ. ನೀರು ಕಡಿಮೆಯಾದಾಗ ಗಾಳಿಯಿಂದ ಶ್ವಾಸಕೋಶಗಳ ಮೂಲಕ ಈ ಲಂಗ್ ಫಿಶ್ ಉಸಿರಾಡುತ್ತೆ. ಇದರ ರಚನೆ ಹೇಗಿರುತ್ತೆ ಅಂದರೆ, ಇದರ ದೇಹ ಉದ್ದವಾಗಿದ್ದು ಹಾವಿನಂತೆ ಕಾಣುತ್ತೆ. ಈ ಮೀನುಗಳು 1-2 ಮೀಟರ್ ಉದ್ದದವರೆಗೆ ಬೆಳೆಯುತ್ತವೆ. ಬೇಸಿಗೆ ಆರಂಭವಾಗಿ ನೀರು ಒಣಗಿದಾಗ ಈ ಮೀನುಗಳು ತನ್ನ ಜೀವವನ್ನ ತಾತ್ಕಾಲಿಕವಾಗಿ ನಿಲ್ಲಿಸುತ್ತವೆ. ಈ ಪ್ರಕ್ರಿಯೆಯನ್ನ ವಿಜ್ಞಾನಿಗಳು ಎಸ್ಟಿವೇಷನ್ ಅಂತಾನೆ ಕರೀತಾರೆ. ಮಾಹಿತಿಯನ್ನ ಮುಂದುವರಿಸ್ತೇನೆ ಕಾರ್ಯಕ್ರಮದಲ್ಲಿ. ಈಗ ಕೇಳಿ ಸೋಲಿಲ್ಲದ ಸರದಾರ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇದೆ.

ಕೇಳುಗರೇ ಗಮನಿಸಿ, ಇಂದು ಮದಕರಿ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ರಾಜ್ಯವ್ಯಾಪಿ ಪ್ರಸಾರವಾಗಲಿರುವ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಾಗಿದೆ. ಕೇಳುಗರೆ, ಲಂಗ್ ಫಿಶ್ ನ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು ಈ ಲಂಗ್ ಫಿಶ್ ಇದೆಯಲ್ಲ, ಇದು ನೀರು ಒಣಗುತ್ತಿದೆ ಅಂತ ಗೊತ್ತಾದ ಕೂಡಲೇ ತನ್ನ ಬಾಯಿಯಿಂದ ಒತ್ತೆ ಮಣ್ಣಿನಲ್ಲಿ ಆಳವಾದ ಬಿಲವನ್ನ ಕೊರೆಯುತ್ತೆ. ನಂತರ ತನ್ನ ಚರ್ಮದಿಂದ ದಪ್ಪ ಲೋಳೆಯ ದ್ರವವನ್ನ ಸ್ರವಿಸುತ್ತೆ. ಈ ದ್ರವ ಗಟ್ಟಿಯಾಗಿ ಪ್ಲಾಸ್ಟಿಕ್ ತರಹದ ಮಲಕುವ ಚೀಲದಂತೆ ಆಗುತ್ತೆ. ಇದು ಚಿಪ್ಪಿನಂತೆ ಈ ಮೀನಿಗೆ ರಕ್ಷಣೆಯನ್ನ ನೀಡುತ್ತೆ. ಹಾಗೆ ಇದು ಶ್ವಾಸಕೋಶದ ಮೂಲಕ ಉಸಿರಾಡುತ್ತೆ. ಈ ಸಮಯದಲ್ಲಿ ದೇಹದ ಚಟುವಟಿಕೆ ತುಂಬಾ ನಿಧಾನ ಆಗುತ್ತೆ. ಹಾಗೆ ಸಂಗ್ರಹಿತ ಶಕ್ತಿಯನ್ನ ಬಳಸಿಕೊಂಡು ಹಲವು ತಿಂಗಳುಗಳು, ಯಾಕೆ ಕೆಲವೊಮ್ಮೆ ಒಂದರಿಂದ ಎರಡು ವರ್ಷಗಳವರೆಗೂ ಕೂಡ ಬದುಕಬಲ್ಲಂತಹ ಸಾಮರ್ಥ್ಯ ಹೊಂದಿದೆ ಈ ಲಂಗ್ ಫಿಶ್. ಹಾಗೆ ಮಳೆ ಬಂದ ನಂತರ ಮತ್ತೆ ಈ ಚಿಪ್ಪಿನಿಂದ ಹೊರಬಂದು ಸಾಮಾನ್ಯ ಜೀವನವನ್ನ ಆರಂಭಿಸುತ್ತೆ. ಮಾಹಿತಿಯನ್ನ ಮುಂದುವರಿಸ್ತೇನೆ ಕಾರ್ಯಕ್ರಮದಲ್ಲಿ. ಈಗ ಕೇಳಿ ರಿಕ್ಕಿ ಚಿತ್ರದ ಗೀತೆಯನ್ನ. ಕೆ ಕಲ್ಯಾಣ್ ಅವರ ಸಾಹಿತ್ಯರೋ ಈ ಗೀತೆಗೆ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಅನುರಾಧ ಭಟ್ ಮತ್ತು ಟಿಪ್ಪು.

ಓಕೆ ಕೇಳುಗರೆ, ಇನ್ನು ಐತಿಹಾಸಿಕ ಪುರಾವೆಗಳ ಪ್ರಕಾರ ಈ ಲಂಗ್ ಫಿಶ್ ಏನಿದೆ, ಇದು ಡೈನೋಸಾರ್ಗಳು ಬರುವುದಕ್ಕಿಂತ ಮೊದಲು ಅಂದರೆ ಸುಮಾರು 400 ಮಿಲಿಯನ್ ವರ್ಷಗಳಿಂದ ಭೂಮಿಯ ಮೇಲೆ ಇದೆಯಂತೆ. ಅದಕ್ಕೆ ವಿಜ್ಞಾನಿಗಳು ಇವನ್ನ ಜೀವಂತ ಪಳಿಯುಳಿಕೆಗಳು ಅಂತ ಕರೀತಾರೆ. ಈ ಲಂಗ್ ಫಿಶ್ ಭೂಮಿಯ ಅತ್ಯಂತ ಪುರಾತನ ಜೀವಿಗಳಲ್ಲಿ ಒಂದಾಗಿದೆ. ಇದಾಗಿತ್ತು ಕೇಳುಗರೆ ಪ್ರಕೃತಿಯ ಅದ್ಭುತ ಜೀವಿ. ನೀರಿಲ್ಲದ ಸಂದರ್ಭದಲ್ಲೂ ಶ್ವಾಸಕೋಶಗಳ ಸಹಾಯದಿಂದ ಬದುಕುವ ಸಾಮರ್ಥ್ಯ ಹೊಂದಿರುವ ಆಫ್ರಿಕಾದ ಲಂಗ್ ಫಿಶ್ನ ಕುರಿತಾದ ಕಿರುಮಾಹಿತಿ. ಈ ಕುತೂಹಲಕರವಾದ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮದಲ್ಲಿ ಈಗ ಕೇಳಿ ಗಾಳಿಪಟಾಟು ಚಿತ್ರದ ಗೀತೆಯನ್ನ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯರು ಈ ಗೀತೆಗೆ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ನಿಹಾಲ್ ತಾವ್ರೋ.

ಕೇಳುಕರೇ ಗಮನಿಸಿ, ದಿನಾಂಕ 11/7/2026 ಶನಿವಾರ ಅಂದರೆ ನಾಳೆ ಮದಕರಿ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜಾನಪದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಪ್ರಸ್ತುತಿ ಸುಮಾ ಆರ್. ರಾಜ್ಯವ್ಯಾಪಿ ಪ್ರಸಾರವಾಗಲಿರುವ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಕೇಳುಕರೇ ಗಮನಿಸಿ, ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿ ಗ್ರಾಮದ ಹೊನ್ನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640773, ಮತ್ತೊಂದು ಸಂಖ್ಯೆ 9141970272. ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದಿರಿ. ಈಗ ಸಮಯ ಸರಿಯಾಗಿ 9:18. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಕೇಳುಕರೆ, ಇದೊಂದು ಪ್ರಕಟಣೆ. 2026-27 ಸಾಲಿನಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆಯಲಾಗಿದ್ದು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜಿಸಲು ಹಾಗೂ ಸದರಿ ಕಾರ್ಯಕ್ರಮದಡಿ ಪ್ರಯೋಜನ ಪಡೆಯಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ. ನೀವು ಅರ್ಜಿ ಸಲ್ಲಿಸಲು ಬಳಸಬೇಕಾದ ವೆಬ್ಸೈಟ್ ವಿಳಾಸ ಹೀಗಿದೆ: sp.postmatric.karnataka.gov.in, ಹಾಗೆ www.tw.kar.nic.in. ಈ ಒಂದು ವೆಬ್ಸೈಟ್ ವಿಳಾಸದಲ್ಲಿ ತಾವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಚಿತ್ರದುರ್ಗ ಇವರನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದೊಂದು ಪ್ರಕಟಣೆ. 2026-27 ಸಾಲಿನಲ್ಲಿ ಅಸಾಧಾರಣ ಪ್ರತಿಭೆಯುಳ್ಳ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ. 2026-27 ಸಾಲಿಗೆ ನಾವೀನ್ಯತೆ, ತಾರ್ಕಿಕ ಸಾಧನೆಗಳು, ಕ್ರೀಡೆ, ಕಲೆ ಮತ್ತು ಸಾಂಸ್ಕೃತಿಕ ಸಂಗೀತ ಈ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ 5-18 ವರ್ಷ ವಯೋಮಿತಿಯೊಳಗಿನ ಮಕ್ಕಳನ್ನ ಪ್ರತಿ ಕ್ಷೇತ್ರದಲ್ಲಿ 2 ಮಕ್ಕಳಂತೆ ಒಟ್ಟು 8 ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನ ನೀಡುತ್ತಿದ್ದು, ಇದಕ್ಕಾಗಿ ಅರ್ಜಿಗಳನ್ನ ಕರೆದಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/7/2026 ಕೊನೆಯ ದಿನಾಂಕವಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬಾಲಭವನ ಆವರಣ, ಚಿತ್ರದುರ್ಗ ಇಲ್ಲಿಗೆ ಸಂಪರ್ಕಿಸಬಹುದು.

2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಅರ್ಜಿಗಳನ್ನು ಸಲ್ಲಿಸಲು 31 ಜುಲೈ 2026 ಅವಕಾಶ ಇರುತ್ತೆ. ಪ್ರಯುಕ್ತ ಸಂಬಂಧಪಟ್ಟ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವಿವ್ಯಾಸ ಆನ್ಲೈನ್ ವೆಬ್ಸೈಟ್ ಹೀಗಿದೆ: www.sw.kar.nic.in ನಲ್ಲಿ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ಗಳನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

0: ಕೇಳುಗರೆ ಗಮನಿಸಿ, ದಿನಾಂಕ 11/7/2026 ಶನಿವಾರ ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ. ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಆಕಾಶವಾಣಿ ಚಿತ್ರದುರ್ಗದಿಂದ 102.6 MHz ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸಪ್ ಮೂಲಕ ಕೂಡ ಸಂದೇಶವನ್ನು ಕಳಿಸಬಹುದು. ಅದಕ್ಕಾಗಿ ಬಳಸಬಹುದಾದ ನಿಲಯದ ಸಂಖ್ಯೆ 9448640273. ತಪ್ಪದೇ ಕೇಳಿ. ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 MHz. ಈಗ ಸಮಯ 9:05:26. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಭೂಮಿ ಭಗವಂತನ ಸೃಷ್ಟಿ. ಇಲ್ಲಿ ಮಾನವನು ಒಂದು ಜೀವಿ. ಇದು ಕೇವಲ ಭೌತಿಕ ಪಾತ್ರ. ಕ್ಷಣ ಕ್ಷಣಕ್ಕೂ ಬದಲಾಗುವ ಪಾತ್ರಗಳಿಗನುಸಾರವಾಗಿ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗುತ್ತದೆ. ಬಾಲ್ಯ, ಯೌವನ, ವೃದ್ಧಾಪ್ಯ ಎಂಬ ಮೂರು ಹಂತಗಳಲ್ಲಿರುವ ಪಾತ್ರಗಳ ನಿರ್ವಹಣೆಯಲ್ಲಿ ಗೃಹಿಣಿಯ ಪಾತ್ರ ಹಿರಿದು. ಬಾಲ್ಯದಲ್ಲಿ ತಾಯಿಯ ಲಾಲನೆ ಪಾಲನೆಯಲ್ಲಿ ನಿಶ್ಚಿಂತೆಯಿಂದ ಬೆಳೆಯುವ ಮಗು ಬೆಳೆದಂತೆ ತಾಯಿಯ ಜವಾಬ್ದಾರಿಯು ಹೆಚ್ಚಾಗುತ್ತದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬಂತೆ ಬಾಲ್ಯದಿಂದಲೇ ಮಕ್ಕಳಿಗೆ ಶಿಸ್ತಿನ ಜೊತೆ ನೀತಿ ಪಾಠಗಳ ಅರಿವನ್ನು ಮಾಡಿಸಿದಲ್ಲಿ ಭವಿಷ್ಯದಲ್ಲಿ ಅವರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಬಹುದು. ಮಕ್ಕಳಲ್ಲಿ ಗ್ರಹಣ ಶಕ್ತಿಯು ಸೂಕ್ಷ್ಮವಾಗಿರುವುದರಿಂದ ಹಿರಿಯರ ನಡವಳಿಕೆಯನ್ನು ಗಮನಿಸುತ್ತಿರುತ್ತವೆ. ಯೌವನ, ಈ ಹಂತದಲ್ಲಿ ಮಕ್ಕಳೊಂದಿಗೆ ಸ್ನೇಹಿತರಂತೆ ಇರಬೇಕು. ಮುಳ್ಳು ಬಟ್ಟೆಗೆ ತಾಗಿದರು, ಬಟ್ಟೆ ಮುಳ್ಳಿನ ಮೇಲೆ ಬಿದ್ದರು, ಹರಿಯುವುದು ಬಟ್ಟೆಯೇ. ಒಳಿತು ಕೆಡುಕುಗಳ ಬಗ್ಗೆ, ನೈತಿಕತೆಯ ಬಗ್ಗೆ ತಿಳಿ ಹೇಳಿದಲ್ಲಿ ಮಕ್ಕಳು ಸಂಸ್ಕಾರವಂತರಾಗಿ ದಾರಿ ತಪ್ಪುವ ಸಾಧ್ಯತೆ ಕಡಿಮೆ. ಜೀವನದ ಕೊನೆಯ ಹಂತ ವೃದ್ಧಾಪ್ಯ. ಇದು ಸುಲಲಿತವೂ ಕಠಿಣವೂ ಆಗಬಹುದು. ಬದುಕಿದಷ್ಟು ಕಾಲ ಆರೋಗ್ಯದಿಂದ ಇರುತ್ತಾರೆ ಎಂದು ಹೇಳಲಾಗುವುದಿಲ್ಲ. ಇಲ್ಲವೇ ಬೇಗನೆ ಸಾವು ಬರಬಹುದು. ಜನ್ಮ ಪ್ರಾರಬ್ಧಗಳಿಗನುಸಾರವಾಗಿ ಬಂದುದನ್ನು ಅನುಭವಿಸಲೇಬೇಕು. ಎಲ್ಲರೂ ತಮಗೂ ಒಂದು ದಿನ ಇಂತಹ ಕಾಲ ಬರಬಹುದೆಂದು ಆಲೋಚಿಸಿದರೆ ವೃದ್ಧರಲ್ಲಿ ನಮಗೆ ಸಹಾನುಭೂತಿ, ಕನಿಕರ, ಅನುಕಂಪ ಉಂಟಾಗುತ್ತದೆಯೇ ವಿನಃ ನಾವು ಆ ಬಗ್ಗೆ ತರ್ಕಬದ್ಧವಾಗಿ ಯೋಚಿಸುವುದಿಲ್ಲ. ಹಿಂದೆ ಅವಿಭಕ್ತ ಕುಟುಂಬಗಳಲ್ಲಿ ಹಲವಾರು ಸದಸ್ಯರಿದ್ದು ಮನೆಯಲ್ಲಿ ಪುರಾಣ ಪ್ರವಚನ, ಹರಿಕತೆ, ಭೂತದ ಕೋಲ, ಭಜನೆ, ಪೂಜೆ, ಪುನಸ್ಕಾರ ಇತ್ಯಾದಿ ಆಧ್ಯಾತ್ಮಿಕ ವಾತಾವರಣವು ವೃದ್ಧರಿಗೆ ತಾವು ವೃದ್ಧರಾಗಿದ್ದೇವೆ ಎಂಬುದನ್ನೇ ಮರೆಯುವಂತೆ ಮಾಡುತ್ತಿತ್ತು. ಇಂದು ವಿಭಕ್ತ ಕುಟುಂಬದಲ್ಲಿ ವೃದ್ಧಾಪ್ಯವು ದೊಡ್ಡ ಸಮಸ್ಯೆಯೇ. ಹಿರಿಯರ ಜೊತೆ ಮನೆಯಲ್ಲಿ ಕುಳಿತು ವೃದ್ಧರ ಹಠ, ಸಿಟ್ಟು, ಗಳಿಗೆಗೊಂದು ಮನಸ್ಸು, ಅತಿಯಾದ ಮಾತು, ಇಂತಹ ವಿಭಿನ್ನ ವ್ಯಕ್ತಿತ್ವಗಳನ್ನು ಎದುರಿಸಲು ಸಮಯ ಹಾಗೂ ತಾಳ್ಮೆ ಇರುವುದಿಲ್ಲ. ಹಾಗೆಂದು ಹೋದಲ್ಲಿ ಅವರನ್ನು ಕರೆದೊಯ್ಯುವುದೂ ಕಷ್ಟ. ದೇಹ ದುರ್ಬಲವಾದ ಕಾರಣ ಮಕ್ಕಳ ಅವಸರಕ್ಕೆ ಅವರು ಹೊಂದಿಕೊಳ್ಳುವುದಿಲ್ಲ ಹಾಗೂ ತಲೆಮಾರಿನ ಅಂತರದಿಂದಾಗಿ ಆಧುನಿಕತೆಗೆ ಅವರು ಒಪ್ಪಿಕೊಳ್ಳುವುದಿಲ್ಲ. ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ವೃದ್ಧರು ನುಂಗಲೂ ಆಗದೆ ಉಗಳಲೂ ಆಗದೆ ನೋವನ್ನು ಮನದಲ್ಲಿ ಅನುಭವಿಸಿದರೂ ಸಾಕಿದ ಮಮತೆಯ ದ್ವಂದ್ವದಲ್ಲಿ ನೆರೆಹೊರೆ ಸಂಬಂಧಿಗಳೆದುರು ಮಕ್ಕಳನ್ನು ಬಿಟ್ಟುಕೊಡದೆ ಮರ್ಯಾದೆಗೆ ಅಂಜಿ ಮಕ್ಕಳೊಂದಿಗೆ ಇರುತ್ತಾರೆ. ಪರಿಸ್ಥಿತಿ ಇನ್ನೂ ಬಿಗಡಾಯಿಸಿದರೆ ಆರ್ಥಿಕ ಸಾಮರ್ಥ್ಯವಿರುವವರಿಗೆ ವೃದ್ಧಾಶ್ರಮಗಳಿವೆ. ಆದರೆ ಆರ್ಥಿಕವಾಗಿ ದುರ್ಬಲರಾದವರ ಪಾಡೇನು? ಬುದ್ಧಿಜೀವಿಗಳಿಗೆ ತಮ್ಮಲ್ಲಿರುವ ವಿಷಯದ ಕೊರತೆ ಯಾವುದೆಂದು ತಿಳಿಯದಷ್ಟು ಅಜ್ಞಾನ ಅಹಂಕಾರಗಳು ಮುಸುಕಿಬಿಟ್ಟಿವೆ. ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತರಲು ಸಮರ್ಥರಾದರೆ ಮಾತ್ರ ಈ ಸಮಸ್ಯೆಯಿಂದ ಪಾರಾಗಬಹುದು. ಆದ್ದರಿಂದ ನೆಮ್ಮದಿಯ ಬದುಕಿಗಾಗಿ ಲೋಕಜ್ಞಾನಕ್ಕೆ ಹೊರತಾದ ನೈತಿಕ ಜ್ಞಾನ ಮತ್ತು ಗೃಹಸ್ಥರಿಗೆ ಅನುಕೂಲವಾಗುವಂತಹ ಸ್ವಲ್ಪ ಮಟ್ಟಿನ ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ. ಆಧ್ಯಾತ್ಮಿಕತೆ ಎಂದರೆ ಸಂಸಾರ ತ್ಯಜಿಸಿ ಸನ್ಯಾಸಿಗಳಾಗಲಿ ಎಂದು ಅರ್ಥ ಅಲ್ಲ. ಭಗವಂತನ ಕೃಪೆ ಇಲ್ಲದಿದ್ದರೆ ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ. ಪ್ರಕೃತಿ ಧರ್ಮದ ಪ್ರಕಾರ ನಡೆಯುತ್ತದೆ. ಧರ್ಮ ಮಾಡಲು ಮಾನವ ದೇಹ ಸಾಧನ. ದೇಹಕ್ಕೆ ಅಂತ್ಯವಿದೆ, ಆತ್ಮಕ್ಕೆ ಸಾವಿಲ್ಲ. ಪ್ರವಾಹಕ್ಕೆ ಎದುರಾಗಿ ಹೋಗುತ್ತಿದ್ದೇವೆ ಎಂಬ ಪಾಪ ಪ್ರಜ್ಞೆ ನಮ್ಮಲ್ಲಿ ಉಂಟಾದಾಗ ವ್ಯಾವಹಾರಿಕ ಜೀವನದಲ್ಲಿ ಗೊಂದಲ ಉಂಟಾಗುತ್ತದೆ. ಸಾತ್ವಿಕ ಆಹಾರ, ಜ್ಞಾನ, ಧರ್ಮ, ತರ್ಕಬದ್ಧವಾದ ಸಕಾರಾತ್ಮಕ ಯೋಚನೆ, ವಿಶಾಲ ದೃಷ್ಟಿ

0: ದೃಷ್ಟಿಕೋನ ಇವುಗಳಿಂದಾಗಿ ಬದುಕಿನ ಏರುಪೇರುಗಳನ್ನು ಸ್ವೀಕರಿಸುವ ಎದುರಿಸುವ ಮನೋಧೈರ್ಯ ಉಂಟಾಗುತ್ತದೆ. ನಮ್ಮ ಸನಾತನ ಧರ್ಮವಾದ ಪುರಾಣ ಗ್ರಂಥ, ಭಗವದ್ಗೀತೆ, ಉಪನಿಷತ್ತು ಇವುಗಳ ಮಾರ್ಗದರ್ಶನದಿಂದ ವ್ಯಕ್ತಿತ್ವ ವಿಕಸನಗೊಂಡು ಯಾವುದೇ ಸಮಸ್ಯೆಗಳನ್ನು ಬೆಳೆಯಲು ಬಿಡುವುದಿಲ್ಲ, ಹಾಗೂ ವೃದ್ಧರನ್ನು ಮನೆಯ ಸದಸ್ಯರಿಂದ ಪ್ರತ್ಯೇಕಿಸುವುದಿಲ್ಲ. ವೃದ್ಧರ ಭಾವನೆಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಮನೆಯ ಆಧಾರ ಸ್ತಂಭವಾದ ಗೃಹಿಣಿಯ ಪಾತ್ರ ಹಿರಿದು. ಎಲ್ಲರೂ ಒಟ್ಟಾಗಿ ಕುಳಿತು ಮಾತನಾಡುವುದು, ಮುಖ್ಯ ವ್ಯವಹಾರಗಳಲ್ಲಿ ಹಿರಿಯವರ ಸಲಹೆ ಕೇಳುವುದು, ಅತಿಥಿಗಳು ಬಂದಾಗ ಹಿರಿಯವರನ್ನು ಮಾತುಕತೆಗೆ ಬಿಡುವುದು, ಹಬ್ಬ ಹರಿದಿನಗಳ ಆಚರಣೆ, ದೂರದರ್ಶನದ ವೀಕ್ಷಣೆಗೆ ಅನುವು ಮಾಡಿಕೊಡುವುದು, ಇಂತಹ ಆಚರಣೆಗಳಿಂದಾಗಿ ದೇಹ ದುರ್ಬಲವಾಗಿದ್ದರೂ ಮನಸ್ಸು ಲವಲವಿಕೆಗೊಂಡು ಏಕಾಂಗಿತನವು ದೂರವಾಗಿ ಮನೆಯ ಜವಾಬ್ದಾರಿಗಳಲ್ಲಿ ಅವರ ಮಟ್ಟದಲ್ಲಿ ಭಾಗವಾಗುವಂತೆ ಸಹಕರಿಸುತ್ತದೆ. ಇದರಿಂದ ಮನೆಯಲ್ಲಿ ಶಾಂತಿ ಸಮಾಧಾನ ನೆಲೆಸುವುದರಿಂದ ವೃದ್ಧಾಪ್ಯವು ಸಮಸ್ಯೆ ಎನಿಸುವುದಿಲ್ಲ.
1: ಇದುವರೆಗೂ ಸಾವಿತ್ರಿ ರಾಮರಾವ್ ಅವರಿಂದ ನಲ್ನುಡಿ ಬದುಕಿಗೊಂದು ಹಿತನುಡಿ ಕೇಳಿದಿರಿ. ಈಗ ಸಮಯ 9:10:30. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಇದೀಗ ಒಂದು ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
4: ಗಾಂಧಿ ವಿಚಾರಧಾರೆ, ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಮುಂದುವರಿದ ಭಾಗ.
5: ನಾನಿಂದು ನಿಮಗೆ ನಾನು ನನ್ನ ಹೆಂಡತಿಯ ನಡುವೆ ಏರ್ಪಟ್ಟ ಬ್ರಹ್ಮಚರ್ಯ ಪರಿಪಾಲನೆಯ ವ್ರತನಿಷ್ಠೆಯ ತೊಯ್ದಾಟವನ್ನು ತಿಳಿಸಬೇಕಾಗಿದೆ. ನಾನು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಬೇಕೆಂದು ಗಂಭೀರವಾಗಿ ಯೋಚನೆ ಮಾಡಿದ ಸಮಯ ನಾನೀಗ ಹೇಳುವ ಕಥೆಯಲ್ಲಿ ಕೇಳುಗರಾದ ತಾವುಗಳೆಲ್ಲ ತಿಳಿಯಬಹುದು. ನಾನು ಮದುವೆಯಾದ ಅಂದಿನಿಂದಲೂ ಏಕಪತ್ನೀವ್ರತ ನನ್ನ ಹೃದಯದಲ್ಲಿ ಬೇರೂರಿತ್ತು. ಪತ್ನಿಯ ವಿಷಯದಲ್ಲಿ ಪ್ರಾಮಾಣಿಕವಾದ ನಡತೆ ನನ್ನ ಸತ್ಯದ ಆರಾಧನೆಯ ಅಂಗವೇ ಆಗಿತ್ತು. ಹೀಗಿರುವಾಗ ನನ್ನ ಪತ್ನಿಯ ಜೊತೆಯಲ್ಲಿ ಬ್ರಹ್ಮಚರ್ಯವನ್ನು ಆಚರಿಸಬೇಕೆಂಬ ಮನೋನಿಶ್ಚಯ ನನಗೆ ಮೊದಲು ಉಂಟಾದದ್ದು ದಕ್ಷಿಣ ಆಫ್ರಿಕಾದಲ್ಲಿಯೇ. ಯಾವ ಘಟನೆ ಅಥವಾ ಯಾವ ಗ್ರಂಥಾಭ್ಯಾಸ ನನ್ನನ್ನು ಈ ಬಗೆಯ ಆಲೋಚನಾ ಮಾರ್ಗಕ್ಕೆ ಸೆಳೆದಿತ್ತು ಎಂಬುದು ಈಗ ಸ್ಪಷ್ಟವಾಗಿ ನನಗೆ ನೆನಪಿಲ್ಲ. ಆದರೂ ಇದಕ್ಕೆ ಮುಖ್ಯವಾದ ಕಾರಣವಿದೆ. ಈಗಾಗಲೇ ನಾನು ಹೇಳಿರುವಂತೆ ನನ್ನ ಮೇಲೆ ರಾಯ್ಚಂದ ಭಾಯಿಯವರ ಪ್ರಭಾವ ಇದ್ದೇ ಇತ್ತು. ಆತನಿಗೂ ನನಗೂ ನಡೆದ ಒಂದು ಸಂಭಾಷಣೆ ಇವತ್ತಿಗೂ ನನಗೆ ಜ್ಞಾಪಕವಿದೆ. ಒಂದು ಸಲ ನಾನು ಶ್ರೀಮತಿ ಗ್ಲಾಡ್ಸ್ಟನ್ ಅವರ ಪತಿಯ ಬಗೆಗಿನ ಪಾವಿತ್ರತೆಯನ್ನು ಕುರಿತು ತುಂಬ ಪ್ರಶಂಸಿಸಿ ಮಾತನಾಡಿದೆ. ಶ್ರೀಮತಿ ಗ್ಲಾಡ್ಸ್ಟನ್ ಅವರು ಇಂಗ್ಲೆಂಡಿನ ಸಾಮಾನ್ಯ ಸಭೆಯಲ್ಲಿಯೂ ಸಹ ಮಿಸ್ಟರ್ ಗ್ಲಾಡ್ಸ್ಟನ್ನರಿಗೆ ತಾವೇ ಟೀ ಸಿದ್ಧ ಮಾಡಿ ಕೊಡುತ್ತಿದ್ದಳೆಂದು, ತಮ್ಮ ಜೀವನವನ್ನು ನಿಯಮಗಳಿಗೆ ಅನುಸಾರವಾಗಿ ನಡೆಸುತ್ತಿದ್ದ ಈ ಪ್ರಸಿದ್ಧ ದಂಪತಿಗಳ ಜೀವನದಲ್ಲಿ ಬ್ರಹ್ಮಚರ್ಯವೂ ಒಂದು ನಿಯಮವಾಗಿದ್ದಿತೆಂದು ಎಲ್ಲಿಯೋ ಓದಿದ್ದುದನ್ನು ನಾನು ರಾಯ್ಚಂದ್ ಭಾಯಿಗೆ ಹೇಳಿದೆ. ಈ ವಿಷಯವನ್ನು ನಾನು ಹೇಳುತ್ತಲೇ ದಾಂಪತ್ಯ ಪ್ರೇಮವನ್ನು ಕುರಿತು ನಾನು ಪ್ರಶಂಸಿಸಿದ್ದೆ. ಆಗ ರಾಯ್ಚಂದ್ ಭಾಯಿ ಕೇಳಿದರು, ನೀವು ಎರಡೂ ಬಗೆಯ ಪ್ರೇಮಗಳಲ್ಲಿ ಯಾವುದಕ್ಕೆ ಹೆಚ್ಚಾಗಿ ಬೆಲೆ ಕೊಡುತ್ತೀರಿ? ಒಂದು ಗಂಡನಲ್ಲಿ ಶ್ರೀಮತಿ ಗ್ಲಾಡ್ಸ್ಟನ್ನರ ಶ್ರದ್ಧೆಗೋ ಅಥವಾ ಆಕೆಯ

ಸೇವಾ ಭಾವಕ್ಕೋ ಒಂದು ಪಕ್ಷ ಆಕೆ ಅವರ ಸಹೋದರಿಯೋ ಅಥವಾ ನಂಬಿಕೆಯ ಸೇವಕಿಯೋ ಆಗಿದ್ದು ಅಷ್ಟೇ ಶ್ರದ್ಧೆಯಿಂದ ಆತನ ಸೇವೆಯನ್ನು ಮಾಡಿದ್ದರೆ ಆಗ ನೀವು ಆಕೆಯ ಪತಿಯ ಪಾವಿತ್ರತೆಯ ಬಗೆಗೆ ಏನು ಹೇಳುತ್ತಿದ್ದೀರಿ? ಅಂತಹ ಶ್ರದ್ಧಾವಂತ ಸಹೋದರಿಯರ ಅಥವಾ ಸೇವಕರ ಉದಾಹರಣೆಯನ್ನು ನಾವು ಕೇಳಿಲ್ಲವೆ? ಅಥವಾ ಒಂದು ಗಂಡು ಆಳಿನಲ್ಲಿ ನೀವು ಇದೇ ಬಗೆಯ ಪ್ರೇಮ ಮತ್ತು ಶ್ರದ್ಧೆಯನ್ನು ಕಂಡಿದ್ದರೆ ಶ್ರೀಮತಿ ಗ್ಲಾಡ್ಸ್ಟನ್ ಅವರ ವಿಷಯದಲ್ಲಿ ಉಂಟಾದ ಆನಂದ ನಿಮಗೆ ಆಶ್ಚರ್ಯ ಉಂಟು ಮಾಡುತ್ತಿದ್ದೆ? ನಾನು ಸೂಚಿಸಿರುವ ಈ ದೃಷ್ಟಿಯಿಂದ ವಿಷಯವನ್ನು ಪರೀಕ್ಷಿಸಿ ನೋಡಿ ಗಾಂಧಿಯವರೇ ಎಂದರು ರಾಯ್ಚಂದ್ ಬಾಯಿಯವರು. ಈ ರಾಯ್ಚಂದ್ ಬಾಯಿಯವರು ವಿವಾಹಿತರಾಗಿದ್ದರು. ಅವರು ಈ ವಿಷಯವನ್ನು ಹೇಳಿದಾಗ ಅವರ ಮಾತು ಸ್ವಲ್ಪ ಕಠಿಣವಾಗಿಯೇ ಇತ್ತು. ಆದರೆ ಅದು ನನ್ನ ಮನಸ್ಸಿನಲ್ಲಿ ಬಲವಾಗಿ ಬೇರೂರಿತು. ಸೇವಕನಾದವನ ಸ್ವಾಮಿನಿಷ್ಠೆ ಹೆಂಡತಿಗೆ ಗಂಡನಲ್ಲಿರುವ ಪತಿನಿಷ್ಠೆಗಿಂತ ಸಾವಿರ ಪಾಲು ಹೆಚ್ಚು ಪ್ರಶಂಸನೀಯವಾದದ್ದು. ಗಂಡ ಹೆಂಡಿರ ಬಾಂಧವ್ಯ ಅವಿಭಾಜ್ಯವಾದದ್ದು, ಅದನ್ನು ವಿಭಜಿಸಲು ಸಾಧ್ಯವಿಲ್ಲ. ಆದುದರಿಂದ ಗಂಡನಲ್ಲಿ ಹೆಂಡತಿಯ ಶ್ರದ್ಧಾಪ್ರೇಮ ಏನೂ ಆಶ್ಚರ್ಯವಾದುದೇನೂ ಅಲ್ಲ. ಈ ನಿಷ್ಠೆ ಸ್ವಾಭಾವಿಕವಾದದ್ದೇ. ಆದರೆ ಸೇವಕನಿಗೂ ಯಜಮಾನನಿಗೂ ನಡುವೆ ಇಂತಹ ನಿಷ್ಠೆ ಬೆಳೆಯಬೇಕಾದರೆ ಅದಕ್ಕೆ ವಿಶೇಷವಾದ ಶ್ರಮ ಪಡಬೇಕಾಗುವುದು. ರಾಯ್ಚಂದ್ ಬಾಯಿಯವರ ದೃಷ್ಟಿಕೋನ ನಿಧಾನವಾಗಿ ನನ್ನ ಮನಸ್ಸನ್ನು ಆವರಿಸತೊಡಗಿತು. ಹಾಗಾದರೆ ನನ್ನ ಹೆಂಡತಿಯೊಂದಿಗೆ ನನ್ನ ಸಂಬಂಧ ಹೇಗಿರಬೇಕು? ಹೀಗೆಂದು ನನ್ನನ್ನು ನಾನೇ ಕೇಳಿಕೊಂಡೆ. ಪತ್ನಿಯನ್ನು ನನ್ನ ಭೋಗ ಲಾಲಸೆಯ ವಸ್ತುವನ್ನಾಗಿ ಮಾಡಿಕೊಳ್ಳುವುದೇ? ಎಲ್ಲಿಯವರೆಗೆ ನಾನು ಕಾಮಾಸಕ್ತಿಗೆ ಗುಲಾಮನಾಗಿದ್ದೇನೋ ಅಲ್ಲಿಯವರೆಗೆ ನಾನು ನನ್ನ ಹೆಂಡತಿಯಲ್ಲಿ ಇಟ್ಟಿರುವ ಪ್ರೀತಿಗೆ ಏನೊಂದೂ ಬೆಲೆ ಇರುವುದಿಲ್ಲ. ನಿಜ ಹೇಳಬೇಕೆಂದರೆ ನನ್ನ ಹೆಂಡತಿ ನನ್ನನ್ನು ಚಪಲಗೊಳಿಸುವ ಮಾಯಗಾತಿ ಸುಂದರಿಯಂತೂ ಆಗಿರಲಿಲ್ಲ. ಆದುದರಿಂದ ನನ್ನಲ್ಲಿ ಮನೋಸ್ಥೈರ್ಯವಿದ್ದರೆ ಮಾತ್ರ ಬ್ರಹ್ಮಚರ್ಯ ವ್ರತವನ್ನು ಅಂಗೀಕರಿಸುವುದು ನನಗೆ ಅತ್ಯಂತ ಸುಲಭವಾಗುತ್ತಿತ್ತು. ನನ್ನ ಆಸಕ್ತಿ ಅಥವಾ ಕಾಮಾಸಕ್ತಿಯೇ ಒಂದು ರೀತಿಯಲ್ಲಿ ಬ್ರಹ್ಮಚರ್ಯವನ್ನು ನನ್ನ ಹೆಂಡತಿಯ ಜೊತೆಯಲ್ಲಿ ಅನುಸರಿಸಲು ಒಂದು ದೊಡ್ಡ ತಡೆಯಾಗಿತ್ತು. ನನ್ನ ಮನಸ್ಸು ಈ ಬ್ರಹ್ಮಚರ್ಯದ ವಿಷಯದಲ್ಲಿ ಜಾಗೃತವಾದ ಮೇಲೆ ನಾನು ಎರಡು ಬಾರಿ ಬ್ರಹ್ಮಚರ್ಯವನ್ನು ಪಾಲಿಸಲು ನನ್ನ ಪತ್ನಿಯ ಜೊತೆ ಪ್ರಯತ್ನಿಸಿ ವಿಫಲನಾಗಿದ್ದೆ. ನನ್ನ ಉದ್ದೇಶವು ಉಚ್ಚತರವಾದದ್ದಲ್ಲದೇ ಇರುವುದೇ ಇದಕ್ಕೆ ಮುಖ್ಯವಾದ ಕಾರಣವಾಗಿತ್ತು. ನನ್ನ ಮುಖ್ಯ ಉದ್ದೇಶ ಹೆಚ್ಚು ಮಕ್ಕಳಾಗುವುದನ್ನು ತಪ್ಪಿಸಿಕೊಳ್ಳುವುದೇ ಆಗಿತ್ತು. ನಿಜ, ನಾನು ಇಂಗ್ಲೆಂಡಿನಲ್ಲಿರುವಾಗ ಸಂತತಿ ನಿರೋಧ ಉಪಕರಣ ವಿಷಯವಾಗಿ ಸ್ವಲ್ಪ ಓದಿಕೊಂಡಿದ್ದೆ. ಡಾಕ್ಟರ್ ಆಲಿನ್ಸನ್ನರ ಮಿತ ಸಂತಾನ ಪ್ರಚಾರದ ವಿಷಯವಾಗಿಯೂ ಸಸ್ಯಾಹಾರದ ಅಧ್ಯಾಯದಲ್ಲಿ ಆಗಲೇ ನಾನು ಮಾತನಾಡಿದ್ದೇನೆ. ಡಾಕ್ಟರ್ ಆಲಿನ್ಸನ್ನರ ವಾದ ನನ್ನ ಮೇಲೆ ಕೇವಲ ತಾತ್ಕಾಲಿಕ ಪರಿಣಾಮವನ್ನು ಮಾತ್ರ ಬೀರಿತ್ತು. ಆದರೆ ಬ್ರಹ್ಮಚರ್ಯ ಪಾಲನೆಯಲ್ಲಿ ಬಾಹ್ಯ ಹತೋಟಿಗಿಂತ ಅಂತರಂಗದ ಸಂಯಮ ಹೆಚ್ಚು ಪರಿಣಾಮಕಾರಿ ಎಂದು ವಾದಿಸಿದ್ದ ಮಿಸ್ಟರ್ ಹಿಲ್ಲರ ವಾದ ನನ್ನ ಮೇಲೆ ಬಹಳ ಹೆಚ್ಚಾದ ಪರಿಣಾಮವನ್ನು ಉಂಟು ಮಾಡಿತ್ತು. ಆ ಪರಿಣಾಮ ಶಾಶ್ವತವಾಯಿತು. ನನಗೆ ಇನ್ನೂ ಹೆಚ್ಚು ಮಕ್ಕಳಾಗಬೇಕೆಂಬ ಆಸೆ ಇಲ್ಲದ್ದರಿಂದ ನಾನು ಆತ್ಮ ಸಂಯಮವನ್ನೇ ಬ್ರಹ್ಮಚರ್ಯದಲ್ಲಿ ಸಾಧಿಸತೊಡಗಿದೆ. ಈ ಸಾಧನೆಯಲ್ಲಿ ಅಸಂಖ್ಯಾತ ಕಷ್ಟಗಳು ನನ್ನ ಪಾಲಿಗೆ ಎದುರಾದವು. ಬ್ರಹ್ಮಚರ್ಯ ಪಾಲನೆಯ ಒಪ್ಪಂದಕ್ಕೆ ನಾನು ನನ್ನ ಹೆಂಡತಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ನಾನು ನನ್ನ ಹೆಂಡತಿ ಬೇರೆ ಬೇರೆ ಹಾಸಿಗೆಗಳಲ್ಲಿ ಮಲಗತೊಡಗಿದೆವು. ದಿವಸದ ಕೆಲಸಗಳೆಲ್ಲ ಮುಗಿದು ನನಗೆ ಪೂರ್ಣವಾಗಿ ಆಯಾಸವಾದ ತರುವಾಯವೇ ಹೋಗಿ ಮಲಗಿಕೊಳ್ಳುತ್ತಿದ್ದೆ. ಇಂಥ ಯಾವ ಪರಿಶ್ರಮದಿಂದಲೂ ಬ್ರಹ್ಮಚರ್ಯ ಪಾಲನೆ ಸುಲಭವಾದಂತೆ ನನಗೆ ಕಂಡುಬರಲಿಲ್ಲ. ಆದರೆ ನಾನು ಬ್ರಹ್ಮಚರ್ಯ ಪಾಲನೆಯಲ್ಲಿ ಹಿಂದೆ ನಡೆದುದನ್ನೆಲ್ಲ ಯೋಚಿಸಿ ನೋಡಿದರೆ ಕೊನೆಗೂ ಬ್ರಹ್ಮಚರ್ಯದ

0: ಸಂಕಲ್ಪ ಈಡೇರಿದ್ದುದು ಈ ಎಲ್ಲ ವಿಫಲ ಯತ್ನಗಳ ಒಟ್ಟುಗೂಡಿದ ಫಲವೆಂದೇ ನನಗೆ ಅನಿಸುತ್ತದೆ. ಕೊನೆಯ ಸಂಕಲ್ಪ 1906 ವರ್ಷಕ್ಕೆ ಮುಂಚಿತವಾಗಿ ಕೂಡಿಬರಲಿಲ್ಲ. ಆ ವೇಳೆಗೆ ಸತ್ಯಾಗ್ರಹ ಇನ್ನೂ ಆರಂಭವಾಗಿರಲಿಲ್ಲ. ಆಗ ಅದು ಸಾಧಿಸುವುದೇ ಎಂಬುದನ್ನು ನಾನು ಕನಸಿನಲ್ಲಿಯೂ ಕೂಡ ಎಣಿಸಿರಲಿಲ್ಲ. ಬೋಯರ್ ಯುದ್ಧ ನಡೆದ ನಂತರ ಜುಲು ಜನರು ನೆಟಾಲಿನಲ್ಲಿ ದಂಗೆಯನ್ನು ಎದ್ದರು. ಆಗ ನಾನು ಜೋಹಾನ್ಸ್ಬರ್ಗ್ನಲ್ಲಿ ವಕೀಲಿ ವೃತ್ತಿಯನ್ನು ನಡೆಸ್ತಾ ಇದ್ದೆ. ನನ್ನ ಸೇವೆಯನ್ನು ನೆಟಾಲ್ ಸರ್ಕಾರಕ್ಕೆ ಅರ್ಪಿಸಬೇಕೆಂದು ನಾನು ಬಯಸಿದೆ. ನನ್ನ ಸೇವೆಯನ್ನು ಸರ್ಕಾರ ಕೂಡ ಒಪ್ಪಿಕೊಳ್ತು. ಮುಂದಿನ ಸಂದರ್ಭಗಳಲ್ಲಿ ಅದರ ವರ್ಣನೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಈ ಕಾರ್ಯ ನನ್ನನ್ನು ಸಂಯಮದ ತೀವ್ರವಾದ ಆಲೋಚನೆಯಲ್ಲಿ ತೊಡಗಿಸ್ತು. ನನ್ನ ಪದ್ಧತಿಯಂತೆ ನಾನು ನನ್ನ ಅಭಿಪ್ರಾಯಗಳನ್ನು ಕುರಿತು ಸಹೋದ್ಯೋಗಿಗಳೊಂದಿಗೆ ಚರ್ಚೆ ಮಾಡಿದೆ. ಕಾಮಾಸಕ್ತಿ ಮತ್ತು ಅದರ ಫಲವಾದ ಸಂತಾನದ ರಕ್ಷಣೆ ಸಾರ್ವಜನಿಕವಾದ ಕೆಲಸಕ್ಕೆ ವಿರೋಧವೆಂಬುದು ನನ್ನ ನಿಶ್ಚಿತವಾದ ಅಭಿಪ್ರಾಯವೇ ಆಗಿತ್ತು. ನಾನು ದಂಗೆಯ ಕಾಲದಲ್ಲಿ ಸೇವೆ ಸಲ್ಲಿಸುವುದಕ್ಕೆ ಸಾಧ್ಯವಾಗಲು ಜೋಹಾನ್ಸ್ಬರ್ಗ್ನಲ್ಲಿದ್ದ ನನ್ನ ಮನೆಯನ್ನು ಈಗ ಬಿಡಲೇಬೇಕಾಗಿತ್ತು. ನಾನು ಅಷ್ಟು ಎಚ್ಚರಿಕೆಯಿಂದಲೂ ಶ್ರಮದಿಂದಲೂ ಸಜ್ಜುಗೊಳಿಸಿದ್ದ ಮನೆಯನ್ನು ಬಿಡಲೇಬೇಕಾಗಿತ್ತು. ನಾನು ಹೆಂಡತಿ ಮಕ್ಕಳನ್ನು ಫೀನಿಕ್ಸ್ಗೆ ಕರೆದುಕೊಂಡು ಹೋಗಿ ಅವರನ್ನು ಅಲ್ಲಿ ಬಿಟ್ಟು ನೆಟಾಲಿನ ಸೈನ್ಯಕ್ಕೆ ಸೇರಿಕೊಂಡೆ. ನೆಟಾಲಿನ ಸೈನ್ಯಕ್ಕೆ ಸೇರಿದ್ದ ಡೋಲಿಯನ್ನು ಹೊರುವ ಭಾರತೀಯ ಶುಶ್ರೂಷಾ ಪಡೆಯನ್ನು ತೆಗೆದುಕೊಂಡು ಹೋಗಬೇಕಾಯಿತು. ಕಠಿಣವಾದ ಪ್ರವಾಸಗಳನ್ನು ಮಾಡುತ್ತಿದ್ದ ಆ ಕಾಲದಲ್ಲಿ ನಾನು ಪೂರ್ಣವಾಗಿ ಹೀಗೆ ಸಾರ್ವಜನಿಕ ಕಾರ್ಯದಲ್ಲಿಯೇ ತೊಡಗಬೇಕಾದರೆ ಮಕ್ಕಳ ಆಸೆಯನ್ನು ಐಶ್ವರ್ಯದ ಸಂಪಾದನೆಯನ್ನು ಬಿಡಬೇಕಾಗಿತ್ತು. ಸಂಸಾರದ ಹೊರೆಯಿಂದ ಮುಕ್ತವಾದ ವಾನಪ್ರಸ್ಥ ಬಾಳನ್ನೂ ಕೂಡ ನಾನು ನಡೆಸಲೇಬೇಕಾಗಿತ್ತು ಎಂಬುದು ನನಗಾಗ ಹೊಳೆದಿತ್ತು. ದಂಗೆಯಲ್ಲಿ ನಾನು 6 ವಾರಗಳಿಗಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಬೇಕಾಗಲಿಲ್ಲ. ಆದರೆ ಈ ಅಲ್ಪಕಾಲವೇ ನನ್ನ ಜೀವಮಾನದಲ್ಲಿ ಅತ್ಯಂತ ಅಮೂಲ್ಯವಾದ ಕಾಲವಾಯಿತು. ವ್ರತಗಳ ಮಹತ್ವ ಹಿಂದೆ ಯಾವಾಗಲೂ ಇಲ್ಲದಷ್ಟು ನನಗೆ ಮನದಟ್ಟಾಯಿತು. ವ್ರತ ಬಂಧನ ಸ್ವಾತಂತ್ರ್ಯದ ಬಾಗಿಲನ್ನು ಮುಚ್ಚುವುದಿಲ್ಲ, ಅದು ತೆರೆಯುತ್ತದೆ ಎಂಬುದು ನನಗೆ ಅರ್ಥವಾಗತೊಡಗಿತು. ಅಲ್ಲಿಯವರೆಗೆ ನನ್ನ ಎಲ್ಲ ಪ್ರಯತ್ನಗಳಿಗೆ ಜಯ ದೊರಕಿರಲಿಲ್ಲ. ಅದಕ್ಕೆ ಕಾರಣ ನನ್ನ ಬ್ರಹ್ಮಚರ್ಯ ಸಂಕಲ್ಪ ದೃಢವಾದುದಾಗಿರಲಿಲ್ಲ. ನನ್ನ ಶಕ್ತಿಯಲ್ಲಿಯೇ ನನಗೆ ನಂಬಿಕೆಯೂ ಕೂಡ ಇರಲಿಲ್ಲ. ಭಗವಂತನ ಕೃಪೆಯಲ್ಲಿಯೂ ನನಗೆ ವಿಶ್ವಾಸ ಬಂದಿರಲಿಲ್ಲ. ಆದುದರಿಂದ ನನ್ನ ಮನಸ್ಸು ಅನೇಕ ತರಂಗಗಳಿಂದಲೂ ವಿಕಾರಗಳಿಂದಲೂ ಸಂಶಯವೆಂಬ ಸಮುದ್ರದಲ್ಲಿ ತೊಳಲಾಡುತ್ತಿತ್ತು. ವ್ರತ ಬಂಧನವನ್ನು ತೆಗೆದುಕೊಳ್ಳದವನು ಮೋಹಕ್ಕೆ ಈಡಾಗುತ್ತಾನೆ. ವ್ರತದಿಂದ ಬಂಧಿತನಾಗುವುದು ಎಂದರೆ ಸ್ವೇಚ್ಛಾಚಾರವನ್ನು ಬಿಡುವುದು, ಏಕಪತ್ನಿ ವ್ರತಸ್ಥನಾಗುವುದು ಎಂಬುದು ನನಗೆ ನಿಧಾನವಾಗಿ ಮನವರಿಕೆಯಾಗತೊಡಗಿತು. ತ್ಯಾಗದ ವ್ರತದಿಂದ ಎಂಥದ್ದನ್ನಾದರೂ ಸಾಧಿಸಬಹುದು ಎಂಬುದನ್ನು ನಾನು ಅನುಭವಿಸಿದ್ದೇನೆ. ಹಾಗಾಗಿಯೇ ನಿಷ್ಕುಲಾನಂದರು ಹಾಡಿರುವ ಹಾಡು ಇದನ್ನೇ ಧ್ವನಿಸುತ್ತದೆ. ತ್ಯಾಗ ನಟೀಕೇರೆ ವೈರಾಗ ಬಿನ, ವೈರಾಗ್ಯವಿಲ್ಲದ ತ್ಯಾಗ ಶಾಶ್ವತವಾದುದಲ್ಲ. ಆಸೆ ನಿರ್ನಾಮವಾದರೆ ತ್ಯಾಗ ವ್ರತ ಸ್ವಾಭಾವಿಕವೂ ಅನಿವಾರ್ಯವೂ ಆಗುವುದು ಎಂಬುದು ನನ್ನ ಅನುಭವ ಸತ್ಯಾನ್ವೇಷಣೆಯಲ್ಲಿ ಕಂಡುಕೊಂಡ ಮಹಾಸತ್ಯ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಪ್ರಸ್ತುತಿ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ಕೇಳಿ ಭಾವಗೀತೆಯನ್ನ, ಶಿಶುನಾಳ ಶರೀಫರ ತತ್ವ ಪದವನ್ನ ಕೇಳಿಸಿ ಅಶ್ವತ್ಥವರ ಧ್ವನಿಯಲ್ಲಿ.

ಇದುವರೆಗೂ ಭಾವಗೀತೆಯನ್ನ ಕೇಳಿದಿರಿ. ಈಗ ಸ್ಟುಡಿಯೋ ಸಮಯ 9:30:29. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆರಂಭದಲ್ಲಿ ಕೇಳಿ ಎದೆಗಾರಿಕೆ ಚಿತ್ರದ ಗೀತೆಯನ್ನ ಸುಮನ ಕಿತ್ತೂರ್ ಅವರ ಸಾಹಿತ್ಯರುವ ಈ ಗೀತೆಗೆ ಸಂಗೀತ ಸಂಯೋಜನೆ ನೀಡಿ ಹಾಡಿದ್ದಾರೆ ಸಾಧು ಕೋಕಿಲಾ.

ಕೇಳುಗರೇ ಗಮನಿಸಿ, ಇಂದು ಸಂಜೆ 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೃಷಿ ಇಲಾಖೆಯಿಂದ ವಿಷಯ ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಬದ್ರಿ ವರ್ಸಸ್ ಮಧುಮತಿ ಚಿತ್ರದ ಗೀತೆಯನ್ನ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಇರುವಂತಹ ಈ ಗೀತೆಯನ್ನ ಹಾಡಿದ್ದಾರೆ ಅರ್ಮಾನ್ ಮಲಿಕ್.

ಕೇಳುಕರೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ಕರೆಕೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿಮ್ಮ ನೆಚ್ಚಿನ ಗೀತೆಗಾಗಿ ಗ್ರಾಮೀಣ ಮಹಿಳೆಯರು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273. ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಬಹುದು. ಇನ್ನು ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ 2-3 ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಸಂಕಡಿಗರೊಂದಿಗೆ ಸಂಗೀತ ಕಟ್ಟಿ.

ಓಕೆ, ಕೇಳುಗರೇ, ಚಿತ್ರಗೀತೆಗಳ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯನ್ನ ಕೇಳಿ. ಚಿರು ಚಿತ್ರದಿಂದ ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸಿದ್ಧಾರ್ಥ ಚಿತ್ರದ ಗೀತೆಯನ್ನ. ಅರ್ಮಾನ್ ಮಲಿಕ್ ಅವರು ಹಾಡಿರುವಂತಹ ಈ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಿದೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಸಮಯ ಸರಿಯಾಗಿ 10:12. ಇದೀಗ ಕೇಳಿ

0: ಜನರಂಜಿನಿ ಕರೆಕೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ಗ್ರಾಮೀಣ ಮಹಿಳೆಯರು ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಬಹುದು. ಓಕೆ, ಈ ದಿನದ ಜನರಂಜನೆ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ರಜನಿ. ಗುಡ್ ಮಾರ್ನಿಂಗ್ ರಜನಿ.
1: ವೆರಿ ಗುಡ್ ಮಾರ್ನಿಂಗ್ ಸೀಮಾ.
0: ಓಕೆ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ.
1: ನೋಡೋಣ.
0: ಹಲೋ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು? ಇನ್ನೊಮ್ಮೆ ಹೆಸರು ಹೇಳ್ತೀರಾ? ಮಂಜುಳಾ ಅವರು ಮೆದೆಹಳ್ಳಿಯಿಂದ ಕರೆ ಮಾಡ್ತಾ ಇದ್ದೀರಾ. ಓಕೆ, ಮಂಜುಳಾ ಅವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಬೇಕು? ಓಕೆ, ದೋಸ್ತಾಕಣೋ ಹಾಡು ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ ಇವತ್ತು? ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಂದಾಗಿಲ್ಲ, ರಜನಿ ಅವ್ರದ್ದು ಆಗಿದೆ ಅನ್ಸುತ್ತೆ.
1: ನಂದಾಗಿದೆ. ನಿಮ್ದಾಯ್ತಾ ಮಂಜುಳಾ ಅವರೇ?
2: ಆಯ್ತು ಮೇಡಮ್.
1: ಏನ್ ಮಾಡಿದ್ರಿ ಟಿಫನ್? ಪಲಾವ್ ಮಾಡಿದ್ರಾ? ಓಕೆ
0: ಓಕೆ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರವಾಗುತ್ತೆ, ಕೇಳಿ. ಥ್ಯಾಂಕ್ ಯು. ಓಕೆ, ಮಂಜುಳಾ ಅವರು ಕರೆ ಮಾಡಿದ್ರು ರಾಬರ್ಟ್ ಚಿತ್ರದ ಗೀತೆಗಾಗಿ. ಈ ಗೀತೆಯನ್ನ ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಮತ್ತು ಹೇಮಂತ್. ಸಂಗೀತ ಸಂಯೋಜನೆ ಅರ್ಜುನ್ ಚನ್ಯ ಅವರದ್ದು. ಸಾಹಿತ್ಯ ಚೇತನ್ ಕುಮಾರ್.

0: bro. Love you.
1: ಓಕೆ, ಮುಂದಿನ ಕರೆ ಯಾರ್ದು ಅಂತ ಮಾತಾಡ್ಸೋಣ. ಹಲೋ ಹಲೋ, ಕರೆ ಕಟ್ ಆಗಿದೆ ಅನ್ಸುತ್ತೆ, ಮತ್ತೊಮ್ಮೆ ಪ್ರಯತ್ನ ಪಡಿ. ಹಲೋ, ಕರೆ ಮತ್ತೆ ಕಟ್ ಆಗ್ತಿದೆ ಸೀಮಾ, ಯಾಕೋ ನಮ್ಮ ಗ್ರಾಮೀಣ ಮಹಿಳೆಯರು ಪ್ರಯತ್ನ ಪಡ್ತಾ ಇದ್ದಾರೆ ಕಾಲ್ ಮಾಡಕ್ಕೆ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ರಮ್ಯಾ. ಓಕೆ ರಮ್ಯಾ ಅವ್ರಿಗೆ ಇವತ್ತು ಯಾವ ಚಿತ್ರದ ಗೀತೆ ಪ್ರಸಾರ ಮಾಡೋಣ? ಯಾಕೆ ಇಷ್ಟ ಈ ಹಾಡು? ಆಸೆಯೇ ದುಃಖಕ್ಕೆ ಮೂಲ, ಹೌದಾ? ಆಸೆ ಪಡತ್ತಪ್ಪ. ಓಕೆ ರಮ್ಯಾ ಅವ್ರ, ಏನ್ ಮಾಡ್ತಿದ್ದೀರಿ? ಟಿಫನ್ ಆಯ್ತಾ? ಓಕೆ, ನಿಮ್ ಇಷ್ಟದ ಗೀತೆ ಈಗ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಓಕೆ, ಬಾಗೇನಾಳಿಂದ ರಮ್ಯಾ ಅವರು ಕರೆ ಮಾಡಿದ್ರು ಗೋಕರ್ಣ ಚಿತ್ರದ ಗೀತೆಗಾಗಿ. ಈ ಗೀತೆಗೆ ಸಾಹಿತ್ಯ ಉಪೇಂದ್ರ ಮತ್ತೆ ಕವಿರಾಜ್ ಅವ್ರದ್ದು, ಸಂಗೀತ ಗುರುಕಿರಣ್ ಅವ್ರದ್ದು ಗೀತೆಯನ್ನು ಹಾಡಿದ್ದಾರೆ. ಸಂಗಡಿಗರೊಂದಿಗೆ ಉದಿತ್ ನಾರಾಯಣ್.

0: ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ ಸಿಂಹ.
1: ಓಕೆ,
0: ಹಲೋ.
2: ಹಲೋ,
0: ನಮಸ್ಕಾರ, ಯಾರು ಮಾತಾಡೋದು?
2: ನಾವು ವಸಂತ ಅಂತ, ಪ್ರಶಾಂತ್ಪುರದಿಂದ.
0: ವಸಂತ ಅವರು ಏನ್ ಮಾಡ್ಕೊಂಡಿರೋದು? ವಸಂತ ಅವರೇ,
2: ನಾವು ಗೃಹಿಣಿ.
0: ಗೃಹಿಣಿ,
3: ಗೃಹಿಣಿ ಆಗಿದ್ದೀರಾ?
0: ಮನೇಲಿ ಎಲ್ಲ ಕೆಲಸ ಮುಗಿಸಿದ್ರ? ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ರ? ಟಿಫನ್ ಆಯ್ತಾ ವಸಂತ ಅವ್ರದ್ದು? ನಮ್ದು ಆಯ್ತು. ಯಾವ ಚಿತ್ರದ ಗೀತೆನ್ ಪ್ರಸಾರ ಮಾಡೋಣ ಇವತ್ತು? ಅದರಲ್ಲಿ ಯಾವ ಹಾಡು?
2: ಕಾಲವನ್ನ ತಡೆಯೋರು ಯಾರು ಇಲ್ಲ.
0: ಓಕೆ, ಹೌದು, ಕಾಲವನ್ನ ತಡೆಯಕ್ಕೆ ಯಾರಿಗೂ ಆಗಲ್ಲ ಅಲ್ವಾ, ಸಾಕ್ತಾ ಇರುತ್ತೆ.
3: ಓಕೆ ವಸಂತ ಅವರೇ, ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಥ್ಯಾಂಕ್ ಯು. ಓಕೆ, ವಸಂತ ಅವರು ಕರೆ ಮಾಡಿದ್ರು ಆಪ್ತ ಮಿತ್ರ ಚಿತ್ರದ ಗೀತೆಗಾಗಿ. ಈ ಗೀತೆಗೆ ಸಂಗೀತವನ್ನ ನೀಡಿದ್ದಾರೆ ಗುರುಕಿರಣ್, ಗೀತೆಯನ್ನ ಹಾಡಿದ್ದಾರೆ ಹರಿಹರನ್ ಮತ್ತು ಗುರುಕಿರಣ್.

0: ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತಿದ್ದೀರಾ?
1: ಮನವು ಮೂಡಿದಾಗ ಚಿತ್ರದಿಂದ ಮೇಡಮ್, ಆದಿ ಲಕ್ಷ್ಮಿ, ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಅಂತ ಒಂದು ಹಾಡುಂಟಲ್ಲ ಮೇಡಮ್, ಹಾಡಬೇಕು ಮೇಡಮ್. ಮಳೆ ಉಂಟ ಮೇಡಮ್ ಅಲ್ಲಿ?
0: ಇಲ್ಲ ಇಲ್ಲ, ಮೊನ್ನೆ ಸ್ವಲ್ಪ ಇತ್ತು. ನಿಮ್ ಕಡೆ ಮಳೆ ಆಗ್ತಿದ್ಯಾ?
1: ಮಳೆ ಆಗಿಗೊಂಡುಂಟು ಮೇಡಮ್, ಈಗ ಸ್ವಲ್ಪ ಬಿಡುವುದು. ರಾತ್ರಿ ಜೋರು ಮಳೆ ಇತ್ತು, ಮಧ್ಯಾಹ್ನವರೆಗೆ ಇರ್ತದೆ ಮೇಡಮ್, ಮತ್ತೆ ಸಂಜೆ ಸ್ವಲ್ಪ ಬಿಡ್ತದೆ, ಮತ್ತೆ ಪುನಃ ಬರ್ತದೆ.
0: ಮತ್ತೆ ಹೌದು,
2: ಮತ್ತೆ ನಿಮ್ ಊರಿನ ಮಳೆ ಎಲ್ಲ ನಮ್ ಕಡೆನೂ ಸ್ವಲ್ಪ ಕಳಿಸಿ ಮತ್ತೆ.
1: ಮೇಡಮ್ ಮಳೆ ಹೋಗ್ಬೇಕು, ಎಲ್ಲರ ಕಡೆಗೆ ಹೋದ್ರೆ ಕೃಷಿ ಆಗುದಲ್ಲ ಮೇಡಮ್.
0: ಹೌದು ಹೌದು,
1: ನಮ್ಗೆ ತೋಟದಲ್ಲಿ ಕೃಷಿ ಮಾಡ್ಲಿಕ್ಕೆ ಒಳ್ಳೇದಾಯ್ತು ಮೇಡಮ್
0: ನಿಮಗೆ. ಹೌದು ಹೌದು ಹೌದು, ಖಂಡಿತ. ಅಂದ್ರೆ ಇವತ್ತು ಶುಕ್ರವಾರ ಅಂತ ಲಕ್ಷ್ಮಿ ಹಾಡನ್ನ ಕೇಳ್ಬಿಟ್ಟಿದ್ದೀರಾ ನೀವು?
1: ಹೌದು ಹೌದು ಮೇಡಮ್, ಶುಕ್ರವಾರ ಅಂತ ಲಕ್ಷ್ಮಿ ಹಾಡನ್ನ ಕೇಳೋದು ಮೇಡಮ್.
0: ಓಕೆ ಸರಸ್ವತಿ ಅವರೇ, ಧನ್ಯವಾದ.
1: ಕೃಷಿಯಲ್ಲಿ ದುಡಿಮೆ ಮಾಡಿ ಒಳ್ಳೆ ಫಸಲು ಬಂದ್ರೆ ನಮ್ಗೆ ಲಕ್ಷ್ಮಿ ಒದಗಿದ್ರೆ ಒಳ್ಳೇದ.
0: ಲಕ್ಷ್ಮಿ ಒದಗಿಲಿ ಅಂತ ಹಾಡನ್ನ ಕೇಳಿದಿರಾ?
1: ಹೌದು ಮೇಡಮ್, ಕೃಷಿಯಲ್ಲಿ ತುಂಬಾ ಇದು ಅಡಿಕೆ ಉದುರಿ ಹೋಗಿದೆ ಮೇಡಮ್.
0: ಹೌದಾ?
1: ಅದೇ ಫಸಲು ಎಲ್ಲ ಕಮ್ಮಿ ಅಲ್ಲ, ಒಂದು ಸ್ವಲ್ಪ ಫಸಲು ಬಂದು ಸಿಕ್ಕಲಿ ಅಂತ ಆಸೆ ಮೇಡಮ್.
0: ಓಕೆ, ಮಳೆ ಅಲ್ಲ, ಮಳೆ ಕೂಡ
2: ಧಾನ್ಯ ಲಕ್ಷ್ಮಿ
0: ಎರಡು ಕೂಡ ಒಲಿದು ಬರ್ಲಿ. ಆ ಮಳೆ ಚೆನ್ನಾಗಾಗ್ಲಿ, ನಿಮ್ಮ ಬೆಳೆನು ಕೂಡ ಚೆನ್ನಾಗ್ ಬಂದು ನಿಮಗೂ ಲಕ್ಷ್ಮಿ ಒದಗಲಿ.
1: ಮಳೆ ಇದ್ರೆ ಬೆಳೆ ಆಗುದು ಮೇಡಮ್, ಜಾಸ್ತಿ ಆದ್ರೆ ಅತಿ ಆದ್ರೆ ಅಮೃತ ವೇಷ ಅಂತ ಉಂಟಲ್ಲ ಮೇಡಮ್.
0: ಹೌದು ಹೌದು, ಖಂಡಿತ
2: ಯಾವುದು ಅತಿ
0: ಆಗ್ಬಾರ್ದು. ಓಕೆ ಸರಸ್ವತಿ ಅವರೇ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರವಾಗುತ್ತೆ. ಧನ್ಯವಾದ. ಸರಸ್ವತಿ ಅವರು ಕೇಳಿದಂತಹ ಒಲವು ಮೂಡಿದಾಗ ಚಿತ್ರದ ಗೀತೆಯನ್ನ ಕೇಳೋಣ. ಜಿ ಉದಯಶಂಕರ್ ಅವರ ಸಾಹಿತ್ಯ ಇರುವ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಓಕೆ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದೆ ಮೇಡಮ್.
0: ಓಕೆ, ಸರಸ್ವತಿ ಅವರು ಹೇಳಿ. ಸರಸ್ವತಿ,

0: ಓಕೆ, ಜನರಂಜನೆ ಕರೆಗೊಂದು ಗೀತೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಗ್ರಾಮೀಣ ಮಹಿಳೆಯರಿಗಾಗಿರುವಂತಹ ಕಾರ್ಯಕ್ರಮ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಶಿವಮ್ಮ ಅಂತ.
0: ಶಿವಮ್ಮ ಅವರೇ, ಎಲ್ಲಿಂದ ಮಾತಾಡ್ತಿದ್ದೀರಿ?
1: ಮದಕರಿಪುರದಿಂದ.
0: ಮದಕರಿಪುರದಿಂದ ಏನ್ ಮಾಡ್ಕೊಂಡಿರೋದು ಶಿವಮ್ಮ ಅವರು?
1: ಮೇಡಮ್, ನಾವು ಮನೇಲೆ ಇರ್ತೀವಿ, ಅಂದ್ರೆ ನಾವು ರೈತರು. ಮನೇಲೆ ಇರ್ತೀವಿ, ನಮ್ ಪಾಪ ಐತೆ ನೋಡ್ಕೊಂಡು ಮನೇಲೆ ಇರ್ತೀವಿ.
0: ಪಾಪಗೆ ಎಷ್ಟು ವರ್ಷ?
1: 2.5 ವರ್ಷ.
0: ಓಕೆ. ರೇಡಿಯೋ ಕೇಳ್ತೀರಾ ದಿನಾಗ್ಲೂ?
1: ಹ್ಮ್ ಮೇಡಮ್, ಕೇಳ್ತೀವಿ ದಿನ, ಡೈಲಿ ಕೇಳ್ತೀವಿ ಎಲ್ಲ ಪ್ರೋಗ್ರಾಮ್ಸ್.
0: ಇವತ್ ಯಾವ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡೋಣ?
1: ಇದು ಕುರುಬ ರಾಣಿ ಚಿತ್ರದಿಂದ ಮಾಂಗಲ್ಯ ಮಾಂಗಲ್ಯ ಅಂತ ಸಾಂಗ್ ಇದೆ ಅಲ್ಲ ಮೇಡಮ್, ಅದನ್ನ ಪ್ರಸಾರ ಮಾಡಿ.
0: ಓಕೆ, ನಿಮ್ ಇಷ್ಟದ ಗೀತೆ ಈಗ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಥ್ಯಾಂಕ್ ಯು.
0: ಓಕೆ, ಕುರುಬನ ರಾಣಿ ಚಿತ್ರದ ಗೀತೆಯನ್ನ ಕೇಳಿದ್ದಾರೆ. ಈ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಸಂಗಡಿಗರೊಂದಿಗೆ ಚಿತ್ರಾ.

0: ಓಕೆ ರಜನಿ, ಮುಂದಿನ ಕರೆ ಯಾರ್ ಮಾಡಿದರೆ, ಯಾವ ಗೀತೆಗಾಗಿ ಅಂತ ಕೇಳೋಣ.
1: ನೋಡೋಣ.
0: ಹಲೋ ಹಲೋ, ನಮಸ್ತೆ.
2: ಹಲೋ
0: ನಮಸ್ತೆ, ತಮ್ಮ ಹೆಸರು?
2: ನಮ್ಮ ಹೆಸರು ಭಾರತಿ ಅಂತ ಮೇಡಮ್.
0: ಓಕೆ ಭಾರತಿ ಅವರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
2: ನಾವು ಮಲ್ಲಾಪುರ ಜನರೇಶನ್.
0: ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಭಾರತಿ ಅವರೇ? ಓಕೆ, ಹೊಲದಲ್ಲಿದ್ದೀರಾ? ಓಕೆ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ? ಕೇಳ್ತಿರ್ತೀರಾ?
1: ಹೊಲದಲ್ಲಿ ಗಾಳಿ ಸೌಂಡ್ ಕೂಡ
0: ಬರ್ತಾ ಇದೆ. ಹೌದು, ಹೇಳಿ, ಯಾವ ಗೀತೆಯನ್ನ ಪ್ರಸಾರ ಮಾಡೋಣ?
2: ನಮಗೆ ಕುಂತಿ ಪುತ್ರದಿಂದ ಮಂಗಳೂರು ಸ್ಥಿರದೇವಿ ನಾಳೆ.
0: ಓಕೆ, ಈ ಹಾಡು ಇಷ್ಟನಾ ನಿಮಗೆ? ಕೇಳಕ್ ಚೆನ್ನಾಗೈತೆ. ಹಾಡು ಕೇಳ್ಕಂತ ಹೊಲದಲ್ಲಿ ಕೆಲಸ ಮಾಡ್ತೀರಾ?
1: ಯಾವ್ಯಾವ ಬೆಳೆ ಬೆಳಿತೀರಿ?
0: ಓಕೆ ಭಾರತಿ ಅವರೇ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಓಕೆ, ಭಾರತಿ ಅವರು ಕರೆ ಮಾಡಿದ್ರು ಕುಂತಿಪುತ್ರ ಚಿತ್ರದ ಗೀತೆಗಾಗಿ. ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

0: 102.6 ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಜನರಂಜನಿ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿನ ಮುಂದಿನ ಕರೆ.
1: ಹಲೋ,
2: ಹಲೋ,
1: ನಮಸ್ಕಾರ, ಯಾರು ಮಾತಾಡೋದು?
2: ನಾಗವೇಣಿ ಅಂತ.
1: ನಾಗವೇಣಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಲ್ಲೂರಹಳ್ಳಿನ ಅದು. ಮಲ್ಲೂರಹಳ್ಳಿ, ಓಕೆ. ಏನ್ ಮಾಡ್ಕೊಂಡಿರೋದು ನಾಗವೇಣಿ ಅವರೇ? ಹೊಲ್ದಲ್ಲಿ ಇದ್ದೀರಾ, ಮನೇಲಿ ಇದ್ದೀರಾ ಈಗ? ಹೌದಾ, ಓಕೆ. ಕೆಲಸ ಮಾಡ್ತಾನೆ ಕೇಳ್ತಾ ಇದ್ದೀರಿ. ಯಾವ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡೋಣ ಇವತ್ತು? ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ. ನಿಮ್ಮೊಂದಿಗೆ ಇನ್ಯಾರ ಕೇಳ್ತಿದ್ದಾರೆ ರೇಡಿಯೋನ? ಎಷ್ಟು ಜನ ಇದ್ದೀರಿ? ಹೌದಾ, ಓಕೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಓಕೆ, ನಾಗವೇಣಿ ಅವರು ಕರೆ ಮಾಡಿದ್ರು ಅರ್ಜುನ್ ಚಿತ್ರದ ಗೀತೆಗಾಗಿ. ಗೀತೆಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಸಾಹಿತ್ಯ RN ಜಯಗೋಪಾಲ್, ಸಂಗೀತ ರಾಜನ್ ನಾಗೇಂದ್ರ.

0: ಓಕೆ, ಕಾರ್ಯಕ್ರಮದಲ್ಲಿನ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ನಮ್ಮ ಹೆಸರು ರಮಾಮಣಿ ಅಂತ, ಸುಳ್ಯ ತಾಲೂಕು ಅಜ್ಜಾವರದಿಂದ, ದಕ್ಷಿಣ ಕನ್ನಡದಿಂದ.
0: ಓಕೆ, ತುಂಬಾ ದೂರದಿಂದ ಕರೆ ಮಾಡಿದೀರಾ?
1: ಹೌದು, ಸಿಕ್ಕಾಪಟ್ಟೆ ಮಳೆ ಆಗಿದೆ, ಕೇಳ್ತಾ ಇರೋದು.
0: ಹೌದಾ?
2: ಫಸ್ಟ್ ಟೈಮ್ ಕರೆ ಮಾಡಿರೋದ ರಮಾಮಣಿ ಅವರು? ಫಸ್ಟ್ ಟೈಮ್
1: ನಮ್ಗೆ ಅಣ್ಣನ ಚಿಗುರುದಾರ ಸಿನಿಮಾದಿಂದ ಹೂವು ಚೆಲುವೆಲ್ಲ ಬಂದಿತ್ತು.
0: ಓಕೆ, ಪ್ರಸಾರ ಮಾಡ್ತೀವಿ. ಮೊದಲನೇ ಬಾರಿನಾ ನೀವು ಕರೆ ಮಾಡಿರೋದು?
1: ನಾನು ಇದಕ್ಕೆಲ್ಲ ಮಹಿಳಾ ಒಂದ್ಸಲ ಗ್ರಾಮೀಣ ಸಿಕ್ಕಿತ್ತು, ಮತ್ತೆ ಇನ್ನೊಂದ್ಸಲ ವಿಷಯ ಕೊಡ್ತಿರಲ್ಲ ಮೇಡಮ್, ನಾಟಕ ಎಲ್ಲ ಮಾತಾಡಿದ್ದೆ. ಆಮೇಲೆ ಒಂದೆರಡು ಮೂರ್ ಸಲ ರಾತ್ರಿ ಸಲ ಸಿಕ್ಕಿದೆ. ಇವರು ಶಶಿಕಲಾ ಜಯಕಲಾ ಮೇಡಮ್ ಸಿಕ್ಕಿದ್ರು.
0: ಓಕೆ,
1: ಇದು ರಜನಿ ಮತ್ತೆ
0: ಸೀಮಾ. ಹೇಳಿ ರಮಾಮಣಿ ಅವರೇ, ನೀವು ಹಾಡು ಹೇಳ್ತೀರಾ? ಹೌದಾ? ಏನ್ ಮಾಡ್ತೀರಾ? ಆರ್ಟ್ ವರ್ಕ್ ಮಾಡ್ತೀರಾ?
1: ಯಾವ ಕಸದಿಂದ ಆಕೃತಿ ಕೊಟ್ಟು ಮಾಡ್ತೀನಿ.

0: ಹೌದಾ, ಓಕೆ, ತುಂಬಾ ಸಂತೋಷ.
1: ಸಾಹಿತ್ಯ ಪರಿಷತ್ತಿನಿಂದ ಸನ್ಮಾನ ಆಗಿದೆ ಮೇಡಮ್ ನಮಗೆ.
0: ಹೌದಾ, ತುಂಬಾ ಸಂತೋಷ ಆಯ್ತು.
2: ರಸದಿಂದ, ರಸ ಅಂದ್ರೆ ಈ ಅಡಕೆ ಪಟ್ಟೆ ಈ ತರದ ವಸ್ತುಗಳಿಂದ ಮಾಡ್ತೀರಾ?
1: ಅಡಕೆ ಪಟ್ಟೆ ಅಲ್ಲ, ನೀವ್ ಏನೇ ಒಂದು ಸಿಕ್ಕಿದ್ರು ಮೇಡಮ್, ನೀವ್ ಬಿಸಾಕುವಂತದ್ದು ಬಾಟ್ಲುಗಳು, ಪ್ಲಾಸ್ಟಿಕ್ ಇದು ಏನಾದ್ರು ಕಂಡು, ಈ ಪ್ರಸಾದ ಬ್ಯಾಗ್ ಬರುತ್ತೆ ಅಲ್ಲ, ಕ್ಯಾರಿ ಬ್ಯಾಗ್ಗಳು, ಅದ್ರಲ್ಲಿ ಬ್ಯಾಗ್ ಮಾಡೋದು, ಹೂ ಮಾಡೋದು, ತುಂಬಾ ಇದೆ ಮೇಡಮ್. ಅಂದ್ರೆ ತುಂಬಾ ಕಡೆ ಎಕ್ಸಿಬಿಷನ್ ಮಾಡಿದೀನಿ ನಾನು, ತುಂಬಾ ಕಡೆ ಕಾಸರಗೋಡು,

0: ಮಕ್ಕಳ ಬ್ಯಾಗ್ ಮಾಡೋದು, ಹೂ ಮಾಡೋದು, ತುಂಬಾ ಇದೆ ಮೇಡಮ್. ಅಂದ್ರೆ ತುಂಬಾ ಕಡೆ ಎಕ್ಸಿಬಿಷನ್ ಮಾಡಿದೀನಿ ನಾನು, ತುಂಬಾ ಕಡೆ ಕಾಸರಗೋಡು, ಬೆಂಗಳೂರು, ಮೈಸೂರು, ಪುತ್ತೂರು, ಸುಂದರದಲ್ಲಿ ಬಹಳಷ್ಟು ಕಡೆ ಮಾಡಿ, ಹಾಗೆ ಸಾಹಿತ್ಯ ಪರಿಷತ್ ಅವರು ಗುರುತಿಸ್ಬಿಟ್ಟು ಸನ್ಮಾನ ಮಾಡಿದ್ರು ಮೇಡಮ್.
1: ತುಂಬಾ ಸಂತೋಷ ಆಯ್ತು.
0: ಸರ್ದಾರ ಪದ್ಮಶ್ರೀ ಪ್ರಶಸ್ತಿ ಗಿರೀಶ್ ಭರತ್ ಸತ್ರಿ ಗೊತ್ತಾ ಮೇಡಮ್,
2: ತಿಳಿದಿರಾ
0: ಅವ್ರಿಗೂ ನನ್ಗೆ ಇಬ್ಬರು ಒಟ್ಟಿಗೆ ಸಿಕ್ಕಿತ್ತು ಸನ್ಮಾನ.
2: ಬಹಳ ಸಂತೋಷ,
1: ಬಹಳ ಸಂತೋಷ ಆಯ್ತು.
2: ಮತ್ತೆ ರಮಾಮಣಿ ಅವರೇ, ನೀವು ಬೇರೆಯವ್ರಿಗೂ ಹೇಳ್ಕೊಡ್ತೀರಾ ಈ ಕಲೆನ?
0: ನಮ್ದು ಹಳ್ಳಿ ಮನೆ ಮೇಡಮ್ ಇದು. ನಾವು ಯಾಕೆ ನಾನು ಹುಟ್ಟಿ ಬೆಳೆದಿಲ್ಲ ಮೈಸೂರು, ಬಂದು ಸೇರಿದ್ದೆ ಹಳ್ಳಿಗೆ. ಅದೇ ನಮ್ ಸ್ಕೂಲ್ ಅಲ್ಲೆಲ್ಲ ಪ್ರತಿ ಸತಿ ಶಿಬಿರ ಮಾಡ್ತಾರಲ್ಲ, ಬೇಸಿಗೆ ಶಿಬಿರ, ಸ್ಕೂಲ್ ಅವ್ರು ಕರೀತಾರೆ, ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡ್ತೇವೆ. ಒಂದ್ಸಲ ಅಲ್ಲ, ಒಂದೊಂದು ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ.
2: ತುಂಬಾ ಸಂತೋಷ ಆಯ್ತು ಮಾತಾಡಿದ್ದು.
1: ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ
0: ಚಿತ್ರದುರ್ಗ.
1: ಖಂಡಿತವಾಗ್ಲೂ ಬನ್ನಿ ಒಮ್ಮೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಆಕಾಶವಾಣಿಯಲ್ಲಿ
1: ತುಂಬಾ ಸಂತೋಷ ಆಯ್ತು. ಹೀಗೆ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ರೈತ ನಮ್ದು ಹಳ್ಳಿ ಅಗ್ರಿಕಲ್ಚರ್, ಹಸುಗಳು ತುಂಬಾ ಇದೆ, ತೆಂಗು ನಮ್ದಿದೆ, ಕೃಷಿ ಎಲ್ಲ
2: ಕೆಲಸ. ಒಳ್ಳೆ ಟ್ಯಾಲೆಂಟ್ ಇದೆ ನಿಮ್ಗೆ, ಅದನ್ನ ಮುಂದುವರಿಸ್ಕೊಂಡು ಹೋಗಿ.
1: ಥ್ಯಾಂಕ್ ಯು
0: ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ.
1: ಓಕೆ, ಥ್ಯಾಂಕ್ ಯು. ಓಕೆ, ರಮಾಮಣಿಯವರು ಕರೆ ಮಾಡಿದ್ರು, ಸುಳ್ಯದಿಂದ ಕರೆ ಮಾಡಿದ್ದಾರೆ, ತುಂಬಾ ದೂರದಿಂದ ರಜನಿ.
2: ಹೌದು.
1: ಓಕೆ, ಹಣ್ಣೆಲೆ ಚಿಗುರಿದಾಗ ಚಿತ್ರದ ಗೀತೆಯನ್ನ ಕೇಳಿದರೆ. ಈ ಚಿತ್ರದ ಗೀತೆಗೆ ಸಾಹಿತ್ಯ ಆರ್ ಎನ್ ಜೈಗೋಪಾಲ್, ಸಂಗೀತ ಎಂ ರಂಗರಾವ್, ಗೀತೆಯನ್ನ ಹಾಡಿದ್ದಾರೆ ಪಿ ಸುಶೀಲಾ.

0: ಓಕೆನಾ? ಓಕೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ, ತಮ್ಮ ಹೆಸರು? ನಾಗರತ್ನಮ್ಮ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತೋರಣಗಟ್ಟೆಯಿಂದ ಕರೆ ಮಾಡ್ತಾ ಇದ್ದೀರಾ. ಏನ್ ಮಾಡ್ಕೊಂಡಿದ್ದೀರಾ ನಾಗರತ್ನಮ್ಮ ಅವರೇ? ಓಕೆ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ? ಯಾವಾಗ್ಲೂ ಕೇಳ್ತಾ ಇರ್ತೀರಾ. ಹೇಳಿ, ಇವತ್ತು ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಟ್ಟಿದ್ದೀರಾ? ಮಳೆ ಬಂದಿಲ್ಲ, ಬೇರೆ ಕಡೆ ಎಲ್ಲ ತುಂಬಾನೇ ಮಳೆ ಆಗ್ತಿದೆ, ನಮ್ಮ ಭಾಗದಲ್ಲಿ ಮಳೆ ಆಗ್ತಿಲ್ಲ. ಓಕೆ,
1: ನೋಡಿ ಏನ್ ಮಾಡೋದು ಹೇಳಿ. ಒಂದ್ ಕಡೆ ಅತಿವೃಷ್ಟಿ, ಇನ್ನೊಂದ್ ಕಡೆ ಅನಾವೃಷ್ಟಿ.
0: ಹೌದು,
1: ಬರ್ಬೇಕಾದ ಕಡೆ ಕೃಷಿ ಭೂಮಿ ಎಲ್ಲಿದ್ಯೋ ಅಲ್ಲಿ ಬರ್ಬೇಕಾಗಿದೆ ಮಳೆ, ಅದೇ ಕಡಿಮೆ ಆಗೋಗ್ಬಿಟ್ಟಿದೆ. ಏನ್ ಬೆಳೆ ಬೆಳಿತೀರಿ?
0: ಓಕೆ, ಬೇಜಾರಾಗುತ್ತೆ ಮಳೆ ಇಲ್ಲ.
1: ನೀರಾವರಿ ಭೂಮಿನ ಏನು? ಮಳೆ ಆಶ್ರಿತ ಬೆಳೆಗಳಿಗೆಲ್ಲ ಮಳೆ ಬೇಕೇ ಬೇಕಾಗಿದೆ. ಓಕೆ
0: ಓಕೆ, ಧನ್ಯವಾದ ನಾಗರತ್ನಮ್ಮ ಅವರಿಗೆ ಕರೆ ಮಾಡಿದ್ದಕ್ಕೆ. ಓಕೆ, ನಾಗರತ್ನಮ್ಮ ಅವರು ಕರೆ ಮಾಡಿದ್ರು ಮಿಡಿದ ಹೃದಯಗಳು ಚಿತ್ರದ ಗೀತೆಗಾಗಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇರುವಂತಹ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಮತ್ತು ಉಷಾ ಜಿ.

0: ಓಕೆ ರಜನಿ, ಸಮಯ ಆಗ್ತಾ ಇದೆ. ಕಾರ್ಯಕ್ರಮದ ಕೊನೆಯ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ ನಮಸ್ತೆ. ತಮ್ಮ ಹೆಸರು?
1: ಮಂಜುಳಾ ನರಸಿಂಹಮೂರ್ತಿ ಮೇಡಮ್, ದೊಣ್ಣೆಹಳ್ಳಿಯಿಂದ.
0: ದೊಣ್ಣೆಹಳ್ಳಿಯಿಂದ ಕರೆ ಮಾಡ್ತಾ ಇದ್ದೀರಾ, ಏನ್ ಮಾಡ್ಕೊಂಡಿದ್ದೀರಾ ಮಂಜುಳಾ?
1: ನಮ್ದು ಹೋಟೆಲ್ ಇದೆ ಮೇಡಮ್. ಅರೆ,
0: ಹೋಟೆಲ್ ಇದೆಯಾ?
2: ಓಕೆ. ನಮ್ ಸೀಮಾ ಅವ್ರಿಗೆ ಇವಾಗ ತಿಂಡಿ ಆಗಿಲ್ಲ, ಹೋಟೆಲ್ ಇಂದ ಏನ್ ಕಳಿಸ್ತೀರಿ?
1: ಅವ್ರಿಗೆ ಏನ್ ಇಷ್ಟ ಕಳಿಸ್ತೀವಿ ಅಣ್ಣವ್ರೆ,
0: ಪಲಾವ್. ಓಕೆ, ಹೋಟೆಲ್ ಅಲ್ಲಿ ಏನೇನ್ ಮಾಡ್ತೀರಾ ನೀವು?
1: ಮಂಡಕ್ಕಿ, ಒಗ್ಗರಣೆ, ಉಪ್ಪಿಟ್ಟು, ಅವಲಕ್ಕಿ, ರೈಸ್ ಬಾತು, ಪಲಾವ್
0: ಎಲ್ಲ ಮಾಡ್ತೀರಾ?
2: ಎಷ್ಟೊತ್ತಿಗೆ ಓಪನ್ ಮಾಡ್ತೀರಿ ಬೆಳಿಗ್ಗೆ?
1: ಬೆಳಿಗ್ಗೆ ತಿಂಡಿ ಐಟಮ್ ಮಾಡ್ತೀವಿ ಅಣ್ಣವ್ರೆ.
2: ಅಲ್ಲ, ಓಪನ್ ಆಗೋದು ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಿ ಹೋಟೆಲ್ನ?
1: ಐದು ನಾಲ್ಕೂವರೆ ಐದ್ ಗಂಟೆಗೆ ಓಪನ್ ಮಾಡ್ತಾರೆ.
0: ಬೆಳಗ್ಗೆನೆ?
1: ಆರೂವರೆಯಿಂದ ತಿಂಡಿ ಮಾಡ್ತಾರೆ.
0: ತಿಂಡಿ ಮಾಡ್ತೀರಾ? ಓಕೆ.
1: ಟೀ ಕಾಫಿ ನಾಲ್ಕೂವರೆ ಐದ್ ಗಂಟೆ ಇದ್ದೆ ಟೀ
0: ಬೆಳಿಗ್ಗೆ. ಹಾಗಾದ್ರೆ ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ ನೀವು?
1: ಕೇಳ್ತಾ ಇರ್ತೀನಿ ಮೇಡಮ್. ಅರೆ,
0: ಓಕೆ, ಇವತ್ತು ಯಾವ ಗೀತೆಯನ್ನ ಕೇಳ್ತಾ ಇದ್ದೀರಾ?
1: ತಂದೆಗೆ ತಕ್ಕ ಮಗ ಸಿನಿಮಾದಿಂದ ಜಾಜಿಯ ಉಚ್ಚಂದ ಜನಪದ ಬಲುಚಂದ.
0: ಓಕೆ, ಈ ಹಾಡು ಇಷ್ಟನಾ ನಿಮಗೆ?
1: ನಮ್ಮ ಮನೆಯವ್ರಿಗೆ ಇಷ್ಟ ಮೇಡಮ್. ಅರೆ,
0: ಓಕೆ.
2: ಮನೆಯವ್ರು ಕೇಳ್ತಿದಾರ ರೇಡಿಯೋನ?
0: ಖಂಡಿತವಾಗ್ಲೂ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರವಾಗುತ್ತೆ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಅವ್ರಿಗೆ ಉಪೇಂದ್ರ ಅಂದ್ರೆ ಇಷ್ಟ ಮೇಡಮ್. ಅರೆ, ಅದಕ್ಕೆ.
0: ಓಕೆ,
2: ಕೇಳಿಸಿ ಮತ್ತೆ ಹಂಗಾದ್ರೆ ನಿಮ್ಮನೆಯವ್ರಿಗೆ.
0: ಥ್ಯಾಂಕ್ ಯು.
1: ಸರಿ ಮೇಡಮ್.
0: ಕೇಳಿ ತಂದೆಗೆ ತಕ್ಕ ಮಗ ಚಿತ್ರದ ಗೀತೆಯನ್ನ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇರುವ ಈ ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಮತ್ತು ಚಿತ್ರ.
3: ಜನಪದ ಬಲು ಚಂದ.

0: ಇದುವರೆಗೂ ಜನರಂಜಿನಿ ಕರೆಕೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿದಂತಹ ನಮ್ಮ ಎಲ್ಲ ಗ್ರಾಮೀಣ ಮಹಿಳೆಯರಿಗೂ ಧನ್ಯವಾದಗಳು. ಕಾರ್ಯಕ್ರಮ ನಡೆಸಿಕೊಟ್ಟವರು ನಾನು ಸೀಮಾ ಎಂ,
1: ನಾನು ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿಆರ್,
0: ತಾಂತ್ರಿಕ ಸಹಕಾರ ಮಿಲಿಂದ್ ಗುತ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 11 ಗಂಟೆಯಾಗುತ್ತಿದೆ. ಇನ್ನು ಮುಂದೆ ಜನಪದ ಗೀತೆಗಳನ್ನು ಕೇಳೋಣ. ಇನ್ನೆಲ್ಲ ಕಾರ್ಯಕ್ರಮಗಳಲ್ಲಿ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮೊಂದಿಗೆ ಇರೋದಕ್ಕೆ ನಾನಿದ್ದೀನಿ ಸ್ಟುಡಿಯೋದಲ್ಲಿ ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿಆರ್. ಕೇಳೋಣ ಜನಪದ ಗೀತೆಗಳು.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನೀಗ ಕೇಳೋಣ ಮಾಹಿತಿ ಕಣಜ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನ ಪರಿಚಯಿಸುವ ಕಾರ್ಯಕ್ರಮ ಮಾಹಿತಿ ಕಣಜ. ಇವತ್ತು ಯಾವ ಸಾಧಕರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂದರೆ ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ. ಯಶಸ್ವಿ ಸೋಲಂಕಿ ಲೆಫ್ಟಿನೆಂಟ್ ಕಮಾಂಡರ್ ಆಗಿದ್ದ ಹೇಗೆ, ಅವರ ಸಾಧನೆ ಏನು, ಅದರ ಬಗ್ಗೆ ಇವತ್ತಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಕತ್ತಲ ಹಾದಿಯಲ್ಲಿ ಬೆಳಕಿನ ಕಿರಣದಂತೆ ಮೂಡಿಬಂದು ಇಡೀ ದೇಶವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ ಭಾರತೀಯ ನೌಕಾಪಡೆಯ ಧೀರ ಅಧಿಕಾರಿ ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ. ಅವರ ಯಶೋಗಾಥೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿದೆ. ಗುಜರಾತ್ನ ಭರೂಚ್ ಜಿಲ್ಲೆಯ ಒಂದು ಸಾಧಾರಣ ಮಧ್ಯಮ ಕುಟುಂಬದಲ್ಲಿ ಜನಿಸ್ತಾರೆ ಯಶಸ್ವಿ. ಆಕೆಯ ತಂದೆ ಒಬ್ಬ ಶಾಲಾ ಶಿಕ್ಷಕರು, ಹಾಗೆ ತಾಯಿ ಗೃಹಿಣಿ. ತಂದೆ ಶಾಲೆಯ ಮಕ್ಕಳಿಗೆ ಅಕ್ಷರ ಕಲಿಸುತ್ತಾ ದೇಶದ ಭವಿಷ್ಯವನ್ನ ರೂಪಿಸ್ತಾ ಇದ್ದಾರೆ. ಆದರೆ ಮಗಳು ಯಶಸ್ವಿ ಮಾತ್ರ ದೇಶದ ರಕ್ಷಣೆಯನ್ನೇ ತನ್ನ ಜೀವನದ ಪರಮ ಗುರಿಯಾಗಿಸಿಕೊಂಡಿದ್ದಳು. ಕೇವಲ ಒಂದು ಸಣ್ಣ ಕೋಣೆಯ ಓದಿನಿಂದ ಹಿಡಿದು ಭಾರತೀಯ ರಕ್ಷಣಾ ಪಡೆಯ ಅತ್ಯುನ್ನತ ಕಚೇರಿಯವರೆಗೆ ಯಶಸ್ವಿ ನಡೆದು ಬಂದ ಹಾದಿ ಸುಲಭದ್ದಾಗಿರಲಿಲ್ಲ. ಕಠಿಣ ಪರಿಶ್ರಮ, ಅಚಲ ಶಿಸ್ತು ಮತ್ತು ದೇಶ ಸೇವೆಯ ತೀವ್ರ ಹಂಬಲವೇ ಅವರನ್ನ ನೌಕಾಪಡೆಯಲ್ಲಿ ಒಬ್ಬ ಸಮರ್ಥ ಅಧಿಕಾರಿಯನ್ನಾಗಿ ರೂಪಿಸಿದೆ. ಯಶಸ್ವಿ ಸೋಲಂಕಿ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಈ ಗೀತೆಯ ನಂತರ.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಮಾಹಿತಿ ಕಣಜ ಕಾರ್ಯಕ್ರಮವನ್ನ ಕಾರ್ಯಕ್ರಮ ಮುಂದುವರಿಸ್ತಾ ಯಶಸ್ವಿ ಸೋಲಂಕಿ ಬಗ್ಗೆ ಹೇಳ್ತಾ ಇದ್ದೆ. ಸಾಧಕರ ಪರಿಚಯದಲ್ಲಿ ಭಾರತದ ಸಶಸ್ತ್ರ ಪಡೆಗಳ ಇತಿಹಾಸದಲ್ಲೇ ಮೇ 2025 ಒಂದು ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದಾದಂತಹ ದಿನ. ಭಾರತದ ಸೈನಿಕ ಇತಿಹಾಸದಲ್ಲಿ ಇದುವರೆಗೆ ಕೇವಲ ಪುರುಷ ಅಧಿಕಾರಿಗಳಿಗಷ್ಟೇ ಸೀಮಿತವಾಗಿದ್ದ ಅತ್ಯಂತ ಪ್ರತಿಷ್ಠಿತ ಹುದ್ದೆಯೊಂದರ ಹೆಬ್ಬಾಲಿಗಿಲನ್ನ ಯಶಸ್ವಿ ಸೋಲಂಕಿ ಯಶಸ್ವಿಯಾಗಿ ತೆರೆದರು. ಭಾರತದ ಸಶಸ್ತ್ರ ಪಡೆಗಳ ಮಹಾದಂಡನಾಯಕರಾದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮೊದಲ ಮಹಿಳಾ ಎಡಿಸಿ ಅಂದರೆ ಎಡಿ ಕ್ಯಾಂಪ್ ವೈಯಕ್ತಿಕ ಮಿಲಿಟರಿ ಸಹಾಯಕರು ಅಂತ ಕರೀತಾರೆ ಇವರನ್ನ, ಸಹಾಯಕಿಯಾಗಿ ನೇಮಕಗೊಂಡ್ರು ಯಶಸ್ವಿ ಸೋಲಂಕಿ. ಮತ್ತೊಂದಷ್ಟು ಮಾಹಿತಿಯನ್ನ ಹೇಳ್ತೀನಿ ಯಶಸ್ವಿ ಸೋಲಂಕಿ ಬಗ್ಗೆ. ಈ ಗೀತೆಯನ್ನ ಕೇಳಿ ಬರೋಣ.

ಕೇಳುಗರೆ ಹೇಳ್ತಾ ಇದ್ದೆ, ಸಾಧಕರ ಪರಿಚಯ ಕಾರ್ಯಕ್ರಮದಲ್ಲಿ ಮಾಹಿತಿ ಕಣಜದಲ್ಲಿ ಯಶಸ್ವಿ ಸೋಲಂಕಿ, ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಅವರ ಬಗ್ಗೆ ಇವತ್ತು ಸಾಧಕರ ಪರಿಚಯದಲ್ಲಿ ಪರಿಚಯಿಸ್ತಾ ಇದ್ದೀನಿ. ಬಿಡ್ ಡಿ ಕ್ಯಾಂಪ್ ಹುದ್ದೆ ಅನ್ನೋದು ಕೇವಲ ಒಂದು ಗೌರವವಲ್ಲ, ಅದು ಅತ್ಯುನ್ನತ ಶಿಸ್ತು, ರಕ್ಷಣಾ ಕಾರ್ಯತಂತ್ರದ ಜ್ಞಾನ, ಅಪ್ರತಿಮ ಸಮಯ ಪ್ರಜ್ಞೆ ಮತ್ತು ಜವಾಬ್ದಾರಿಯ ಸಂಕೇತ. ಸಾಮಾನ್ಯವಾಗಿ ರಾಷ್ಟ್ರಪತಿಗಳ ರಕ್ಷಣೆ ಮತ್ತು ಕಾರ್ಯವಿಧಾನಗಳ ಉಸ್ತುವಾರಿಗಾಗಿ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಗಳಿಂದ ಅತ್ಯುನ್ನತ ಅಧಿಕಾರಿಗಳನ್ನು ಆ ಹುದ್ದೆಗೆ ಆಯ್ಕೆ ಮಾಡ್ಕೋತಾರೆ. ಬಿಳಿ ಬಣ್ಣದ ಗರಿಗರಿಯಾದ ನೌಕಾಪಡೆಯ ಸಮವಸ್ತ್ರ ಧರಿಸಿ ಹೆಗಲ ಮೇಲೆ ಚಿನ್ನದ ಬಣ್ಣದ ಗುಯಿಲೆಟ್ ಅಂದರೆ ಗೌರವದ ಹಗ್ಗ ಧರಿಸಿದ ಯಶಸ್ವಿ ಸೋಲಂಕಿ ಅವರು ರಾಷ್ಟ್ರಪತಿ ಭವನದಲ್ಲಿ ಕರ್ತವ್ಯಕ್ಕೆ ನಿಂತಾಗ ಅದು ಕೇವಲ ಒಬ್ಬ ಶಿಕ್ಷಕನ ಮಗಳ ಯಶಸ್ಸಾಗಿರಲಿಲ್ಲ, ಬದಲಿಗೆ ಇಡೀ ದೇಶದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸದ ಪ್ರತೀಕವಾಗಿತ್ತು. ಹೀಗೆ ಯಶಸ್ವಿ ಸೋಲಂಕಿ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಕೂಡ ಅತ್ಯುನ್ನತ ವಿದ್ಯಾಭ್ಯಾಸ ಮಾಡಿ ಲೆಫ್ಟಿನೆಂಟ್ ಕಮಾಂಡರ್ ಆಗ್ತಾರೆ. ರಾಷ್ಟ್ರಪತಿಗಳ ವೈಯಕ್ತಿಕ ಮಿಲಿಟರಿ ಸಹಾಯಕಿಯರಾಗಿ ಕಾರ್ಯನಿರ್ವಹಿಸುವ ಇವರು ರಾಷ್ಟ್ರಪತಿ ಭವನದಲ್ಲಿ ನಡೆಯುವಂತಹ ಪದ್ಮ ಪ್ರಶಸ್ತಿ ಪ್ರದಾನದಂತಹ ಅತ್ಯುನ್ನತ ಸಮಾರಂಭಗಳು ಮತ್ತು ವಿದೇಶಿ ಗಣ್ಯರ ಭೇಟಿಯ ಸಂದರ್ಭಗಳಲ್ಲಿ ಕಟ್ಟುನಿಟ್ಟಾದ ಮಿಲಿಟರಿ ಶಿಷ್ಟಾಚಾರವನ್ನ ಉಸ್ತುವಾರಿ ನೋಡಿಕೊಳ್ತಾರೆ ಯಶಸ್ವಿ ಸೋಲಂಕಿ. ಅಷ್ಟೇ ಅಲ್ಲದೆ ರಾಷ್ಟ್ರಪತಿಗಳ ದೇಶ ವಿದೇಶಗಳ ಪ್ರವಾಸದ ವೇಳಾಪಟ್ಟಿಯನ್ನ ನಿಖರವಾಗಿ ರೂಪಿಸಿ ಸ್ಥಳೀಯ ರಕ್ಷಣಾ ಪಡೆಗಳೊಂದಿಗೆ ಭದ್ರತೆಯನ್ನ ಸಮನ್ವಯಗೊಳಿಸುವ ನೆರಳಿನಂತಹ ಜವಾಬ್ದಾರಿ ಇವರ ಮೇಲಿದೆ. ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ಯಶಸ್ವಿ ಸೋಲಂಕಿ ನಮ್ಮ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ಅಲ್ವಾ? ಮತ್ತೊಂದಷ್ಟು ಮಾಹಿತಿ ಇದೆ, ಹೇಳ್ತಾ ಹೋಗ್ತೀನಿ ಈ ಗೀತೆಯ ನಂತರ.

ಕೇಳುಗರೆ ಕೇಳ್ತಾ ಇದ್ದೀರಿ ಮಾಹಿತಿ ಕಣಜ ಕಾರ್ಯಕ್ರಮ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಾಧಕರ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೆ. ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ, ಇತಿಹಾಸ ಬರೆದಂತಹ ಹೆಣ್ಣುಮಗಳು. ಇಂತಹ ಯಶಸ್ವಿ ಸೋಲಂಕಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ತಂದೆ ಶಿಕ್ಷಕರು, ತಾಯಿ ಗೃಹಿಣಿ, ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಕೂಡ ಅಪ್ರತಿಮ ಸಾಧನೆಯನ್ನ ಮಾಡಿ ದೇಶಕ್ಕೆ ಒಳ್ಳೆಯ ಹೆಸರನ್ನ ಗಳಿಸಿಕೊಟ್ಟಿದ್ದಾರೆ. ಇಂತಹ ಯಶಸ್ವಿ ಸೋಲಂಕಿ ರಾಷ್ಟ್ರಪತಿ ಭವನದಲ್ಲಿ ನಡೆಯುವಂತಹ ಪದ್ಮ ಪ್ರಶಸ್ತಿ, ಹಾಗೆ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಇನ್ಯಾವುದೇ ಗೌರವ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿಗಳ ಅಂಗರಕ್ಷಕಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಗಣರಾಜ್ಯೋತ್ಸವದಂತಹ ಐತಿಹಾಸಿಕ ಸಂದರ್ಭಗಳಲ್ಲಿ ಗಾರ್ಡ್ ಆಫ್ ಆನರ್, ಗೌರವ ವಂದನೆಯ ಉಸ್ತುವಾರಿಯನ್ನ ಹೊರುವ ಯಶಸ್ವಿ ಸೋಲಂಕಿ ಅವರು ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಹಾಗೂ ರಾಷ್ಟ್ರಪತಿಗಳ ಕಚೇರಿಯ ನಡುವೆ ರಕ್ಷಣಾ ವಿಷಯಗಳ ತುರ್ತು ಸಂವಹನ ಸೇತುವೆಯಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಾರೆ.

ಕೇಳುಗರೆ ಹೇಳ್ತಾ ಇದ್ದೆ ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಬಗ್ಗೆ ಇಂದಿನ ಮಾಹಿತಿ ಕಣಜ ಸಾಧಕರ ಪರಿಚಯದಲ್ಲಿ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಅಪ್ರತಿಮ ಸಾಧನೆಯನ್ನ ಮಾಡಿದಂತಹ ಯಶಸ್ವಿ ಸೋಲಂಕಿ ನಮ್ಮೆಲ್ಲ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಅವರ ಜೀವನ ನಮಗೆ ಕಲಿಸುವುದು ಒಂದೇ. ಹಿನ್ನೆಲೆ ಎಷ್ಟೇ ಸಾಮಾನ್ಯವಾಗಿದ್ದರೂ ನಮ್ಮ ಕನಸು ಮತ್ತು ಪರಿಶ್ರಮ ಅಸಾಧಾರಣವಾಗಿದ್ದರೆ ದೇಶದ ಅತ್ಯುನ್ನತ ಶಿಖರವನ್ನು ತಲುಪಬಹುದು. ಇಂದು ಅವರು ದೇಶದ ಕೋಟ್ಯಂತರ ಯುವತಿಯರಿಗೆ, ವಿಶೇಷವಾಗಿ ಭಾರತೀಯ ರಕ್ಷಣಾ ಪಡೆಗೆ ಸೇರಿ ದೇಶ ಸೇವೆ ಮಾಡಬೇಕೆಂದು ಬಯಸುವ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಆದರ್ಶಪ್ರಾಯರಾಗಿದ್ದಾರೆ.

ಕೆಳಗಡೆ ಹೇಳ್ತಾ ಇದ್ದೆ ಯಶಸ್ವಿ ಸೋಲಂಕಿ ಅವರ ಬಗ್ಗೆ. ಅವರು ಎಲ್ಲ ಪದವಿಗಳಿಗೂ ಅರ್ಹರಾಗಿರುವುದಿಲ್ಲ, ಹೆಣ್ಣು ಮಕ್ಕಳು ದೈಹಿಕವಾಗಿ ಸದೃಢರಾಗಿರುವುದಿಲ್ಲ ಅಂತ ಭಾವಿಸುತ್ತೆ ಇವತ್ತು ಸಮಾಜ. ಅಂತಹ ಸಮಾಜಕ್ಕೆ ಹಣೆಪಟ್ಟಿ ಕಟ್ಟಿರುವಂತಹ ಈ ಸಮಾಜಕ್ಕೆ ಹಗುರವಾಗಿ ಕಾಣುವ ಹೆಣ್ಣು ಮಕ್ಕಳನ್ನ ಯಶಸ್ವಿ ಸೋಲಂಕಿ ಪ್ರತ್ಯುತ್ತರ ನೀಡಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಪ್ರತ್ಯುತ್ತರವಾಗಿ ನಿಂತಿದ್ದಾರೆ ಯಶಸ್ವಿ ಸೋಲಂಕಿ. ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಅವರ ಸಾಧನೆಯ ಬಗ್ಗೆ ಇವತ್ತು ಮಾಹಿತಿ ಕಣಜದಲ್ಲಿ ಪರಿಚಯಿಸುವ ಪ್ರಯತ್ನವನ್ನು ಮಾಡಿದ್ದೀನಿ. ತಮಗೆಲ್ಲ ಇಷ್ಟ ಆಯಿತು ಈ ಕಾರ್ಯಕ್ರಮ ಅಂತ ಭಾವಿಸ್ತಾ ಮತ್ತೊಂದು ಸಾಧಕರ ಬಗ್ಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತದ ಪ್ರಗತಿಯಲ್ಲಿ ಕರ್ನಾಟಕ ನೂತನ ಮೈಲುಗಲ್ಲನ್ನು ಸಾಧಿಸಿದೆ. ವಿಶ್ವ ಬ್ಯಾಂಕ್ನ ಮೇಲ್ ಮಧ್ಯಮ ವರ್ಗದ ತಲಾ ಆದಾಯದ ಮಿತಿಯನ್ನು ಮೀರಿ ಕರ್ನಾಟಕದ ತಲಾ ಆದಾಯ 531,000 ರೂಪಾಯಿ ದಾಟಿರುವುದು ಅಭಿವೃದ್ಧಿಯ ಪಯಣದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು ಮತ್ತು ಐಟಿ ಸೇವೆಗಳು ಭಾರತದ ಭವಿಷ್ಯದ ಆರ್ಥಿಕತೆಯನ್ನು ಮುನ್ನಡೆಸುತ್ತಿವೆ. ಗ್ಯಾರಂಟಿ ಯೋಜನೆಗಳು ಕುಟುಂಬದ ಆದಾಯ ಹಾಗೂ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿದೆ. ಖರ್ಚನ್ನು ಕಳೆದು ರಾಜ್ಯದೊಳಗೆ ಉತ್ಪತ್ತಿಯಾಗುವ ಸೇವೆಗಳ ಒಟ್ಟು ಮೌಲ್ಯ ಶೇಕಡ 68%ಕ್ಕಿಂತ ಹೆಚ್ಚಿದೆ ಎಂದಿದ್ದಾರೆ. ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಕನ್ನಡ ಸೇರಿದಂತೆ 22 ಭಾಷೆಗಳಲ್ಲಿ ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪರಭಾಷಿಕ ಸಿಬ್ಬಂದಿ ಅಧಿಕಾರಿಗಳು ಹೆಚ್ಚಿರುವ ಹಿನ್ನೆಲೆ ಗ್ರಾಮೀಣ ಭಾಗದ ಜನರಿಗೆ ಸುಗಮವಾಗಿ ವ್ಯವಹರಿಸಲು ಕಷ್ಟವಾಗುತ್ತಿದೆ. ರಾಜ್ಯದ ಬ್ಯಾಂಕ್ಗಳಲ್ಲಿ ಶೇಕಡ 100%ರಷ್ಟು ಕನ್ನಡಿಗರು ಇರಬೇಕು ಎಂದರು. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಶಾಲ್ಮಲಾ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾಕ್ಟರ್ ಎಸ್ಆರ್ ಮಂಜುಳ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದರು. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ, ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಂಡರು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿ ವಾಣಿ ಪುರೋಹಿತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಕಾರ್ಯನಿರತ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, ಮುಖ್ಯವಾಗಿ ಹೇಳಬೇಕಂದ್ರೆ ಈ ವಿಷಯದಲ್ಲಿ ನಾವು ಬಹಳಷ್ಟು ಒತ್ತಡದಲ್ಲಿ ಬೀಳ್ತೀವಿ ಯಾವಾಗ ನಮಗೆ ಈ ಅನುಭವ ಆಗುತ್ತೆ. ಹಾಗಾಗಿ ನಾನೆಲ್ಲ ಸಿಬ್ಬಂದಿಗಳಿಗೆ ಕೇಳಿಕೊಳ್ಳೋದಿಷ್ಟೇ, ನಿಮಗೆಲ್ಲೇ ಈ ಒಂದು ಪರಿಸ್ಥಿತಿ ಬರೋದ್ಲು ತಕ್ಷಣ ನೀವು ಇದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು. ಬಹಳ ಕಾಲ ನೀವು ಇದನ್ನ ಅನುಭವಿಸಿದಷ್ಟು ನಿಮಗೆ ತೊಂದರೆ ತಪ್ಪುವುದಿಲ್ಲ, ಅದನ್ನ ಧೈರ್ಯವಾಗಿ ನೀವು ಎದುರಿಸಬೇಕು. ಆಮೇಲೆ ಯಾರೇ ಮಹಿಳೆ ಈ ರೀತಿ ದೌರ್ಜನ್ಯಕ್ಕೊಳಗಾದಾಗ ಅವಳ ಸಹಪಾಠಿಗಳು, ಅವಳ ಮನೆಯವರು ಸಹಾಯಕ್ಕೆ ನಿಲ್ಲಬೇಕು. ಪ್ರತಿಯೊಂದು ಸಂಸ್ಥೆಯಲ್ಲೂ ಐಸಿಸಿ ಕಮಿಟಿ ಮಾಡಲೇಬೇಕು. ಮತ್ತೆ ಇದು ಶಿಕ್ಷಾರ್ಹವಾಗುವಂತ ಒಂದು ಕಾನೂನಿನ ಆಕ್ಟ್ ಬಂದಿರೋದ್ರಿಂದ ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡಿ ಎಂದು ನನ್ನ ಅನಿಸಿಕೆ.
0: ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯ ಕಪ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಿದೆ. ಗದಗ್ ಜಿಲ್ಲೆಯಲ್ಲಿ ಶೇಕಡ 22.3%ರಷ್ಟು ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಬಿತ್ತನೆಯಾದ ಹೆಸರು, ಮುಸುಕಿನ ಜೋಳ, ಹತ್ತಿ, ಸೂರ್ಯಕಾಂತಿ ಹಾಗೂ ನೆಲಗಡಲೆ ಬೆಳೆಗಳು ತೇವಾಂಶದ ಕೊರತೆಯಿಂದಾಗಿ ಸಂಪೂರ್ಣ ಕುಂಠಿತಗೊಂಡಿವೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ಜರುಗಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜ್ಕುಮಾರ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಮಾಲೆ ಹಾಗೂ ಡೆಂಘಿ

0: ಜ್ವರ ಕಾಯಿಲೆ ಕಂಡುಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮಂಗಳೂರು ತಾಲೂಕಿನಲ್ಲಿ ಕಳೆದ ಜೂನ್ ಅಂತ್ಯದವರೆಗೆ 35 ಹೆಪಟೈಟಿಸ್ ಎ ಮತ್ತು ಇ ಪ್ರಕರಣಗಳು ದಾಖಲಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಅಣೆಕಟ್ಟಿನ ನೀರಿನ ಸಂಗ್ರಹ 85.5 ಅಡಿಗಳಿಗೆ ಏರಿಕೆಯಾಗಿದೆ. ಮಾಜಿ ಶಾಸಕ ಶ್ರೀಕಂಠಯ್ಯ ಮಂಡ್ಯ ತಾಲೂಕು ಸಂತೆ ಕಲಸಗೇರಿ ಗ್ರಾಮಕ್ಕೆ ಭೇಟಿ ನೀಡಿ ಕಬ್ಬು ಹಾಗೂ ತೆಂಗು ಬೆಳೆಗಳನ್ನು ವೀಕ್ಷಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಭೈರಿ ದೇವರಕೊಪ್ಪದ ಶ್ರೀ ಜಗಜ್ಯೋತಿ ಬಸವೇಶ್ವರ ಕೃಷಿ ಉತ್ಪನ್ನ ಹುಟ್ಟುವಳಿ ಮಾರಾಟ ಕೇಂದ್ರ ಎಪಿಎಂಸಿ ಪ್ರಾಂಗಣದಲ್ಲಿ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಸಹಯೋಗದಲ್ಲಿ 9 ಎಕರೆ ವಿಸ್ತೀರ್ಣದಲ್ಲಿ ಹುಬ್ಬಳ್ಳಿ ಧಾರವಾಡ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಕೇಂದ್ರ ಸ್ಥಾಪಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಸನದ ಮನಃಶಾಸ್ತ್ರಜ್ಞೆ ಸುಷ್ಮಾ ಎನ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ.
1: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೊರಗಡೆ ಚೆನ್ನಾಗಿ ಮಳೆ ಹೊಡಿತಾ ಇದೆ, ಮನ್ಸೆಲ್ಲ ಒಂಥರ ಮಬ್ಬು ಮೋಡ ಕವಿದ ವಾತಾವರಣದ ನಂತರ ಮಳೆ ಸುರಿತಾ ಇದೆ. ಆದ್ರೆ ಕೆಲವು ಸರ್ತಿ ಮನಸ್ಸೊಳಗೆ ಮೋಡ ಕವಿದಿರುತ್ತೆ, ಅದನ್ನ ಮುಚ್ಕೊಳ್ಳಕ್ಕೆ ಮನುಷ್ಯ ಯಾವ್ಯಾವ್ದೋ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಳ್ತಾನೆ. ಈಗ ಹೆಣ್ಮಕ್ಳು ನಗ್ನಗ್ತಾ ಇರ್ಬೇಕು, ಯಾವಾಗ್ಲೂ ದುಃಖ ತೋರಿಸ್ಕೋಬಾರ್ದು, ಏನ್ ಮನುಷ್ಯರ್ಗ್ ಬರ್ದೆ ಮರಕ್ ಬರ್ಬೇಕಾ, ಎಲ್ಲ ಸಹಜ ಅನ್ನೋ ತರ ತಗೋಬೇಕು, ಗಂಡ್ಸ ಯಾವತ್ತೂ ಅಳಬಾರ್ದು, ಆಮೇಲೆ ಮಕ್ಕಳಿಗೇನ್ ಸ್ಟ್ರೆಸ್ ಇರುತ್ತೆ, ಈ ತರದ ಹಲವಾರು ವಿಷಯಗಳನ್ನ ನಾವು ಕೇಳ್ತೀವಿ. ಆಮೇಲೆ ಹೆಚ್ಚಿನದಾಗಿ ಹಿರಿಯರು ಏನ್ ಹೇಳ್ಬಿಡ್ತಾರಂದ್ರೆ, ನಿಮ್ಮ ವಯಸ್ಸಲ್ಲಿ ನಾವ್ ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ, ನಿಮ್ಗೆ ಆ ಕಷ್ಟ ಎಲ್ಲ ಏನು ಇಲ್ಲ, ಆರಾಮಾಗಿದ್ದೀರಾ ಅಂತ ಹೇಳ್ತಾರೆ. ಏನಂದ್ರೆ ಒಬ್ಬರು ನೋಡಿದ್ರೆ ಇನ್ನೊಬ್ರಿಗೆ ಇವ್ರ ತುಂಬಾ ಆರಾಮಾಗಿದ್ದಾರೆ, ಇವ್ರು ನನಗಿಂತ ಆರಾಮಾಗಿದ್ದಾರೆ, ಇವ್ರಿಗೇನ್ ಕಷ್ಟ ಇಲ್ಲ ದುಃಖ ಇಲ್ಲ, ಈ ತರದ ಮಾತುಗಳನ್ನ ಕೇಳ್ತೀವಿ. ನಾವೀಗ ಮೊದಲಿಗೆ ಮಕ್ಕಳಿಂದ ಮಾತಾಡೋಣ. ಮಕ್ಕಳಿಗೇನ್ ಸ್ಟ್ರೆಸ್ ಇರುತ್ತೆ ಅಂತಾರೆ, ಮಕ್ಕಳಿಗೆ ನಿಜವಾಗ್ಲೂ ಸ್ಟ್ರೆಸ್ ಇಲ್ವಾ?
2: ಖಂಡಿತವಾಗ್ಲೂ. ಏನಂದ್ರೆ ಮೊದಲನೇದಾಗಿ ಈ ತರಹದಾಗಿ ಏನು ನಾವು ತಪ್ಪು ಕಲ್ಪನೆಗಳು ಅಂತ ಹೇಳ್ತೀವಿ, ಇದರ ಹಿಂದೆ ಒಂದಷ್ಟು ಆಧಾರಗಳಿರುತ್ತವೆ. ಏನಂದ್ರೆ ಮನುಷ್ಯರಿಗೆ ಅವರ ಒಂದು ಪರ್ಸನಲ್ ಅನುಭವಗಳು, ಯಾವ್ದೋ ಹಿಂದೆ ಆಗಿರುವಂತಹ ಅನುಭವಗಳಿರಬಹುದು, ಎಲ್ಲಿಂದಲೋ ಕೇಳಿದಿರಬಹುದು, ಇದೆಲ್ಲದ್ರ ಆಧರಿಸಿ ಏನ್ ಮಾಡ್ತೀವಿ, ಯಾವ್ದು ನಮಗೆ ಅನುಕೂಲಕರ ಅನ್ಸುತ್ತೋ ಅದನ್ನ ನಾವು ನಂಬ್ಕೊಂಡ್ಬಿಡ್ತೀವಿ. ಸೊ ಅದ್ರ ಸತ್ಯಾಸತ್ಯತೆನ ನಾವು ಪರಿಶೀಲಿಸೋದಿಲ್ಲ, ಅದ್ರ ಹಿಂದೆ ಏನಿದೆ ಅಥವಾ ಅದು ನಿಜವಾಗ್ಲೂ ವೈಜ್ಞಾನಿಕವಾಗಿ ಆಧರಿಸಿದ್ಯಾ ಅಂತ ನೋಡೋದಿಲ್ಲ. ಇದು ನನಗೆ ಇವಾಗ ಈ ಕ್ಷಣಕ್ಕೆ ನನಗೇನು ಅರ್ಥ ಆಗ್ತಾ ಇಲ್ಲ ಯಾವ್ದಾದ್ರು ಒಂದು ವಿಚಾರ ಅಂದಾಗ ಅದ್ರ ಬಗ್ಗೆ ಒಂದು ಯಾವ ತುಂಬಾ ಜನಪ್ರಿಯವಾದ ನಂಬಿಕೆ ಇದೆ ಅದನ್ನ ನಾವು ನಂಬಿಕೊಂಡು ಆಧರಿಸ್ಕೊಂಡು ಅದ್ರ ಮೂಲಕ ಜೀವನವನ್ನ ಕಾಣೋದಿಕ್ಕೆ ಅಥವಾ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನೀವು ಹೇಳಿದ ಹಾಗೆ ಮಕ್ಕಳಿಗೆ ಏನು ಸ್ಟ್ರೆಸ್ ಇರಲ್ವಾ ಅಂತ ಅನ್ನೋದು ಏನಾಗುತ್ತೆ, ಮಕ್ಕಳಿಗೆ ನಾವು ಏನ್ ನೋಡ್ತೀವಿ, ಮಕ್ಕಳ ಜೀವನವನ್ನ ಅದೊಂದು ಪುಟ್ಟ ಜೀವನ, ಅವ್ರಿಗೆ ಸಾಕಷ್ಟು ಅನುಭವ ಇಲ್ಲ, ಅವರ ಪ್ರಪಂಚ ಚಿಕ್ಕದು ಅಂದಷ್ಟೇ ನೋಡ್ತೀವಿ. ಅವರ ಪ್ರಪಂಚ ಚಿಕ್ಕದಿರಬಹುದು, ಆದ್ರೆ ಅವರ ಭಾವನೆಗಳು ದೊಡ್ಡದಾಗಿರುತ್ತವೆ. ಈಗ ಅವರ ಒಂದು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆಗಳು ಏನಿರ್ತವೆ ಅದು ಸಾಕಷ್ಟು ದೊಡ್ಡದಾಗಿರುತ್ತವೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಅವರಿಗೆ ಭಾವನಾತ್ಮಕವಾದ ಆಧಾರವನ್ನ ಕೊಡ್ಲಿ

0: ಇಲ್ಲ ಅಂದ್ರೆ ಅವರು ಒಂಥರ ಅಸುರಕ್ಷತೆನಲ್ಲಿ ಒಂಥರ ಬಹಳ ಒಂದು ದುರ್ಬಲ ಮನಸ್ಥಿತಿನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಸ್ಟ್ರೆಸ್ ಇರಲ್ವಾ ಮಕ್ಕಳಿಗೆ ಅಂದ್ರೆ ನಮಗಿರೋ ಸ್ಟ್ರೆಸ್ ಮಕ್ಕಳಿಗಿಲ್ಲ, ಆದ್ರೆ ಅವರದ್ದೇ ಆದ ಸ್ಟ್ರೆಸ್, ಅವರದ್ದೇ ಆದ ಭಾರ ಅವರಿಗಿದೆ. ನಾವೇನ್ ಹೇಳ್ತೀವಿ, ಇರುವೆ ಭಾರ ಇರುವೆಗೆ ಆನೆ ಭಾರ ಆನೆಗೆ ಅನ್ನೋ ಹಾಗೆ, ಒಂದು ಮಗುಗೆ ಅದಕ್ಕೆ ಪೆನ್ಸಿಲ್ ಕಳ್ಕೊಂಡೆ ಅಥವಾ ಪೋಷಕರು ಏನೋ ಒಂದು ಸರಿಯಾದ ರೀತಿನಲ್ಲಿ ಪ್ರೋತ್ಸಾಹ ಕೊಡ್ಲಿಲ್ಲ ಅಥವಾ ಇನ್ಯಾವ್ದೋ ಟೀಚರ್ ಏನೋ ಅಂದ್ರು ಅನ್ನೋದು ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಅವನ ಪ್ರಪಂಚದಲ್ಲಿ ಅದು ತುಂಬಾ ಭಾರವಾಗಿರುವಂತಹ ವಿಚಾರ. ಸೊ ಅದನ್ನ ಅವನು ಅಥವಾ ಅವಳು ಅದನ್ನ ನಿಭಾಯಿಸೋದಿಕ್ಕೆ ಸರಿಯಾದ ರೀತಿಯ ಭಾವನಾತ್ಮಕವಾದ ಪರಿಕರಗಳು ಮಕ್ಕಳಲ್ಲಿ ಇರೋದಿಲ್ಲ. ಹಾಗಾಗಿ ಅವರು ರಚ್ಚೆ ಹಿಡಿತಾರೆ, ಸಿಟ್ಟು ಮಾಡ್ಕೋತಾರೆ. ಇದೆಲ್ಲ ಅವರ ಭಾವನಾತ್ಮಕ ಅಸಹಾಯಕತೆ ಮಕ್ಕಳು ತೋರ್ಪಡಿಸ್ತಾ ಇರೋದು. ನಾವು ಅದನ್ನ ಸರಿಯಾದ ರೀತಿನಲ್ಲಿ ಸಂಭಾಳಿಸಿ ಅವರಿಗೆ ಯಾವ ರೀತಿನಲ್ಲಿ ಈ ಪರಿಸ್ಥಿತಿನ ನಿಭಾಯಿಸಬೇಕು ಅಂತ ಹೇಳ್ಕೊಡೋದ್ರಿಂದ ನಾವು ಆ ಕ್ಷಣಕ್ಕೆ ಕಳೆದು ಹೋದ ಪೆನ್ಸಿಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಮುಂದೆ ನಡೆಯುವಂತಹ ಮುಂದೆ ಕಳೆದುಕೊಳ್ಳೋ ಎಷ್ಟೋ ನಿರಾಶೆಗಳು, ಮುಂದೆ ಎದುರಾಗೋ ಎಷ್ಟೋ ರೀತಿಯ ಒಂದು ಆತಂಕಗಳನ್ನ ಇವಾಗ್ಲೇ ಎದುರಿಸೋದನ್ನ ಮಕ್ಕಳಿಗೆ ಕಳಿಸ್ತಾ ಇರ್ತೀವಿ. ಹಾಗಾಗಿ ಮಕ್ಕಳದ್ದು ಏನೇ ನಡೀತಾ ಇದೆ ಸ್ಟ್ರೆಸ್ ಅಂತ ಅನ್ನೋದು ಚಿಕ್ಕ ವಿಚಾರ ಹೌದು, ಅದನ್ನೇ ಅಯ್ಯೋ ತುಂಬಾ ದೊಡ್ಡ ವಿಚಾರ ಅಂತ ಅವ್ರಿಗೆ ಹೇಳ್ಬೇಕಾಗಿಲ್ಲ. ಆದ್ರೆ ಅದಕ್ಕೆ ಮಾನ್ಯತೆ ಕೊಡಬೇಕು, ಅದನ್ನ ಕೇಳಿಸ್ಕೋಬೇಕು, ಯಾವ ರೀತಿಲಿ ಅವ್ರು ಅದನ್ನ ನಿಭಾಯಿಸಿದ್ದಾರೆ ಅಂತ ನೋಡ್ಬೇಕು, ಮತ್ತೆ ಅದಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನ ಕೊಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ.
1: ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅದಲ್ಲದೇನೆ ಈಗ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಜನ ಮನೋವೈದ್ಯರು ಹೇಳೋ ಪ್ರಕಾರ ಎಲ್ಲರಿಗಿಂತ ಅತಿ ಹೆಚ್ಚಿನ ಸ್ಟ್ರೆಸ್ ಅಥವಾ ಒತ್ತಡ ಮಕ್ಕಳಿಗೆ ಇದೆ ಅಂತ. ಯಾಕಂದ್ರೆ ಪೋಷಕರು ಮತ್ತು ಶಾಲೆಗಳು ಮಕ್ಕಳ ಮಾರ್ಕ್ಸಿನ ಹಿಂದೆ ಬಿದ್ದಿರೋದ್ರಿಂದ ಮಕ್ಕಳಿಗೆ ಅತಿಯಾದ ಶಿಸ್ತನ್ನ ಹೇರೋದ್ರಿಂದ ಮಕ್ಕಳಿಗೆ ಅತಿಯಾಗಿ ನೀನು ಇದನ್ನೇ ಮಾಡ್ಬೇಕು ಹೀಗೆ ಮಾಡ್ಬೇಕು ವಿಪರೀತವಾದ ಶಿಸ್ತನ್ನ ಪೋಷಕರು ಪಾಲಕರು ಕೂಡ ಹೀಗೆ ಇರ್ಬೇಕು ಅಂತ ಅವರು ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಏನಂತಂದ್ರೆ ಈಗ ಮಕ್ಕಳಿಗೆ ನಾವು ಎಲ್ಲಾನ ಒದಗಿಸ್ತೀವಿ, ಅವರು ನಮಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಷ್ಟು ಬಂದ್ಬಿಡ್ಬೇಕು ಅನ್ನೋ ತರದ ಧೋರಣೆ ಇದೆ ಅಲ್ಲ, ಇದು ಸಹಜವಾಗಿ ಮಕ್ಕಳ ಮನಸ್ಸಿಗೆ ತಾಗುತ್ತೆ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಾ ಮನೋವಿಜ್ಞಾನಿಯಾಗಿ ತಾವು?
0: ಇವತ್ತೇನಾಗಿದೆ, ಮಾಹಿತಿ ಎಲ್ಲ ಕಡೆ ತುಂಬಾ ಇದೆ. ಮೊದಲು ಈಗ ಮಕ್ಕಳು ಯಾವ ಕೋರ್ಸಿಗೆ ಹೋಗ್ತಾರೆ ಅಂತ ಅನ್ನೋದ್ರ ಬಗ್ಗೆನೂ ಆಗ್ಲಿ ಅಥವಾ ಒಂದು ಮಗು ಇನ್ನೊಂದು ಮಗುಗೆ ಹೋಲಿಕೆ ಮಾಡೋದಿಕ್ಕೆ ತುಂಬಾ ಮಾಹಿತಿ ಇರ್ಲಿಲ್ಲ. ಇವತ್ತು ಎಲ್ಲಾ ಕಡೆಯಿಂದನು ಯಾವ್ದೋ ಮಗು ಎಲ್ಲೋ ಏನೋ ಮಾಡ್ತಿದೆ, ಯಾರೋ ಮುಂದೆ ಬಂದ್ರು. ಸೊ ನಮ್ಮ ಬದುಕನ್ನ ಹೇಗೆ ಇನ್ನೊಬ್ಬರಿಗೆ ಹೋಲಿಸ್ಕೊಳ್ತೀವಿ ದೊಡ್ಡೋರಾಗಿ, ಹಾಗೆ ಮಕ್ಕಳ ಬದುಕನ್ನು ಹೋಲಿಸ್ಕೊಳ್ತಾ ಇರೋದು ಬರ್ತಾ ಇದೆ. ಜೊತೆಗೆ ಅದ್ರ ಮೂಲಕ ಮಕ್ಕಳ ಮೇಲೆ ಸಾಕಷ್ಟು ಒತ್ತಡ ಇದೆ ಇವತ್ತು. ಯಾಕಂದ್ರೆ ನಾನು ಎಲ್ಲಾ ತರಹದ ಸೌಲಭ್ಯ ಕೊಡ್ತಾ ಇದ್ದೀನಿ, ಅದಕ್ಕೆ ತಕ್ಕಂತೆ ನೀನು ಸ್ಪಂದಿಸ್ಬೇಕು ಬೆಳಿಬೇಕು, ಆ ರೀತಿಯ ಒಂದು ಒತ್ತಡ. ಯಾಕಂದ್ರೆ ನನ್ಗೆ ಆ ಒಂದು ಅವಕಾಶ ಇರ್ಲಿಲ್ಲ, ಇವತ್ತು ನಾನು ಈ ಅವಕಾಶ ಕೊಡ್ತಾ ಇದ್ದೀನಿ, ಹಾಗಾಗಿ ನೀನು ಬೆಳಿಬೇಕು ಅನ್ನೋದು. ಸೊ ಅದು ಒಂಥರ ಅವ್ಯಕ್ತವಾಗಿರೋ ಒಂದು ಒತ್ತಡನೂ ಇದೆ. ಪೋಷಕರು ತಾವಾಗೆ ನೀನ್ ಹೀಗ್ ಮಾಡ್ಲೇಬೇಕು ಅಂತ ಹೇಳದೆ ಇರಬಹುದು, ಆದ್ರೆ ಅವರ ಒಂದು ನಡವಳಿಕೆಗಳಲ್ಲಿ ಅವ್ರು ಪ್ರೊವೈಡ್ ಮಾಡ್ತಾ ಇರೋದ್ರಲ್ಲಿ ಮಕ್ಕಳಿಗೆ ಅದೊಂದು ಒತ್ತಡ ತಾನಾಗಿಯೇ ಬರ್ತಾ ಇರುವಂತಹದ್ದು. ಸೊ ಇದು ಡೈರೆಕ್ಟ್ ಆಗಿ ವ್ಯಕ್ತ ಆಗ್ಲಿಲ್ಲ ಅಂದ್ರೂ ಮಕ್ಕಳು ಆ ಒತ್ತಡವನ್ನ ತಗೊಳ್ತಾ ಇದ್ದಾರೆ, ಮತ್ತೆ ಅದು ಅವರ ಮೇಲೆ ಪರಿಣಾಮ ಬೀರ್ತಿದೆ ಎರಡೂ ರೀತಿನಲ್ಲಿ, ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ. ಹಾಗಾಗಿ ನನ್ನ ಪ್ರತಿಯೊಂದು ಹಾವಭಾವ ನಡವಳಿಕೆಯಲ್ಲೂ ನಾನು ಮಾಡ್ತಾ ಇರೋದ್ರ ಹಿಂದಿನ ಒಂದು ಇಂಟೆನ್ಷನ್ ನಲ್ಲಿ ಮಕ್ಕಳಿಗೂ ಒತ್ತಡ ಆಗೋದಕ್ಕೆ ಸಾಧ್ಯ ಇದೆ ಅಂತ ಅರಿತುಕೊಂಡು, ಸೊ ಅದರ ನಿಟ್ಟಿನಲ್ಲಿ ಪೋಷಕರು ಸ್ವಲ್ಪ ಗಮನ ಹರಿಸಿದ್ರೆ, ಸೊ ಅವರು ಮಕ್ಕಳು ಅದನ್ನ ಒಂದು ಒಳ್ಳೆ ರೀತಿನಲ್ಲಿ ಎಷ್ಟು ತಗೊಳ್ಬೇಕೋ ಅಷ್ಟು ತಗೊಂಡು ನಂತರ ಅದನ್ನ ಒಂದು ಕ್ರಿಯಾತ್ಮಕವಾದ ರೀತಿನಲ್ಲಿ ಎಷ್ಟು ಬಳಸ್ಕೋಬೇಕೋ ಹಾಗೆ ಬಳಸ್ಕೊಂಡು ಮುಂದೆ ಬರುವಂತಹ ಸಾಧ್ಯತೆ ಇದೆ ಖಂಡಿತ.
1: ಈಗ ಗಂಡು ಮಕ್ಕಳು ಅಳ್ಳೇಬಾರ್ದು, ಏನು ನೀನು ಹೆಣ್ಮಗಳ ಅಂತ ಎಲ್ಲ ಬಯ್ಯೋದು, ಅದು ಮಕ್ಕಳಿಂದನೇ ಶುರು ಮಾಡ್ತಾರೆ. ಮನೇಲಿ ಒಂದು ಗಂಡು ಮಗು ಹೆಣ್ಮಗು ಇದ್ದಾಗ ಅಲ್ಲೇ ಶುರುವಾಗುತ್ತೆ, ನೀನೇನು ಹೆಣ್ಮಗು ನಾಳೋದಕ್ಕೆ ಅಂತ. ಆ ತರದ ಮಾತುಗಳು ಹೇಗೆ ಪರಿಣಾಮ ಬೀರುತ್ತೆ ಮುಂದಿನ ಬದುಕಿನ ಮೇಲೆ?
0: ಖಂಡಿತವಾಗ್ಲು. ಏನಂದ್ರೆ ಗಂಡು ಮಕ್ಕಳು ಈ ರೀತಿ ಇರ್ಬೇಕು, ಹೆಣ್ಮಕ್ಳು ಈ ರೀತಿ ಇರ್ಬೇಕು ಅಂತ ಮೊದಲಿನಿಂದಲೂ ಬೆಳ್ಕೊಂಡು ಬಂದಿರೋಂಥದ್ದು. ಅದರಲ್ಲಿ ಈ ಭಾವನಾತ್ಮಕವಾಗಿ ತನ್ನ ವ್ಯಕ್ತಪಡಿಸ್ಕೊಳ್ಳೋದು ಅನ್ನೋ ವಿಚಾರದಲ್ಲಿ ಈಗ ಪೋಷಕರಿಗೇನು ಆ ಒಂದು ಸನ್ನಿವೇಶನ ನಿಭಾಯಿಸಿದ್ರೆ ಸಾಕು, ಮಗು ಅಳೋದನ್ನ ನಿಲ್ಲಿಸ್ಬೇಕು ಅಷ್ಟೇ ಒಂದು ಮನಸ್ಸಿನಲ್ಲಿ ದೃಷ್ಟಿಕೋನ ಇಟ್ಕೊಂಡು ಅವರು ಮಾತಾಡ್ತಾ ಇರೋ ನಡೀತಾ ಇದೆಯಾ ಹೊರತು ಅದರಿಂದ ಅವ್ರಿಗೆ ಯಾವ ರೀತಿ ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಕಡೆಗೆ ಗಮನ ಕಡಿಮೆ ಇದೆ. ಆದ್ರೆ ಏನಾಗುತ್ತೆ, ಗಂಡು ಮಕ್ಕಳನ್ನ ನೀವು ವ್ಯಕ್ತಪಡಿಸಲೇಬಾರ್ದು, ನೀವು ಅಳ್ಳೇಬಾರ್ದು ಅಂತ ಮಾಡೋದ್ರಿಂದ ಏನಾಗುತ್ತೆ, ಅವರು ಭಾವನಾತ್ಮಕವಾಗಿ ಕುಂಠಿತವಾಗ್ತಾ ಹೋಗ್ತಾರೆ. ಸರಿಯಾದ ರೀತಿನಲ್ಲಿ ಒಂದು ಸ್ಯಾಡ್ನೆಸ್ ಅಥವಾ ದುಃಖನ ವ್ಯಕ್ತಪಡಿಸೋದು ಸಹ ಗುಣವಾಗುವಂತಹ ಒಂದು ಮಾರ್ಗ. ಅದು ಸರಿಯಾದ ರೀತಿನಲ್ಲಿ ವ್ಯಕ್ತ ಆಗ್ಲಿಲ್ಲ ಅಂದ್ರೆ ಅದು ಕೋಪದಲ್ಲೋ ಅಥವಾ ಆತಂಕದಲ್ಲೋ ಆಕ್ರೋಶದಲ್ಲೋ ಮೌನದಲ್ಲೋ ಖಿನ್ನತೆಯಲ್ಲೋ ರೀತಿಯಲ್ಲೋ ಯಾವುದೋ ಒಂದು ರೂಪದಲ್ಲಿ ಅದು ಒಳಗಡೆನೆ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ಏನನ್ನ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಜನಪ್ರಿಯವಾದ ನಂಬಿಕೆ ಇರಬಹುದು, ಗಂಡ್ ಮಗು

0: ನೀನ್ ಅಳ್ಳೇಬಾರ್ದು ಈ ರೀತಿಯಾದ ಒಂದು ಜನಪ್ರಿಯ ನಂಬಿಕೆನೆ ಇರಬಹುದು. ಆದ್ರೆ ನಾವು ಅದನ್ನ ಪ್ರಶ್ನಿಸ್ಬೇಕು, ಪರಿಶೀಲಿಸಬೇಕು. ಮಕ್ಕಳಿಗೆ ನಾವು ಏನನ್ನಾದ್ರೂ ಹೇಳೋದ್ರ ಮೂಲಕ ಅದರಿಂದ ಏನ್ ಪರಿಣಾಮ ಆಗಬಹುದು ಅನ್ನೋದನ್ನ ಒಂಚೂರು ಗಮನ ವಹಿಸ್ಕೊಂಡ್ರೆ ಈ ರೀತಿಯ ನಂಬಿಕೆನ ಸುಮ್ಮನೆ ಒಂಥರ ಅಪ್ರಜ್ಞೆಯಿಂದ ಮುಂದಕ್ಕೆ ಕ್ಯಾರಿ ಮಾಡೋದನ್ನ ತಪ್ಪಿಸ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ, ಹೆಣ್ಮಕ್ಳು ಅಂದ್ರೆ ಅಳೋದು ನ್ಯಾಚುರಲ್ ಅನ್ನೋ ತರಹ. ಸೊ ಇದು ಒಂದು ಇನ್ನೊಂದು ರೀತಿಯ ಏನಾಗುತ್ತೆ, ಹೆಣ್ಮಕ್ಳು
1: ವಿರುದ್ಧ ಅದು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ. ಇದು ಇರೋದ್ರಲ್ಲೇ ಇನ್ನೂ ಸೂಕ್ಷ್ಮ ಸೂಕ್ಷ್ಮ ಮಾಡಿ ಇದನ್ ಬರೀ ಅಳಿಸೋ ತರ.
0: ಖಂಡಿತವಾಗ್ಲು. ಸೊ ಹೆಣ್ಮಕ್ಳು ಒಂಥರ ಏನಂದ್ರೆ ಅವರ ಭಾವನಾತ್ಮಕವಾಗಿ ವ್ಯಕ್ತಪಡಿಸೋದಕ್ಕೆ ಮನ್ನಣೆ ಇದೆ. ಅದು ಏನು, ಒಂದು ಭಾವನಾತ್ಮಕವಾಗಿ ಒಂಚೂರು ಅವ್ರು ಹೇಳ್ಕೊಂಡ್ರೆ, ದುಃಖವನ್ನ ವ್ಯಕ್ತಪಡಿಸಿದ್ರೆ ಒಂದು ಹೆಣ್ಮಗು, ಸಾಕಷ್ಟು ಜನ ಬರ್ತಾರೆ, ಸಮಾಧಾನ ಮಾಡ್ತಾರೆ, ಕಾಳಜಿ ಸಿಗುತ್ತೆ. ಅದರಿಂದ ವ್ಯಕ್ತವಾಗೋದು ಹೌದು, ಆದ್ರೆ ಅದು ಸೂಕ್ತವಾದ ರೀತಿಯಲ್ಲಿ ವ್ಯಕ್ತವಾಗಬೇಕು. ಜೊತೆಗೆ ಅಲ್ಲಿ ಒಂದು ಗಟ್ಟಿತನನು ಬೆಳಿಬೇಕು. ನೀನು ಭಾವನಾತ್ಮಕವಾಗಿ ಹೊರಗೆ ಹಾಕಿದ್ಮೇಲೆ ಏನ್ ಮಾಡ್ತೀಯ ಅನ್ನೋದು ಮುಖ್ಯವಾಗುತ್ತೆ. ನನಗೇನೋ ನಿರಾಶೆ ಆಯ್ತು, ನಾನು ಅಳ್ತೀನಿ, ಆಯ್ತು, ಅದು ಅಕ್ಸೆಪ್ಟೆಡ್, ಅಳ್ಬೇಕು, ಅದನ್ನ ಹೊರಗೆ ಹಾಕಾಯ್ತು. ಅದ್ರ ನಂತರ ನಿರಾಳಾಗಬೇಕು, ಗಟ್ಟಿಯಾಗಬೇಕು, ಮುಂದೆ ಹೋಗಬೇಕು. ಇದು ಒಂದು ಒಳ್ಳೆಯ ರೀತಿಯ ಭಾವನಾತ್ಮಕವಾಗಿ ಹೊರಹಾಕುವಿಕೆ. ಆದ್ರೆ ಅದನ್ನ ಏನು, ನೀನ್ ಅಳೋದು ಅಕ್ಸೆಪ್ಟೆಡ್, ನೀನ್ ಎಂತ ಸಂದರ್ಭದಲ್ಲೂ ಅಳೋದ್ರ ಮೂಲಕನೇ ನೀನ್ ಎಲ್ಲವನ್ನು ನಿಭಾಯಿಸಬೇಕು ಅಂತ ಹೇಳಿದಾಗ ಅಲ್ಲಿ ಮುಂದಿನ ಹಂತ ಬರಲೇ ಇಲ್ಲ. ಸೊ ಹಾಗಾಗಿ ಸೂಕ್ತವಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಳೋದು, ಅಥವಾ ಯಾವುದೋ ಒಂದು ಚರ್ಚೆ ಆಗುವಾಗ ಅಲ್ಲಿ ಮಾತಿನ ಬದಲು ಬರೀ ಅಳೋದ್ರಲ್ಲೇ ಅದನ್ನ ಮುಕ್ತಾಯ ಮಾಡೋದು, ಅದೇ ಒಂದು ಮುಖವಾಡವಾಗಿ ಅಥವಾ ಒಂದು ಅಸ್ತ್ರವಾಗಿ ಬಳಕೆ ಆಗಬಾರದು. ಸೊ ಆ ರೀತಿ ನಾವು ಎರಡೂ ಸಂದರ್ಭದಲ್ಲಿ, ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ, ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ, ಅವ್ರ ಅಳೋದಾಗ್ಲಿ ಅಥವಾ ಅವರ ಒಂದು ಆ ಭಾವನಾತ್ಮಕವಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿರೋದು ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ, ಅಥವಾ ಅದಕ್ಕೆ ತಕ್ಕಂತ ರೀತಿಯಲ್ಲಿ ನನ್ನ ಸಮಾಧಾನಕರವಾಗಿ ಮಾತ್ರ ಬಳಕೆ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಂಡು ನಾವು ಅದನ್ನ ಪೋಷಿಸೋದನ್ನ ಮಕ್ಕಳ ಇಂದಲೇ ಮಾಡಿದ್ರೆ ಅಳು ಅಂತ ಅನ್ನೋದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೀಲಿಂಗ್ ಆಗಿ ಪರಿವರ್ತಿತವಾಗೋದಕ್ಕೆ ಸಾಧ್ಯವಾಗುತ್ತೆ.
1: ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಭಾವನೆಗಳಿರುತ್ತೆ. ಎಲ್ಲರಿಗೂ ಸಹಜ ಒತ್ತಡಗಳು, ಅಸಹಜ ಒತ್ತಡಗಳು ಎಲ್ಲ ಇರುತ್ತೆ. ಅದನ್ನ ಇನ್ನೊಬ್ರಿಗೆ ಹೇಳ್ಕೊಳ್ತಾರೆ ಕೆಲವರು, ಕೆಲವರು ಹೇಳ್ಕೊಳ್ಳದೇನೆ ಒಳಗಿಟ್ಕೋತಾರೆ. ಆದ್ರೆ ಹೇಳ್ಕೊಳ್ಳೋದ್ರಿಂದ ಪ್ರಯೋಜನಗಳು ಹೆಚ್ಚಿರುತ್ತೆ, ಒಳಗಿಟ್ಕೊಳ್ಳೋದ್ರಿಂದ ಪ್ರಯೋಜನಗಳು ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಅದಿನ್ನು ಹೆಚ್ಚಿನ ಅಂದ್ರೆ ಇನ್ನೊಂದು ರೀತಿಯ ಒತ್ತಡವಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಇದೇ ತರದ ಸಮಾಜದಲ್ಲಿ ಕೆಲವು ನಂಬಿಕೆಗಳಿದೆಯಲ್ಲ, ಇವ್ರು ಹೀಗೆ ಇರ್ಬೇಕು, ಇದು ಹೀಗಿದ್ರೇನೆ ಸರಿ, ಆ ತರದ ಬೇರೆ ಬೇರೆ ಏನೇನು ಸಂದರ್ಭಗಳು ಬರುತ್ತೆ?
0: ಬೇರೆ ಅಂದ್ರೆ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟ ಹಾಗೆ ತಗೊಳ್ಳೋದಂದ್ರೆ, ಕೌನ್ಸಿಲಿಂಗ್ ಗೆ ಹೋಗೋದೆ ದುರ್ಬಲ ಅಂತ ಅನ್ನೋದು. ಸೊ ಅದು ಒಂಥರಹ ಮುಂಚೆಯಿಂದನು ಇವಾಗ ಏನು ಬೆಳವಣಿಗೆ ಆಗ್ಬಿಟ್ಟಿದೆ ಅಂತಂದ್ರೆ, ಯಾರಾದ್ರೂ ಒಂದ್ ಸ್ವಲ್ಪ ವೀಕ್ ಆಗಿದ್ದಾರೆ ಅಥವಾ ಅವರು ಆ ಕ್ಷಣಕ್ಕೆ ವೀಕ್ ಆಗಿ ಕಾಣ್ತಿದ್ದಾರೆ ಅಂತ ಅಂದ್ರೆ, ಅವರು ಅವ್ರನ್ನ ಅವ್ರು ಸಂಭಾಳಿಸ್ಕೊಳ್ಳೋದು ಅವ್ರ ವಿಲ್ ಪವರ್ ಅಂತ. ಅಲ್ಲಿ ನೀನೇನಾದ್ರೂ ಹೊರಗಡೆ ಹೋಗ್ತಿದ್ಯಾ, ಹೊರಗಡೆ ಏನಾದ್ರೂ ಒಂದು ಆಧಾರ ತಗೊಳ್ತಾ ಇದೀವಿ, ಕೌನ್ಸಿಲಿಂಗ್ ಹೋಗ್ತಿದೀವಿ ಅಂದ್ರೆ ಅದನ್ನ ಒಂಥರ ಅಯ್ಯೋ ಅವ್ರಿಗೇನೋ ಮಾನಸಿಕ ಅಂತೆ ಈ ರೀತಿಯಾಗಿ ಕಾಣುವಂತದ್ದು. ಸೊ ಏನಾಗಿದೆ, ನಾವು ದೈಹಿಕವಾದ ತೊಂದರೆಗಳನ್ನ ಬರೀ ಅಕ್ಸೆಪ್ಟ್ ಅಷ್ಟೇ ಮಾಡಿಲ್ಲ, ವೈಭವೀಕರಿಸೋದನ್ನ ಕಲ್ತಿದೀವಿ ಮೊದಲಿಂದನು. ಈಗೇನೋ ಒಂದು ಸಣ್ಣದಾಯ್ತು, ಏನೋ ಒಂದು ಫ್ರಾಕ್ಚರ್ ಆಯ್ತು, ಏನೋ ಗಾಯ ಆಯ್ತು, ಅದ್ರದ್ದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಲ್ಲಿಂದನು ಕಾಳಜಿ ತಗೊಳ್ಳೋ ಮಟ್ಟಕ್ಕೆ ನಮ್ಗೆ ಅದ್ರ ಬಗ್ಗೆ ಒಂದು ಸ್ವೀಕೃತಿ ಇದೆ. ಅಂಡ್ ಅದು ತಪ್ಪು ಅಂತನೂ ಅಲ್ಲ, ಎಷ್ಟೋ ಜನಕ್ಕೆ ಒಂದ್ ನಾಲ್ಕು ಜನ ಆರಾಮಿದ್ದೀರಾ, ಆರಾಮಾಗಿ ಇದೆಲ್ಲ ಹೇಳೋದ್ರಿಂದ ಏನೋ ಮಾನಸಿಕವಾಗಿ ಒಂದು ಸಮಾಧಾನ ಸಿಗುತ್ತೆ. ಆದ್ರೆ ಅದನ್ನ ನಾವು ಎಷ್ಟು ವೈಭವೀಕರಿಸ್ತೀವಿ ಅಷ್ಟೇ ಮಾನಸಿಕವಾದ ತೊಂದರೆಗಳನ್ನ ಮುಚ್ಚಿಟ್ಕೊಳ್ತೀವಿ. ಅದನ್ನೇನು ನಾವು ಎಲ್ಲೋ ಫೋಟೋ ತೆಗೆದು ನಾನು ಥೆರಪಿಸ್ಟ್ ಹತ್ರ ಹೋದೆ ಅಂತ ಹಾಕೊಳ್ಬೇಕಂತ ಅಲ್ಲ, ಆದ್ರೆ ನನಗೆ ಯಾವಾಗ ಸಹಾಯದ ಅಗತ್ಯ ಇದೆ ಅದನ್ನ ಹೋಗಿ ತೆಗೆದುಕೊಳ್ಳುವಂತಹ ಧೈರ್ಯ ಬೇಕು. ಅಂಡ್ ಮುಖ್ಯವಾಗಿ ಈ ಒಂದು ಸಹಾಯ ತಗೊಳ್ಳೋದು ದೌರ್ಬಲ್ಯ ಅಲ್ಲ, ಅದೊಂದು ಜವಾಬ್ದಾರಿ. ಯಾಕಂದ್ರೆ ನನ್ನ ಬದುಕು ನನ್ನ ಜವಾಬ್ದಾರಿ, ಮಾನಸಿಕವಾದ ಅಂತಹ ಒಂದು ಆರೋಗ್ಯನೂ ನಮ್ಮ ಜವಾಬ್ದಾರಿ. ಹೇಗೆ ದೈಹಿಕವಾಗಿ ನಾವು ಫಿಟ್ನೆಸ್ ಇರಬೇಕು, ದೈಹಿಕ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು, ಅದರಿಂದ ನಾವು ಬೇರೆಯವರಿಗೆ ಅವಲಂಬಿತವಾಗಿ ಅಥವಾ ಬೇರೆಯವರಿಗೆ ತೊಂದರೆ ಕೊಡ್ತಾ ಬದುಕದಲ್ಲೇ ಇರಬಹುದು, ಅಂದ್ರೆ ಒಂದು ಒಳ್ಳೆ ರೀತಿ ಬದುಕು ಕಟ್ಕೋಬಹುದು ಅನ್ನೋ ತರಹ ಮಾನಸಿಕವಾಗೂ ನಾವು ಚೆನ್ನಾಗಿರ್ಬೇಕು. ಹಾಗಾದಾಗ ಮಾತ್ರ ನಮ್ಮ ಜೀವನ, ನಮ್ಮ ಸುತ್ತಲಿನವರ ಎಲ್ಲರ ಜೀವನ ಚೆನ್ನಾಗಿರುತ್ತೆ. ಹಾಗಲ್ದೆ ಬರೀ ಒಂಥರ ಅಪ್ರಜ್ಞೆಯಲ್ಲಿ ಅಥವಾ ಮಾನಸಿಕವಾಗಿ ತುಂಬಾ ಜರ್ಜರಿತವಾಗಿ ಮಕ್ಕಳ ಮೇಲೆ ಹರಿಹಾಯೋದು ಅಥವಾ ಬೇರೆ ಎಲ್ಲರ ಮೇಲೆ ಸುತ್ತ ಎಲ್ಲರ ಜೊತೆ ಕಿರಿಕಿರಿ ಇರೋದ್ರಿಂದ ಯಾವ ಉತ್ತಮವಾದ ಜೀವನವೂ ಲಭ್ಯ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಜವಾಬ್ದಾರಿ ಅಂತ ತಿಳ್ಕೊಂಡು ಈ ಕೌನ್ಸಿಲಿಂಗ್ ಹೋಗಿ ಅಥವಾ ಅಲ್ಲೇನೋ ಸಹಾಯ ತಗೊಳ್ತೀನಿ ಅಂತ ಅನ್ನೋ ಅನ್ನೋದು ನಾವು ಜವಾಬ್ದಾರಿಯುತವಾಗಿದ್ದೀವಿ ಅನ್ನೋದ್ರ ಮೊದಲನೇ ಹೆಜ್ಜೆ. ಹಾಗಾಗಿ ಅದ್ರ ಕಡೆಗೆ ಒಂಚೂರು ಧೈರ್ಯವಾಗಿ ಮುನ್ನಡ್ಬೇಕು. ಅಂಡ್ ಈಗ ಸಾಕಷ್ಟು ಜನ ಯಾರು ಕೌನ್ಸಿಲಿಂಗ್ಗೆ ತರ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲ ಈ ಮೊದಲನೇ ಹಂತ ಏನಿದೆ, ಈ ದೌರ್ಬಲ್ಯ ಅನ್ಕೊಳ್ಳೋದು, ಜನರ ಒಂದು ಟೀಕೆ, ಇದನ್ನೆಲ್ಲ ದಾಟಿನೇ ಬಂದಿದ್ದಾರೆ ಈ ಒಂದು ಸಣ್ಣ ಊರುಗಳು.

0: ಅಲ್ಲಿ ಸ್ಪೆಷಲಿ ಈ ದೊಡ್ಡ ಊರುಗಳಲ್ಲಿ ಹೌದು, ಈಗ ಥೆರಪಿಸ್ಟ್ ಹತ್ರ ಹೋಗೋದು ಅದೆಲ್ಲ ಒಂದು ಸಾಮಾನ್ಯ ಸಂಗತಿ ಆಗಿದೆ. ಅಂಡ್ ಅದನ್ನು ಒಂಚೂರು ಹೇಳ್ಕೊಳ್ಳೋ ಮಟ್ಟಕ್ಕೂ ಬೆಳೆದಿದ್ದಾರೆ. ಆದ್ರೆ ಸಣ್ಣ ಊರುಗಳಲ್ಲಿ ಈ ತರದೊಂದು ಹಂತವನ್ನ ದಾಟಿನೇ ಬರ್ತಾರೆ, ಮತ್ತೆ ಅದ್ರ ಬಗ್ಗೆ ನಿಜವಾಗ್ಲೂ ಒಂದು ಅಪ್ರಿಸಿಯೇಷನ್ ನಾವ್ ಇಟ್ಕೊಳ್ಬೇಕು ಆ ತರಹ ಸಹಾಯಕ್ಕೆ ಹೋಗ್ತಾ ಇರೋರ್ ಬಗ್ಗೆ ಅಂತ ಹೇಳ್ಬಹುದು.
1: ಈಗ ದುಃಖನ ವ್ಯಕ್ತಪಡಿಸ್ಲಿಕ್ಕೆ ಸಾಮಾಜಿಕ ಮಾಧ್ಯಮಗಳು ಒಂದು ವೇದಿಕೆ ಆಗ್ತಾ ಇದಾವೆ ಅಲ್ವಾ? ಯಾರೋ ಏನೋ ಅಚಾನಕ್ ಆಗಿ ತೀರ್ ಹೋದಾಗ ಅದನ್ನೆಲ್ಲ ತುಂಬಾ ವೈಭವೀಕರಿಸೋದು, ಅದನ್ನ ಎಲ್ಲಾ ಕಡೆ ಹಾಕೊಳ್ಳೋದು. ಮನುಷ್ಯ ಹುಟ್ಟು ಎಷ್ಟು ಸಹಜವೋ ಸಾವು ಅಷ್ಟೇ ಸಹಜ. ಆದ್ರೆ ಅದು ಒಂದು ಫೋಬಿಯಾ ಆಗಿದೆಯಲ್ಲ ಈಗ, ಅದೊಂದು ಭಯವನ್ನ ಹುಟ್ಟಿಸುವಂತ ಅಸ್ತ್ರ ಆಗ್ಬಾರ್ದಲ್ವಾ? ಅದು ಯಾರೋ ನೋಡಿ ಇನ್ಯಾರೋ ಶಾಕ್ ಆಗಿ ಹಿಂಗೆ ನೋಡಿ, ಬೆಳಿಗ್ಗೆ ಎದ್ದು ಸ್ಟೇಟಸ್ ನೋಡಿದ್ರೆ ಯಾರ್ದೋ ಫೋಟೋ, ಏನೋ ಒಂದು ದುಃಖದ ವಿಚಾರನ ಹಂಚೋದು ಒಂದು ಕೆಟ್ಟ ಮನಸ್ಥಿತಿಯಾಗಿ ಬೆಳೀತಾ ಇದೆ ಅಂತ ಮನೋವಿಜ್ಞಾನ ಹೇಳುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ದ್ವೇಷ ಹಂಚೋದು, ಈಗ ಪ್ರೀತಿ ಹಂಚಬೇಕು ಸಂತೋಷ ಹಂಚಬೇಕು ಅನ್ನುವಂತ ಮಾತುಗಳಿತ್ತು, ಆದ್ರೆ ದ್ವೇಷ ಹಂಚೋದು ಮತ್ತೆ ದುಃಖ ಹಂಚೋದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಹೌದು, ಖಂಡಿತವಾಗ್ಲು. ಇವಾಗ ಏನಾಗಿದೆ ಅಂದ್ರೆ, ಈಗ ಮಾಹಿತಿನ ಹಂಚ್ಕೊಳ್ಬೇಕು ಅಂತ ಅನ್ನೋದು ಒಂದು ಸಹಜವಾಗಿರುವಂತಹ ಮಾನವನ ಒಂದು ಇನ್ಸ್ಟಿಂಕ್ಟ್. ಆದ್ರೆ ಏನಾಗುತ್ತೆ, ನೆಗೆಟಿವ್ ಆಗಿರೋ ಋಣಾತ್ಮಕವಾಗಿರೋ ಮಾಹಿತಿನ ಜಾಸ್ತಿ ಹಂಚೋದ್ರಿಂದ ಹೆಚ್ಚು ಜನರ ಗಮನ ಸಿಗುತ್ತೆ, ಹೆಚ್ಚು ಜನ ಅದನ್ನ ನೋಡ್ತಾರೆ, ಹೆಚ್ಚು ಜನರ ಪ್ರತಿಕ್ರಿಯೆ ಬರುತ್ತೆ. ಇದು ಒಂದು ಏನಾಗಿದೆ, ಇದೇ ತರಹ ಋಣಾತ್ಮಕವಾಗಿರುವಂತಹ ಸಂದೇಶವನ್ನ ಜಾಸ್ತಿ ಹಂಚೋದ್ರ ಮೂಲಕ ಆ ತರಹ ಒಂದು ಅಟೆನ್ಷನ್ ತಗೊಳ್ಳೋದಕ್ಕೋಸ್ಕರ ನಾವು ಹಂಚುತ್ತಿದ್ದೀವಿ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅಂಡ್ ಅದನ್ನ ಸುಮ್ಮನೆ ಹಂಚೋದೇ ಒಂದು ಪ್ರತೀತಿಯಾಗಿದೆ. ಅದ್ರ ಜೊತೆಗೆ ಏನಾಗಿದೆ, ನಾವು ಡೂಮ್ ಸ್ಕ್ರಾಲಿಂಗ್ ಅಂತ ಕರಿತೀವಿ. ಅಂದ್ರೆ ಡೂಮ್ ಸ್ಕ್ರಾಲಿಂಗ್ ನಲ್ಲಿ ಏನಾಗುತ್ತೆ, ಜನ ಅಂದ್ರೆ ನಾವು ಬರೀ ನೆಗೆಟಿವ್ ಆಗಿರುವಂತಹ ನ್ಯೂಸ್ ಗಳನ್ನೇ ನೋಡೋದು. ಅಂಡ್ ಅಂತದಕ್ಕೆ ಸ್ಕ್ರಾಲ್ ಮಾಡೋದು, ನಮ್ಗೆ ಅರಿವಿಲ್ಲದೆ ನಾವೇನ್ ಮಾಡ್ತೀವಿ, ಹೆಚ್ಚೆಚ್ಚು ಅಂತಹ ಸುದ್ದಿಗಳನ್ನೇ ನೋಡೋದು, ಅಂತದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಗಳನ್ನ ನೋಡೋದು. ಸೊ ಎರಡೂ ಕಡೆ ಒಂದು ಋಣಾತ್ಮಕ ಮಾಹಿತಿಗಳನ್ನ ಹಂಚೋದು, ಯಾಕಂದ್ರೆ ಅದರಲ್ಲೂ ಒಂದು ಅಪ್ರಜ್ಞೆ ಇರುತ್ತೆ, ಗೊತ್ತಿರೋದಿಲ್ಲ, ಅದರಿಂದ ಜಾಸ್ತಿ ಅಟೆನ್ಷನ್ ಬರ್ತಿದೆ, ಅದಕ್ಕೋಸ್ಕರ ನಾನು ಹಂಚ್ತಿದ್ದೀನಿ ಅಂತ. ಜೊತೆಗೆ ಒಂದು ನೆಗೆಟಿವ್ ಬಯಾಸ್ ಏನು ಋಣಾತ್ಮಕವಾಗಿರೋದ್ರ ಕಡೆಗೆ ನಮ್ಮ ಮನಸ್ಸು ವಾಲ್ಕೊಳ್ಳುತ್ತೆ, ಅದೇ ಒಂದು ಹೆಚ್ಚಾಗಿರುವಂತದ್ದು. ಸೊ ಅದು ಆ ಡೂಮ್ ಸ್ಕ್ರಾಲಿಂಗ್ ಮೂಲಕ ನಾವೇನ್ ಮಾಡ್ತೀವಿ, ನೆಗೆಟಿವ್ ಆಗಿರೋದನ್ನೇ ಜಾಸ್ತಿ ತಗೊಳ್ಳುವಂತದ್ದು. ಸೊ ಈ ಒಂದು ನಮ್ಮ ಮನಸ್ಸಿನ ಋಣಾತ್ಮಕತೆಗೆ ವಾಲ್ಕೊಳ್ಳುವಂತ ಪ್ರತೀತಿ ಏನಿದೆ, ಅದು ಎರಡ್ ಕಡೆನೂ ವರ್ಕ್ಔಟ್ ಆಗ್ತಿದೆ ಅಂತ ಹೇಳ್ಬಹುದು. ಒಂದು ಹಂಚುವವರು, ಮತ್ತೊಬ್ರು ತಗೊಳ್ಳೋರು. ಸೊ ಹಾಗಾಗಿ ಈ ಒಂದು ವರ್ತುಲ ಇದೆ, ಹಂಚೋದು ನಡೀತಾ ಇದೆ, ಅದನ್ನ ತಗೊಳ್ಳೋದು ನಡೀತಾ ಇದೆ. ಆ ಒಂದು ವರ್ತುಲದಲ್ಲಿ ಹಂಚೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ, ನೋಡೋರ್ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಹಾಗಾಗಿ ಇದು ಮಾನಸಿಕವಾಗಿ ಹಂಚೋರ್ ಮೇಲೂ ಪರಿಣಾಮ ಬೀರ್ತಾ ಇದೆ, ಹಾಗೆ ತಗೊಳ್ಳೋರ್ ಮೇಲೂ ಪರಿಣಾಮ ಬೀರ್ತಿದೆ. ಆದ್ರೆ ಇದು ಏನು
1: ಪರಿಣಾಮ ಬರುತ್ತೆ, ಓ ನನಗೇನು ಇಷ್ಟೊಂದು ಜನ ನೋಡ್ತಿದ್ದಾರಲ್ಲ ಅಂತ
0: ಗಮನ ಬರುತ್ತೆ, ಒಂದು ಪವರ್ ಫೀಲ್ ಆಗುತ್ತೆ.
1: ಆ ತರದೇ ಸುದ್ದಿಗಳನ್ನ, ಅಂದ್ರೆ ನೆಗೆಟಿವ್ ಸುದ್ದಿಗಳಿರ್ಬೋದು ಅಥವಾ ದುಃಖದ ಸುದ್ದಿಗಳಿರ್ಬೋದು, ಅದನ್ನ ಪದೇ ಪದೇ ನೋಡ್ಬೇಕು ಅಂತ ಮನಸ್ಸಿಗೆ ಯಾಕನ್ಸುತ್ತೆ?
0: ನಮ್ಮ ಮನಸ್ಸಿಗೆ ಏನಂದ್ರೆ, ಒಂಥರ ಇವಾಗ ನೀರನ್ನ ನಾವು ಬಿಟ್ರೆ ಅದು ಹೇಗೆ ಇಳಿಜಾರು ಆ ಪ್ರದೇಶಕ್ಕೆ ಹೇಗೆ ಹೋಗುತ್ತೆ, ಹಾಗೆ ನಮ್ಮ ಮನಸ್ಸಿಗೆ ಒಂದು ಟೆಂಡೆನ್ಸಿ ಇದೆ. ಅದೇನಂದ್ರೆ, ಸ್ವಲ್ಪ ಈ ಗುರುತ್ವಾಕರ್ಷಣೆ ನಮ್ಮ ಋಣಾತ್ಮಕತೆಗೆ ಜಾಸ್ತಿ. ಅಂಡ್ ಅದು ನಮ್ಮನ್ನ ಎಷ್ಟೋ ಸಲ ಏನಾಗುತ್ತೆ, ಇದೊಂಥರ ಈ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತ ನಾವು ಹೇಳ್ತೀವಿ, ಒಂಥರ ರಕ್ಷಣಾತ್ಮಕವಾದ ಒಂದು ತಂತ್ರ ನಮ್ಮ ಮನಸ್ಸಿಂದು. ಯಾಕಂದ್ರೆ ಎಷ್ಟೊಂದು ಅವಘಡಗಳಿಂದ ನಮ್ಮನ್ನ ಪಾರ್ ಮಾಡೋಕ್ಕೋಸ್ಕರ, ಇವಾಗ ಒಂದು ದೈಹಿಕವಾಗಿಂತ ಮಾನಸಿಕ ಇವುಗಳೇ ಜಾಸ್ತಿ, ಆದ್ರೆ ಪಾರ್ ಮಾಡೋಕ್ಕೋಸ್ಕರ ಮನಸ್ಸು ಏನ್ ಮಾಡತ್ತೆ, ಓ ಇಂಥದ್ ಮಾಡ್ಬೇಡ, ಇಂಥದಕ್ ಹೋಗ್ಬೇಡ, ಈ ತರ ನಡ್ಕೋಬೇಡ, ಈ ತರ ಇದನ್ನ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡುತ್ತೆ ಈ ಋಣಾತ್ಮಕತೆನ. ಅಂಡ್ ಹಾಗಾಗಿ ನಾವು ಏನನ್ನೇ ಮಾಡಿದ್ರು ಇವತ್ತು, ನಮ್ಮ ಮನಸ್ಸು ಒಂದು ಸ್ವಾಭಾವಿಕವಾಗಿ ಸ್ವಲ್ಪ ಋಣಾತ್ಮಕತೆಗೆ ಜಾರ್ಕೊಳ್ಳುವಂತಹದ್ದು, ಅದೊಂದು ಸರ್ವೈವಲ್ ಇನ್ಸ್ಟಿಂಕ್ಟ್ ಸ್ವಾಭಾವಿಕವಾಗಿ ಇರುವಂತದ್ದು. ಆದ್ರೆ ಏನಾಗುತ್ತೆ, ಒಂದು ಏನೋ ಒಂದು ಸುದ್ದಿ ಬರುತ್ತೆ, ಅವಾಗ ನಮ್ಮ ಮನಸ್ಸು ನಮ್ಮ ಜೀವನದ ಬಗ್ಗೆ ಪ್ರಶ್ನೆ ಮಾಡುತ್ತೆ, ಅಯ್ಯೋ ಅವ್ರಿಗೆ ಹಾಗಾಯ್ತಂತೆ, ನಮ್ ಬದುಕೇನೋ ಇದೆ. ಒಂದು ಕ್ಷಣ ಹಿಂಗಾಗುತ್ತೆ, ಅದು ನಡೀತಾನೆ ಇದೆ, ಯಾವತ್ತಿದ್ರು ನಡೀತಿತ್ತು. ಆದ್ರೆ ಇವತ್ತು ವಿಪರೀತ ಮಾಹಿತಿ, ವಿಪರೀತ ಸುದ್ದಿ, ಹಾಗಾಗಿ ಆ ತರ ನಡೆಯುವಂತಹದ್ದು ಪ್ರವೃತ್ತಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಮುಂಚೆ ನಾವು ಕೇಳ್ತಾ ಇದ್ದ ಸುದ್ದಿ ಪ್ರಮಾಣ ಎಷ್ಟಿತ್ತು, ನಮ್ಮ ಮನಸ್ಸು ಹಾಗೆ ಯೋಚನೆ ಮಾಡ್ತಿದ್ದ ಪ್ರಮಾಣ ಎಷ್ಟಿತ್ತು, ಇವತ್ತು ಒಂದು ಸಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಷ್ಟೋ ಹತ್ತು ಹಲವು ಸುದ್ದಿಗಳು, ಅದ್ರ ಮಧ್ಯೆ ನಮ್ಮ ಮನಸ್ಸು ಆ ನೆಗೆಟಿವ್ಗೆ ಹೋಗಿ ಬರೋದು ಪ್ರಮಾಣನೂ ಸಹ ಜಾಸ್ತಿ ಆಗುತ್ತೆ. ಅದ್ರ ಸುದ್ದಿಯ ಪ್ರಮಾಣ ಜಾಸ್ತಿ ಆಗಿದೆ, ಮಾಹಿತಿಯ ಪ್ರಮಾಣ ಜಾಸ್ತಿ ಆಗಿದೆ, ಹಾಗಾಗಿ ವಾಲ್ಕೊಳ್ಳೋ ಪ್ರಮಾಣನೂ ಸಹ ಜಾಸ್ತಿ ಆಗಿದೆ.
1: ಹೇಗೆ ಇದನ್ನೆಲ್ಲ ಅಂದ್ರೆ ಹದ್ದುಬಸ್ತಲ್ಲಿ ಇಡಬೇಕು, ಇಷ್ಟಕ್ಕಿಷ್ಟೇ ಅಂದ್ರೆ ಕೆಲವು ವಿಷಯಗಳಿಗೆ ನಮ್ಮನ್ನ ನಾವು ಗೆರೆ ಹಾಕೊಳ್ಳೋದು ಹೇಗೆ?
0: ಒಂದು ಇವಾಗ ನಾವು ಏನು ಗಡಿ ರೇಖೆ ಅಥವಾ ಬೌಂಡರಿ ಅಂತ ಏನ್ ಹೇಳ್ತೀವಿ, ಅದು ನಾವು ಎಷ್ಟು ಪ್ರಮಾಣ ಸುದ್ದಿಯನ್ನು ತಗೊಳ್ತೀವಿ ಅನ್ನೋದಕ್ಕೂ ಸಹ ಬೇಕು. ನಾವು ಓಪನ್ ಮಾಡಿ ಪ್ರತಿಯೊಂದು ವಿಚಾರನು ಕನ್ಸ್ಯೂಮ್ ಮಾಡಬಾರ್ದು. ಅಂದ್ರೆ ನಾನು ಅದನ್ನ ನೋಡ್ತೀನಿ, ಮುಂದೆ ಹೋಗ್ತೀನಿ ಬೇರೆ, ಆದ್ರೆ ನಾವು ಅದನ್ನ ತಗೊಳ್ತೀವಿ, ಜಗಿತೀವಿ, ಜೀರ್ಣಿಸ್ಕೊಳ್ತೀವಿ, ಆಮೇಲೆ ಅದರಿಂದ ನಮಗೆ ಅಜೀರ್ಣ ಆಗುತ್ತೆ, ಅದರಿಂದ ಪಜೀತಿ ಪಡ್ತೀವಿ. ಇದು ಮಾನಸಿಕವಾಗಿ ಇರುವಂತ ಸುದ್ದಿಗಳಿಗೂ ಆಗ್ತಿದೆ. ಹಾಗಾಗಿ ದೈಹಿಕವಾಗಿ ನಾವು ಹೇಗೆ

0: ಒಂದು ನಿಯಮಿತವಾದ ಆಹಾರ ಡಯಟಿಂಗು ಅಂತ ಮಾಡ್ತೀವಿ, ಹಾಗೆ ಮಾನಸಿಕವಾಗೂ ಕೆಲವು ಸುದ್ದಿಗಳ ವಿಚಾರದಲ್ಲಿ ನಾವು ಈ ರೀತಿ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಸೋಷಿಯಲ್ ಮೀಡಿಯಾ ಅನ್ನೋದನ್ನ ನಮ್ಮ ಒಂದು ಸಾಮಾಜಿಕ ಬೆಂಬಲಕ್ಕೆ ಉಪಯೋಗಿಸುವಂತಹದ್ದನ್ನ ಅಷ್ಟೇ ಅನ್ನೋದನ್ನ ತಿಳ್ಕೊಳ್ಬೇಕು. ಅಂಡ್ ಇದನ್ನ ನಾನು ಮಾನಸಿಕವಾಗಿ ಅದು ನನಗೆ ತೊಂದರೆ ಕೊಡ್ತಾ ಇರೋ ಹಂತ ತಲುಪ್ತಾ ಇದೆ ಅಂದ್ರೆ ಅಲ್ಲಿ ಎಲ್ಲೋ ನಾನು ಬೌಂಡ್ರಿ ಹಾಕೊಳ್ಬೇಕಿದೆ. ನಾನು ಅತಿ ಹೆಚ್ಚು ಕನ್ಸ್ಯೂಮ್ ಮಾಡ್ತಿದ್ದೀನಿ, ಅತಿ ಹೆಚ್ಚು ಅದ್ರೊಳಗೆ ಮುಳುಗ ಹೋಗ್ತಿದ್ದೀನಿ, ಇದು ನನಗೆ ಎಷ್ಟು ಬೆಂಬಲಕ್ಕೆ ಬೇಕೋ ಅಷ್ಟೇ ಬೇಕು ಅಂತ ಅರ್ಥ ಮಾಡಿಕೊಂಡು ನಾವು ಸ್ಕ್ರೋಲಿಂಗ್ ಮಾಡೋದು ಕಮ್ಮಿ ಮಾಡಬಹುದು, ದಿನನಿತ್ಯ ಎಷ್ಟು ನೋಡ್ತೀವಿ ಕಡಿಮೆ ಮಾಡಬಹುದು, ಯಾವ ರೀತಿಯ ಸುದ್ದಿ ನೋಡ್ತೀವಿ ಅನ್ನೋದು ನಾವು ಸೋಷಿಯಲ್ ಮೀಡಿಯಾಕ್ಕೆ ಇನ್ಸ್ಟ್ರಕ್ಟ್ ಮಾಡಬಹುದು. ಈಗ ನಾನು ಒಂದಷ್ಟು ಕಲೆಗಳಿಗೆ ಸಂಬಂಧಪಟ್ಟಂತೆ ಇಂಥದ್ನ ಜಾಸ್ತಿ ನೋಡಿದ್ರೆ ಅದು ಅದನ್ನೇ ತೋರಿಸುತ್ತೆ. ಆದ್ರೆ ನಾನು ಬರೀ ನೆಗೆಟಿವ್ ಆಗಿರೋ ನ್ಯೂಸ್ ಗಳನ್ನ ನೋಡ್ತಾ ಹೋದ್ರೆ ಅದು ಅದನ್ನೇ ಜಾಸ್ತಿ ಆಲ್ಗೊರಿದಮ್ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನನಗೆ ಏನು ಬೇಕು ಅನ್ನೋ ನಿರ್ಧಾರ ನಮ್ ಕೈಲಿದೆ ಅನ್ನೋದನ್ನ ನಾವು ಮೊದಲು ನೆನ್ಪಿಟ್ಕೋಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಸೋಷಿಯಲ್ ಮೀಡಿಯಾ ಬಿಹೇವಿಯರ್ನ ಅಥವಾ ಆ ಒಂದು ರೂಢಿನ ರೂಢಿಸ್ಕೊಂಡ್ರೆ ಅವಾಗ ನಮಗೆ ಆ ಒಂದು ಸಮಸ್ಯೆಯ ಒಳಗೆ ಸಿಕ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಬಹುದು.
1: ನಾನು ಒಂದ್ ಪ್ರಶ್ನೆ ಕೇಳಿದೆ ನಿಮ್ಗೆ, ಬೆಳಿಗ್ಗೆ ಎದ್ದು ಏನಾದ್ರು ಮೊಬೈಲ್ ಮುಟ್ಟಿದ್ರೆ ಯಾವ್ದಾದ್ರು ಸಾವಿನ ಸುದ್ದಿನೋ ಆಕ್ಸಿಡೆಂಟ್, ಕೆಲವ್ರು ಅಂತದನ್ನೇ ಶೇರ್ ಮಾಡ್ತಾರಪ್ಪ, ಅವ್ರಿಗೂ ಸಮಸ್ಯೆನೆ ಅಂತ ಅನ್ಸುತ್ತೆ ಅಲ್ವಾ? ಈಗ ನಮ್ ಹಿರಿಯರು ಹೇಳ್ತಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೇದನ್ನ ಯೋಚನೆ ಮಾಡಿ, ದೇವ್ರಿಗೆ ನಮಸ್ಕಾರ ಮಾಡಿ, ಸೂರ್ಯಂಗ್ ನಮಸ್ಕಾರ ಮಾಡಿ, ಗಾಳಿ ನೋಡಿ, ಬೆಳಕ್ ನೋಡಿ, ಹೊರಗ್ ಬನ್ನಿ, ಮನೆಯಿಂದ ಆಚೆ ಬನ್ನಿ, ಮನೆಯ ತಕ್ಷಣ ಕಿಟಕಿ ಬಾಗಿಲುಗಳನ್ನು ಓಪನ್ ಮಾಡಿ, ಸ್ವಚ್ಛತೆ ಮಾಡಿ, ಈ ತರದೆಲ್ಲ ವ್ಯವಹಾರಗಳು ಇತ್ತು ಅವಾಗ. ಈಗ ಎದ್ದ ತಕ್ಷಣ ಮೊಬೈಲ್, ಮೊಬೈಲ್ ಹಿಡಿದ ತಕ್ಷಣ ಇಂಥ ಸುದ್ದಿಗಳು, ಮನಸ್ಸಿನ ಸ್ವಾಸ್ಥ್ಯ ಅನ್ನೋದು ಯಾವ ಮಟ್ಟಿಗೆ ಹಾಳಾಗ್ತಿದೆ ಅಂತ.
0: ನಾವು ಏನನ್ನ ಹಂಚ್ಕೊಳ್ತೀವಿ ಅನ್ನೋದು ನಾವು ಯಾವ್ದನ್ನ ವ್ಯಾಲ್ಯೂ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಆ ತರ ಸುದ್ದಿನ ಹಂಚ್ಕೊಳ್ಳೋದ್ರ ಹಿಂದೆ ಕೆಟ್ಟ ಉದ್ದೇಶ ಇರುತ್ತಂತಲ್ಲ, ಅವ್ರಿಗೇನು ಒಂದೇನೋ ನಡೆದಿದೆ ನಾಲ್ಕು ಜನಕ್ಕೆ ಹಂಚಬೇಕು, ಅಥವಾ ಅವರಿಗೆ ಒಂದು ಈಗ ಸಂತಾಪ ಸೂಚಿಸೋದಿರಬಹುದು, ಇದೆಲ್ಲ ಒಂದು ಏನಾಗ್ತದೆ ಸಾಮಾಜಿಕವಾದಂತಹ ಒಂದು ಏನು ನಿರೀಕ್ಷಿತವಾದಂತಹ ಬಿಹೇವಿಯರ್ ಆಗ್ತದೆ. ಏನೋ ಒಂದ್ ಆಯ್ತು ಅವ್ರಿಗೆ ಸಂತಾಪನೆ ಹಾಕ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ತಾರೋ ಈ ರೀತಿ.
1: ಅಲ್ಲ ಅದು ಗೊತ್ತಿರೋರ್ ಮಧ್ಯ ಓಕೆ, ಯಾರೋ ಗೊತ್ತೇ ಇರೋದಿಲ್ಲಪ್ಪ ಅವ್ರದೆಲ್ಲ ಹಾಕೊಂಡು ನೀವು ದುಃಖದಲ್ಲಿ ಅವ್ರಿಗೆ ಬೆಂಬಲವಾಗಿ ನಿಲ್ಲೋದು, ಅವ್ರಿಗೆ ಅವರ ದುಃಖದಲ್ಲಿ ಭಾಗಿಯಾಗೋದು ಯಾವಾಗಂದ್ರೆ ನೀವು ಸ್ವತಃ ಅಲ್ಲಿ ಹೋಗಿ ನಿಲ್ಬೇಕು, ಅವ್ರಿಗೆ ಏನಾದ್ರು ಸಹಾಯದ ಅಗತ್ಯ ಇದೆಯಾ ನೋಡ್ಬೇಕು, ಸಹಾಯ ಮಾಡ್ಬೇಕು. ಅದು ನಿಜವಾದ ಶ್ರದ್ಧಾಂಜಲಿ ಅಲ್ವಾ? ಈ ಸುಮ್ಮನೆ ಈ ಗ್ರೂಪ್ಗಳಲ್ಲಿ ಹಾಕೊಂಡು ಹಾಕೊಂಡು ಹಾಕೊಂಡು ಕೂರೋದ್ರಿಂದ ಏನು ಉಪಯೋಗ ಇದೆ?
0: ಈಗ ನಾವು ಏನೇ ಸಾಮಾಜಿಕವಾದ ಬಿಹೇವಿಯರ್ ನ ತೋರಿಸಿದ್ರು ಮನುಷ್ಯ ಅದ್ರ ಹಿಂದೆ ನಾಲ್ಕು ಜನ ನೋಡ್ತಿದ್ದಾರೆ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಈಗ ನಾನು ಏನನ್ನೇ ಹಾಕಬಹುದು ಅದನ್ನ ನನ್ನ ಫ್ಯಾಮಿಲಿಯವರೇ ನೋಡಬಹುದು, ಆದ್ರೆ ಅಲ್ಲಿ ನಾಲ್ಕು ಜನ ಇದ್ದಾರೆ ನೋಡು, ಅವರಿಗೆ ಏನ್ ಅಪೇಕ್ಷಿತವಾದ ಬಿಹೇವಿಯರ್ ನಾನು ತೋರಿಸ್ಬೇಕು ಅಂತ ನನಗೆ ಅನ್ಸುತ್ತೋ ಅದನ್ನ ನಾನು ತೋರಿಸ್ತೀನಿ. ಹಾಗಾಗಿ ನಮ್ಮ ಎಲ್ಲಾ ಬಿಹೇವಿಯರ್, ಕೆಲವರು ನೀವ್ ಹೇಳ್ದಾಗೆ ಒಳ್ಳೇದನ್ನ ಶೇರ್ ಮಾಡ್ತಾರೆ, ಶುಭೋದಯ ಮೆಸೇಜ್ ಗಳು ಹಾಕ್ತಾರೆ, ಇನ್ ಕೆಲವರು ಒಳ್ಳೊಳ್ಳೆ ಸಂದೇಶಗಳನ್ನ ಹಾಕ್ತಾರೆ, ಇನ್ ಕೆಲವರು ಇಂಥದನ್ನ ಹಾಕೋದನ್ನ ಇಷ್ಟ ಪಡ್ತಾರೆ, ಇಷ್ಟ ಅನ್ನೋದಕ್ಕಿಂತ ಅದನ್ನ ಹೆಚ್ಚು ಹಾಕ್ತಾರೆ, ಇನ್ ಕೆಲವರು ಅದನ್ನ ಅವಾಯ್ಡ್ ಮಾಡ್ತಾರೆ. ಒಟ್ಟಿನಲ್ಲಿ ಅವರು ನಾಲ್ಕು ಜನ ಅಥವಾ ಒಂದ್ ಸಾಮಾಜಿಕವಾಗಿ ಅವರ ಒಂದು ವ್ಯಕ್ತಿತ್ವ ಹೇಗಿರ್ಬೇಕು, ಹೇಗೆ ನೋಡ್ಬೇಕು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡೇ ನಮ್ಮ ಎಲ್ಲಾ ವರ್ತನೆಗಳಿವೆ. ಹಾಗಾಗಿ ಅದ್ರ ಹಿಂದೆ ತುಂಬಾ ಯೋಚನೆ ಮಾಡಿ ಒಂದು ಕೆಲಸ ನಡೀತಾ ಇದೆ ಅಂತ ಅನ್ಸೋಲ್ಲ. ಹಾಗಾಗಿ ಯಾರು ಏನನ್ನ ಮೌಲ್ಯ ಮಾಡಬೇಕು ಅಂತ ಅನ್ನೋದನ್ನ ನಾವು ನಿರ್ಧರಿಸೋದಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಎಷ್ಟೋ ಜನ ಈಗ ನಿಮ್ಮ ಸ್ಟೇಟಸ್ ನ ನೋಡಿದೆ ಆಮೇಲೆ ಇಂತ ಒಂದು ವಿಚಾರ ಗೊತ್ತಾಯ್ತು, ಗುಡ್ ಆರ್ ಬ್ಯಾಡ್ ಯಾವ್ದೇ ಇರ್ಲಿ, ಈ ಒಂದು ವಿಚಾರ ನಿಮ್ ಸ್ಟೇಟಸ್ ಮೂಲಕ ಗೊತ್ತಾಯ್ತು ಅಂದಾಗ ಅವ್ರೇನ್ ಅನ್ಕೊಳ್ತಾರೆ, ನಾನು ಮಾಡ್ತಾ ಇರೋ ಕೆಲಸದಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗ್ತಿದೆ, ಅಥವಾ ಈ ತರಹದೊಂದು ವಿಚಾರ ತಿಳಿಯೋದಕ್ಕೆ ನಾನು ಸಹಾಯ ಮಾಡ್ತಿದ್ದೀನಿ ಅನ್ನೋ ಭಾವನೆ ಜಾಸ್ತಿ ಬರುತ್ತೆ. ಹಾಗಾಗಿ ಯಾರಿಗೆ ಅದರಿಂದ ಅನಾನುಕೂಲ ಆಗ್ತಿದೆ ಅವರು ಬಹುಶಃ ಬಂದು ಯಾರಿಗೂ ಹೇಳೋಲ್ಲ, ನೀವ್ ಹಿಂಗ್ ಮಾಡಬಾರ್ದಿತ್ತು, ನೀವ್ ಈ ತರ ಹಾಕ್ಬಾರ್ದಿತ್ತು ಅನ್ನೋ ಫೀಡ್ಬ್ಯಾಕ್ ಯಾರು ಕೊಡಲ್ಲ, ಅವ್ರ ಮನಸ್ಸಲ್ಲೇ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಯಾರಿಗೆ ಒಳ್ಳೇದಾಗ್ತಿದೆ ಅವ್ರು ಹೋಗಿ ಹೇಳ್ತಾರೆ ಇದರಿಂದ ನನಗ್ ಗೊತ್ತಾಯ್ತು, ಇದೇನಾಗುತ್ತೆ ಆ ಒಂದು ಪ್ರವೃತ್ತಿ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ನಾವ್ ಏನನ್ನೇ ಮಾಡಿದ್ರು ಅದಕ್ಕೆ ಸಿಗೋ ಪ್ರಶಂಸೆ ಇರಬಹುದು, ಯಾವುದೇ ಒಂದು ಕಾಮೆಂಟ್ ಇರಬಹುದು, ಅದ್ರ ಮೂಲಕ ನಾವು ಉತ್ತೇಜಿತ ಆಗ್ತಿವಿ ಅಥವಾ ಅದರಿಂದ ನಮ್ಮ ಒಂದು ಬಿಹೇವಿಯರ್ ನ ಕಡಿಮೆ ಮಾಡ್ಕೊಳ್ತೀವಿ ಸಾಮಾಜಿಕ ಮಾಧ್ಯಮಗಳಲ್ಲಿ. ಹಾಗೆ ಈ ಒಂದು ಬಿಹೇವಿಯರ್ ಉತ್ತೇಜಿತ ಆಗ್ತಾ ಇರೋದ್ರಿಂದ ಇದನ್ನ ಹೆಚ್ಚು ಹೆಚ್ಚು ಮಾಡಿಕೊಂಡು ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು.
1: ಒಟ್ಟು ನಮ್ಮ ದಿನನಿತ್ಯದ ಚಟುವಟಿಕೆಗಳ ಜೊತೆಗೆಯೇ ಈ ಸಾಮಾಜಿಕ ಮಾಧ್ಯಮ ಅನ್ನೋದು ಕೆಲವು ಸರ್ತಿ ಅನಿವಾರ್ಯವೂ ಹೌದು, ನೋಡ್ಬೇಕಾಗುತ್ತೆ. ಆವಾಗ ನಮಗೇನು ಬೇಕೋ ಅದನ್ನ ನಾವು ನೋಡುವಂತದನ್ನ ಆಯ್ಕೆ ನಮ್ಮ ಸ್ವಾತಂತ್ರ್ಯ ಅಲ್ವಾ? ಅದನ್ನ ನಾವು ಕಂಡು ಹಿಡ್ಕೊಂಡು ಅದಕ್ಕೆ ಬದ್ರಾಗಿರ್ಬೇಕು.
0: ಜೊತೆಗೆ ಹಂಚ್ಕೊಳ್ಳೋರ್ಗೂ ಒಂದ್ ಜವಾಬ್ದಾರಿ ಖಂಡಿತ ಬೇಕು. ಯಾಕಂದ್ರೆ ಈಗ ಒಬ್ರು ಮನಸ್ಸಿನಲ್ಲಿ ನಾವು ಭಯವನ್ನ ಬಿತ್ತಿದ್ರೆ ಅವರಿಗೆ ದೈಹಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರಬಹುದು, ಅಥವಾ ಅವರ ಸಾಮಾಜಿಕ ಚಟುವಟಿಕೆ, ದಿನನಿತ್ಯದ ಚಟುವಟಿಕೆ ಇದ್ರ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ನಾನು ಭಯಾನ ಆತಂಕನ ಸುಮ್ಮನೆ ಜನರಲ್ಲಿ ಅನವಶ್ಯಕವಾದ ತಪ್ಪು ಕಲ್ಪನೆಗಳನ್ನ

0: ಅಂತ ಕೆಲಸಗಳನ್ನ ಮಾಡಬಾರದು ಅಂತ ಅನ್ಕೊಳ್ಳುವಂತಹ ಸಾಮಾಜಿಕ ಜವಾಬ್ದಾರಿಯನ್ನ ಹಂಚ್ಕೊಳ್ಳೋರು ಸಹ ರೂಢಿಸ್ಕೊಂಡ್ರೆ ಬಹುಶಃ ಈ ತರಹದ ಸುದ್ದಿಯ ಪ್ರಮಾಣನು ಕಡಿಮೆ ಆಗುತ್ತೆ, ಜೊತೆಗೆ ಒಳ್ಳೆ ರೀತಿ ಸುದ್ದಿ ಹಂಚೋದು ಸಹ ಶುರು ಆಗಬಹುದೇನೋ ಅಂತ.
1: ಒಟ್ಟಾರೆ ಈ ನಕಾರಾತ್ಮಕತೆಯನ್ನ ಬಿತ್ತುವಂತಹ ಕೆಲಸಗಳು ಕಡಿಮೆ ಆದ್ರೆ ಸ್ವಲ್ಪ ಸಾಮಾಜಿಕ ಸ್ವಾಸ್ಥ್ಯ ಅಂತ ಏನ್ ಹೇಳ್ತೀವಿ, ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಒಳ್ಳೇದನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತೆ ಆ ತರದ ಸುದ್ದಿಗಳನ್ನ ಹರಿಬಿಡೋರು ಸಹ ಒಂದು ಒಳ್ಳೆತನದ ಕಡೆಗೆ ಗಮನವನ್ನ ಕೊಟ್ರೆ ಸಾಮಾಜಿಕ ಮಾಧ್ಯಮವನ್ನ ಒಳ್ಳೆ ರೀತಿನಲ್ಲಿ ನಾವು ಬಳಸ್ಕೊಂಡಂಗಾಗತ್ತೆ. ತುಂಬಾ ಧನ್ಯವಾದಗಳು. ಇದುವರೆಗೆ ಬದುಕಿನ ಹಲವು ಮಗ್ಗಲುಗಳಲ್ಲಿ ಒಳ್ಳೇದು ಕೆಟ್ಟದ್ದು, ಇವ್ರು ಹೀಗೆ ಇರಬೇಕು ಹೀಗಿರಬಾರ್ದು ಅನ್ನುವಂತ ನಿಯಮಗಳು ಮಾನಸಿಕ ಬೆಳವಣಿಗೆಯಲ್ಲಿ, ಮಗುವಿನ ಮಾನಸಿಕತೆ ಇರಬಹುದು ಅಥವಾ ದೊಡ್ಡವರ ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡುವಲ್ಲಿ ಯಾವ ತರ ಸಂದರ್ಭಗಳನ್ನ ಸೃಷ್ಟಿ ಮಾಡುತ್ತೆ ಮತ್ತೆ ಹೇಗಿರ್ಬೇಕು ಹೇಗಿರಬಾರ್ದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
0: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
5: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
6: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
7: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
4: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
0: ಪ್ರತಿ ಭಾನುವಾರ ಬೆಳಿಗ್ಗೆ 11:00 ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
8: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
9: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು. ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ಸುದ್ದಿವಾಣಿ. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಹೃದಯಾಘಾತ, ಕಾರಣಗಳು ಮತ್ತು ಹೃದಯದ ಆರೋಗ್ಯ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ತಜ್ಞರಾದ ಡಾಕ್ಟರ್ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಕೆಲವರೇ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಕಾಣಿಸಿಕೊಳ್ಳುವಂತಹ ಹೃದಯಾಘಾತ ಮತ್ತೆ ಅದಕ್ಕೆ ಕಾರಣಗಳು ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಹಾದಿಯಲ್ಲಿ ನಾವೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರೋದು ಹೃದಯ ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಆರ್ ಎಸ್ ಕಾರ್ತಿಕ್ ಅವರಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಓಕೆ, ನಾವಿವತ್ತು ಚಿಕ್ಕ ವಯಸ್ಸಿನಲ್ಲಿ ಅಂತ ತಗೊಂಡಿರೋದು ಹೃದಯಾಘಾತ ಇದೆ. ಎಲ್ಲೋ ಒಂದಿಷ್ಟು ಅದು ವಿಪರ್ಯಾಸ ನಮ್ಗೆ, ಈ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತ ಕಾಣಿಸ್ಕೊಳ್ಳುತ್ತೆ ಅನ್ನೋದೇ ಎಲ್ಲೋ ಆತಂಕಕಾರಿಯಾದಂತಹ ವಿಷಯ ಅಲ್ವಾ? ಯಾವ ವಯಸ್ಸಿನಿಂದ ಈ ಹೃದಯಾಘಾತ ಕಂಡಾಗ ಅದನ್ನ ಚಿಕ್ಕ ವಯಸ್ಸಿನಲ್ಲೇ ಅನ್ನುವಂಥದ್ದನ್ನ ಹೇಳ್ಬೇಕಾಗುತ್ತೆ.
2: ಸೊ ಈಗ ಚಿಕ್ಕ ವಯಸ್ಸಿನ ಹೃದಯಾಘಾತ ಅನ್ನೋದು ಬರ್ತಾ ಬರ್ತಾ ಡೆಫಿನೇಷನ್ ಚೇಂಜ್ ಆಗ್ತಾನೆ ಇದೆ. ಈಗ ನಾವು ಹೇಳೋದು 50 ವರ್ಷದಿಂದ ಕೆಳಗಡೆ ಇರುವ ಹಾರ್ಟ್ ಅಟ್ಯಾಕ್ಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಆಗುವ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ಬಟ್ ಈಗ ಬರ್ತಾ ಬರ್ತಾ ಆಗ್ಲೇ ನಾವು ಬಹಳಷ್ಟು ಇದು ನೋಡ್ತಿದ್ದೀವಿ. ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಈಗ ನಮ್ದೇ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಹಾರ್ಟ್ ಅಟ್ಯಾಕ್ಗಳಲ್ಲಿ ನಾವೀಗ ತಿಂಗಳಿಗೊಂದು 80-100 ಆಂಜಿಯೋಪ್ಲಾಸ್ಟಿ ಮಾಡಬಹುದು. ಅದರಲ್ಲಿ 50% ಅಂದ್ರೆ 40-50 ಹಾರ್ಟ್ ಅಟ್ಯಾಕ್ಸ್ ಅಂದ್ರೆ ಅಷ್ಟು ಪರ್ಸೆಂಟೇಜ್ 50 ವರ್ಷಕ್ಕಿಂತ ಕೆಳಗಡೆ ಇರ ಪೇಷಂಟ್ಗಳೇ. ಸೊ ಇದೇ ಕಾಣ್ ಬರ್ತಿರೋದು ವೆರಿ ಕಾಮನ್ಲಿ. ಸೊ ಅದು ಒಂದು ಬರ್ತಾ ಬರ್ತಾ ಒಂದು ಅದು ಕ್ಯೂರಿಯಾಸಿಟಿ ಅಲ್ಲದೆ ಇರ್ಬೋದು, ಬಟ್ ನಿಮಗೆ ಒಂಥರ ಬೇಜಾರಾಗತ್ತೆ ನೋಡಿದ್ರೆ. ಇವೆಲ್ಲ ಪ್ರಿವೆಂಟಬಲ್ ಹಾರ್ಟ್ ಅಟ್ಯಾಕ್ಸ್. ಸಿ, ಒಂದಿಷ್ಟೆಲ್ಲ ನಿಮಗೆ ಇಲ್ಲಪ್ಪ ಇದು ಏನೋ ಇದಾಗಿ ವಯಸ್ಸಾದ್ಮೇಲೆ ಆಗುತ್ತೆ ಅಂತ ಹೇಳ್ಬೋದು, ಬಟ್ ಈ ವಯಸ್ಸಲ್ಲಾಗ ಹಾರ್ಟ್ ಅಟ್ಯಾಕ್ಸ್ ನ ನಾವು ಪ್ರಿವೆಂಟ್ ಮಾಡಬಹುದು, ಈಸಿಲಿ ಪ್ರಿವೆಂಟಬಲ್. ಸೊ ಅದಕ್ಕೋಸ್ಕರ ಮತ್ತೆ ಈ ಚಿಕ್ಕ ವಯಸ್ಸಿನ ಹಾರ್ಟ್ ಅಟ್ಯಾಕ್ಸ್ ನೀವು ನೋಡಿದಾಗ ಅವರು ಹೆಂಡತಿ ಮಕ್ಕಳು ಜೊತೆ ಬರ್ತಾರೆ ಎಲ್ಲ ಇದ್ ಮಾಡಕ್ಕೆ, ಸಣ್ಣ ಸಣ್ಣ ಮಕ್ಕಳು 2-3-4 ಹಿಂಗೆಲ್ಲ ಮಕ್ಳು ಇರ್ತಾರೆ. ಅದೆಲ್ಲ ನೋಡಿದ್ರೆ ನಮಗೆ ಬಹಳ ಬೇಜಾರಾಗುತ್ತೆ. ಹೌದು, ಇಂಥವ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ಬೇಕಾ, ಯಾಕಾಯ್ತು, ಎದರಿಂದ ನಾವು ಇದ್ ಮಾಡಬೇಕು ಅನ್ನೋದು ಯಾವಾಗ್ಲೂ ನಿಮಗೆ ಇದು ಬಂದೇ ಬಂದಿರುತ್ತೆ. ಅಷ್ಟೇ ವರ್ಷ ಪ್ರಾಕ್ಟೀಸ್ ಮಾಡಿ ನೀವು ಈ ಇದೊಂದು ಬಹಳ ಕಷ್ಟ ಅನ್ಸುತ್ತೆ.
1: ಓಕೆ ಡಾಕ್ಟ್ರೆ, ಈಗ ಕಾರಣಗಳಂತೂ ಇರ್ಲೇಬೇಕಲ್ವಾ, ಇಷ್ಟೆಲ್ಲ ಆಗುತ್ತೆ. ತುಂಬಾ ಸರಿ ಕೇಳ್ತಾನೆ ಇರ್ತೀವಿ ಅದಕ್ಕಾಗಿದೆ ಇದಕ್ಕಾಗಿದೆ ಅಂತ. ಒಂದು ನಿರ್ದಿಷ್ಟವಾಗಿ ಹೇಳ್ಬೇಕು ಅಂದ್ರೆ ಕಾರಣಗಳು ಯಾವ್ದನ್ನೆಲ್ಲ ನೀವು ಗುರುತಿಸ್ತೀರಿ ವೈದ್ಯಕೀಯ ಕ್ಷೇತ್ರದಲ್ಲಿ?
2: ಸಣ್ಣ ವಯಸ್ಸಿನ ಅಂದ್ರೆ less than 50 years ಹಾರ್ಟ್ ಅಟ್ಯಾಕ್ಸ್ ಅಲ್ಲಿ ಎಲ್ಲದಕ್ಕಿಂತ ಕಾಮನ್ ಅಂತ ತಗೊಂಡ್ರೆ ಟೊಬ್ಯಾಕೊ. 85-90% ಟೊಬ್ಯಾಕೊ, ಬೇರೆ ಏನ್ ಕಾರಣನೇ ಬರಲ್ಲ, ಅದೇ ಮೇನ್ ಕಾರಣ. ಸಿ, ಟೊಬ್ಯಾಕೋ ಅನ್ನೋ ಒಂದು ಪ್ರಾಬ್ಲಮ್ ನ ನಾವು ತೆಗೆದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ 50 ಇಯರ್ಸ್ ಕೇಳಿದೆ ಅಂದ್ರೆ 5-10% ಅಟ್ ದ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಚಾನ್ಸೇ ಇಲ್ಲ. ಸೊ ಬಟ್ ಅದೊಂದು ನಮ್ಮ ಜನ ಇದ್ ಮಾಡ್ಕೋಬೇಕು.
1: ಈಗ ತಂಬಾಕು ಸೇವನೆ ಅಂದ್ರೆ ಅದರಲ್ಲೂ ಕೂಡ ಒಂದಷ್ಟು ವೆರೈಟಿಗಳು ಬರುತ್ತೆ. ನಾವೇನ್ ಸ್ಮೋಕ್ ಮಾಡಿದ್ರೆ ಮಾತ್ರ ತಂಬಾಕು ಸೇವನೆ ಆಯ್ತು ಅನ್ನುವಂಥದ್ದು, ಈ ತಂಬಾಕು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸೇವನೆ ಮಾಡ್ತಾರೆ.
2: ಹೌದು, ಎಲ್ಲಾ ರೀತಿ ತಂಬಾಕು ಸೇವನೆನು ಒಂದೇ. ಯಾಕಂದ್ರೆ ಎಂಡ್ ಪ್ರಾಡಕ್ಟ್ ಅದೇ ಅಲ್ಲ, ಟೊಬ್ಯಾಕೋನೇ ನಿಮಗೆ ಮೇನ್ ಪ್ರಾಡಕ್ಟ್ ಇರೋದು. ಅದರಲ್ಲಿ ಅದು ಯಾವ ರೀತಿ ಸ್ಮೋಕ್ ಮಾಡ್ಲಿ, ಅದನ್ನ ಇದು ಟೊಬ್ಯಾಕೋ ಚೀವಿಂಗ್ ಅಂತೀವಿ, ಏನ್ ಮಾಡಿದ್ರು ಇವೆಂಚುಲಿ ಟೊಬ್ಯಾಕೋನೇ. ಸೊ ದೇರ್ ಇಸ್ ನೋ ಡಿಫರೆನ್ಸ್ ಅದರಲ್ಲಿ, ಇಷ್ಟು ಅಷ್ಟು ಅಂತ ಡಿಫರೆನ್ಸ್ ಬರೋದೇ ಇಲ್ಲ. ಒಂದು ಸೆಕೆಂಡು, ಬಹಳ ಜನ ಅನ್ಕೊಳೋದೇನು, ನಾನು ಜಾಸ್ತಿ ಸ್ಮೋಕ್ ಮಾಡಿದೆ, ಜಾಸ್ತಿ ತಂಬಾಕು ತಿಂದೆ, ಅವಾಗ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ತಿಂದ್ರೆ ಆಗಲ್ಲ ಅನ್ಕೋತಾರೆ. ಇಲ್ಲ, ನಾವು ಅದಕ್ಕೋಸ್ಕರ ನಮ್ಮ ಪೇಷಂಟ್ಗೆ ಫಸ್ಟ್ ಹೇಳೋದು, ಟೊಬ್ಯಾಕೋ ಅನ್ನೋದು ಒಂಥರ ಮರ್ಡರ್ ಇದ್ದಂಗೆ. ಒಂದು ಮಾಡ್ಲಿ, 100 ಮಾಡ್ಲಿ, ಲಾಸ್ಟಿಗೆ ಬರೋದು ಅದೇ. ಸೊ ಅದೇ ರೀತಿ ಬೇರೆ ಅದಕ್ಕೂ ಕಂಪೇರ್ ಮಾಡೋದಕ್ಕೆ ಬರಲ್ಲ. ಎಷ್ಟೋ ಕೊಂಜನ ಒಂದೊಂದು ತಿಂಗಳಿಗೆ ಒಂದು ಸ್ಮೋಕ್ ಮಾಡೋರು ಹಾರ್ಟ್ ಅಟ್ಯಾಕ್ ಆಗಿ ಇದಾಗ್ತಾರೆ, ಎಷ್ಟೋ ಕೊಂಜನ ಬಹಳ ಸ್ಮೋಕ್ ಮಾಡಿದವರು ಸ್ವಲ್ಪ ದಿವಸ ಜಾಸ್ತಿ ದಿವಸ ಇರ್ತಾರೆ. ಸೊ ಹಾಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಮೇಲೂ ಬಹಳ ಡಿಪೆಂಡ್ ಆಗುತ್ತೆ. ಬಟ್ ಮೇನ್ ಅಂದ್ರೆ ಎಷ್ಟು ಇದರಲ್ಲಿ ನೋಡ್ತಾ ಹೋದ್ರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಟೊಬ್ಯಾಕೋನೆ ಮೋಸ್ಟ್ ಇಂಪಾರ್ಟೆಂಟ್ ಕಾಸು. ಅದು ಬಿಟ್ಟರೆ ಬರೋದು ನೆಕ್ಸ್ಟ್ ಅನ್ಹೆಲ್ತಿ ಲೈಫ್ ಸ್ಟೈಲು.

0: ಈಗಾಗಲೇ ನೋಡ್ತಿದ್ದೀವಿ ಮೊಬೈಲ್ ಅಂತೆ ಟಿವಿ ಅಂತೆ ಅದು ಇದು ಅಂತ ಹೇಳ್ಬಿಟ್ಟು ಜನ ಹೊರಗಡೆ ಹೋಗೋದೇ ನಿಲ್ಸ್ಬಿಟ್ಟಿದ್ದಾರೆ. ಈಗ ಏರಿಯಲ್ಲಿ ಒಂದು 10,000 ಜನ ಇದಾರೆ ಏರಿಯಾಲ್ಲಿ ಅಂದ್ರೆ ನೀವು ಹೊರಗಡೆ ನೋಡೋದು ಬಹಳ ಕಡಿಮೆ, ಕಾರಲ್ಲಿ ಅಥವಾ ಟೂ ವೀಲರ್ ಅಲ್ಲಿ ನೋಡ್ತೀರಾ, ನಡೆಯೋರೇ ಇಲ್ಲ ಅಲ್ಲಿ. ಸೊ ಹಂಗಾಗ್ಬಿಟ್ಟು ಅನ್ಹೆಲ್ತಿ ಲೈಫ್ ಸ್ಟೈಲ್ ಫಸ್ಟ್. ಮತ್ತೆ ಮೇನ್ ಅನ್ಹೆಲ್ತಿ ಲೈಫ್ ಸ್ಟೈಲ್ ಶುರು ಆಗೋದು ಈಗ ಅಪ್ಪ ಅಮ್ಮ ಅವ್ರು ಓಡಾಡಲ್ಲ ಅಂತೇಳಿ ಮಕ್ಕಳು ಅದೇ ಕಲ್ತ್ಕೋತಾರೆ. ಇವರು ಅವ್ರಿಗೆ ಹೆದೋಳಿಸಿ ಟಿವಿ ಎಲ್ಲ ಬಿಡಿಸಿ ಓಡಾಡ್ಸಕ್ ಶುರು ಮಾಡಿದ್ರು ಅಥವಾ ಸಮ್ ಸ್ಪೋರ್ಟ್ಸ್ ಎಲ್ಲ ಆಕ್ಟಿವಿಟಿ ಇಟ್ಕೊಂಡ್ರೆ ಅವರು ಮಾಡ್ತಾರೆ, ಬಟ್ ಅವ್ರು ಮಾಡಿಲ್ಲ ಅಂದ್ರೆ ಇವರು ಮಾಡಲ್ಲ. ಸೊ ಅದು ಕಂಟಿನ್ಯೂ ಆಗಿಬಿಟ್ಟು ದಟ್ ಇಸ್ ಬಿಕಮಿಂಗ್ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಹೇಳ್ತೀವಿ. ಇವೆಲ್ಲ ಪ್ರಾಬ್ಲಮ್ಗಳು ಶುರು ಆಗಿದೆ. ಕೊಲೆಸ್ಟ್ರಾಲ್ ಲೆವೆಲ್ಸ್ಗೆ ಯಾರೇ ನೀವು 20, 30, 40 ನೋಡಿದ್ರೆ ಸಿಕ್ಕಾಬಿಟ್ಟು ಜಾಸ್ತಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರುತ್ತೆ. ಯಾಕೆ ಅಂದ್ರೆ ನಮಗೆ ಬೇಕಾಗಿರೋ ಆಹಾರ ಎಷ್ಟಿದೆಯೋ ಅದಕ್ಕಿಂತ ಸಿಕ್ಕಾಬಿಟ್ಟು ಜಾಸ್ತಿ ಆಹಾರ ನಾವು ಕನ್ಸ್ಯೂಮ್ ಮಾಡ್ತಿದೀವಿ, ಪ್ಲಸ್ ಅದರ ತಕ್ಕನಂಗೆ ನಾವು ಓಡಾಡೋದು ಎಲ್ಲ ಮಾಡ್ತಿಲ್ಲ. ಸೊ ಹಂಗಾಗಿ ನಿಮಗೆ ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್ ಇನ್ನೊಂದು ಮೇನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮತ್ತೆ ಈಗ ಸ್ಟ್ರೆಸ್, ಎಲ್ಲ ಜಾಬ್ ಅಲ್ಲಿ ಏನೇ ಸಣ್ಣ ಕೆಲಸ ಮಾಡ್ಲಿ ಸ್ಟ್ರೆಸ್ ಇದೆ, ನಮ್ಗೆ ಸ್ಟ್ರೆಸ್ ಇದೆ, ನಮ್ಗೆ ಸ್ಟ್ರೆಸ್ ಇದೆ ಅನ್ಕೊಂಡು ಇದು ಮಾಡ್ತಿರ್ತಾರೆ. ಆಬ್ವಿಯಸ್ಲಿ ಸ್ಟ್ರೆಸ್ ಅಂದ್ರೇನು, ನಮಗೆ ಇಷ್ಟ ಇರೋ ಕೆಲಸ ನಾವು ಮಾಡ್ತಿದೀವಿ ಅಂದ್ರೆ ಸ್ಟ್ರೆಸ್ ಆಗಲ್ಲ. ನಮಗೆ ಇಷ್ಟ ಇಲ್ಲದ ಕೆಲಸ ನಾವು ಮಾಡ್ತಿದೀವಿ ಅಥವಾ ನೀವು ಮಾಡಿದ್ದ ಕೆಲಸದಲ್ಲಿ ನಿಮಗೆ ಬೇಕಿರೋ ಬೆನಿಫಿಟ್ಸ್ ಬರ್ತಿಲ್ಲ ಅಂದ್ರೆ ಸ್ಟ್ರೆಸ್ ಅದು. ಸೊ ಅದು ತೊಂದರೆ. ಸೊ ಇವೆಲ್ಲ ಬರುತ್ತೆ. ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್ ಅಂದ್ರೆ ಮತ್ತೆ ಬಹಳ ಇಶ್ಯೂಗಳು ಇದೆ ಒಂದೊಂದಲ್ಲ, ಮತ್ತೆ ಮೆಂಟಲ್ ಹೆಲ್ತ್ ಇಶ್ಯೂಸ್, ಈಗ ಬಹಳ ಜನಕ್ಕೆ ತೊಂದರೆಗಳಿರುತ್ತೆ, ಯಾರು ಡಯಾಗ್ನೋಸ್ ಮಾಡ್ಕೊಳ್ಳಲ್ಲ. ಸೊ ಡಿಪ್ರೆಷನ್ ಅಂತೆ, ಆಂಗ್ಸೈಟಿ ಅಂತೆ ಸಿಕ್ಕಾಬಿಟ್ಟು ಜನದಲ್ಲಿ ಇರುತ್ತೆ. ನಮ್ಮ ಕಾರ್ಡಿಯೋಜಿ ಓಪಿಡಿಯಲ್ಲಿ ಬರೋದ್ರಲ್ಲಿ ಆಲ್ಮೋಸ್ಟ್ 25-30% ಪೇಷಂಟ್ಸ್ಗೆ ಒಂದ್ ಸಾರ್ಟ್ ಆಫ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಮಾಡಲ್ಲ. ಮತ್ತೆ ಈ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಲ್ಲಿ ಇದು ಬರುತ್ತೆ, ವಾಲ್ವ್ಗಳಂತ ಬರುತ್ತೆ, ಅದರ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಬಹಳ ಕಾಮನ್ನು. ಅದನ್ನ ಡಯಾಗ್ನೋಸ್ ಆಗಿರಲ್ಲ ಅಂತಾನು ಅವ್ರದಲ್ಲಿ ತೊಂದರೆಗಳಿರುತ್ತೆ, ಅದು ನಾವು ಇದು ಮಾಡ್ಕೋಬೇಕು. ಮತ್ತೆ ಸಣ್ಣ ವಯಸ್ಸಲ್ಲಿ ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂದ್ರೆ ಎಸ್ಪೆಷಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮೆಡಿಕಲ್ ಕೇರ್ ಟೈಮಿಗೆ ಆಗಲ್ಲ. ಯಾರೋ ಒಬ್ರು ನೋಡ್ತಾರೆ ಗೊತ್ತಾಗಲ್ಲ, ಅವ್ರು ನೆಕ್ಸ್ಟ್ ಕಳಿಸ್ತಾರೆ, ಅವರಿಗೂ ಗೊತ್ತಾಗಲ್ಲ, ಅವ್ರು ನೆಕ್ಸ್ಟ್ ಕಳಿಸ್ತಾರೆ, ಹಿಂಗೆ ನಮಗೆ ಬರೋ ತನಕ ಅದೇನಾಗ್ಬಿಡುತ್ತೆ, ಆಗ್ಲೇ ಒಂದು 10 ಗಂಟೆ 15 ಗಂಟೆ, ಒಂದ್ ದಿವಸ, 2 ದಿವಸ, 1 ವಾರ, ಹಿಂಗೂ ಆಗ್ಬಿಡುತ್ತೆ. ಸೊ ಅದು ಆಗ್ಬಾರ್ದು. ಯಾರೇ ಇರ್ಲಿ ಫಸ್ಟ್ ಐಡೆಂಟಿಫೈ ಮಾಡಿ ಇದಕ್ಕೆ ಏನ್ ಸೂಕ್ತ ಕ್ರಮ ತಗೋಬೇಕು, ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು, ಇಮಿಡಿಯೇಟ್ಲಿ ಮಾಡ್ಬೇಕಾಗತ್ತೆ. ಅದು ಅನ್ಫಾರ್ಚುನೇಟ್ಲಿ ಆಗಲ್ಲ. ಅದರಿಂದಾನೇ ಜಾಸ್ತಿ ಜನ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗ್ತಾರೆ. ಅದರಲ್ಲಿ ಮಲ್ಟಿಪಲ್ ಇದ್ದಿದೆ, ಪೇಷಂಟ್ ಕಾಯ್ದು ಇಲ್ಲ ನಮಗೇನೋ ಗ್ಯಾಸ್ಟ್ರಿಕ್ ಆಗಿದೆ, ನಮಗೆ ಇದಾಗಿದೆ, ಅದಾಗಿದೆ ಅನ್ಕೊಳೋದು, ನನಗೆ ಹೆಂಗೆ ಈ ವಯಸ್ಸಲ್ಲಾಗುತ್ತೇನೋ, ಆಗ ಚಾನ್ಸ್ ಇಲ್ಲ ಅಂತ ಅನ್ಕೊಳೋದು. ಸೊ ಇವೆಲ್ಲ ಪ್ರಾಬ್ಲಮ್ಗಳು ಅದು ಬಿಟ್ಟರೆ ಸೊ ಹಂಗಾಗಿ ಆ ತೊಂದರೆಗಳು ಆಗ್ಬಿಟ್ಟು ಡಿಲೇ. ಮತ್ತೆ ಇವನ್ ಡಾಕ್ಟರ್ ರೆಕಗ್ನೈಸ್ ಮಾಡೋದು ಪೇಷಂಟ್ಸ್ ನಮ್ದೇ ಹೋಗಲ್ಲ, ಇಲ್ಲ ಇಲ್ಲ ಏನೋ ಇರ್ಬೋದು ಬಿಡು ನಡೆಯುತ್ತೆ ಅನ್ನೋದು. ಸೊ ಏನೋ ಒಂದು ಟ್ರೀಟ್ಮೆಂಟ್ ತೊಗೊಂಡು ಅಲ್ಲೇ ಇದ್ಬಿಡೋದು. ಸೊ ಅವೆಲ್ಲ ಪ್ರಾಬ್ಲಮ್ಗಳಿದೆ, ಇಷ್ಟೊಂದು ಕಾರಣಗಳಿಂದ ಹಾಗೆ ಆಗುತ್ತೆ. ಮತ್ತೆ ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ, ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸಸ್ ಏರ್ ಪೊಲ್ಯೂಷನ್ ಆಗಲಿ, ಫುಡ್, ವಾಟರ್ ಎಷ್ಟೊಂದಿದೆ, ಬಟ್ ಅದ್ರಲ್ಲಿ ಮೇನ್ ಏರ್ ಪೊಲ್ಯೂಷನ್ ಬಹಳ ಕಾರಣ. ಅದು ಎಸ್ಪೆಷಲಿ ನಮ್ಮ ಅರ್ಬನ್ ಏರಿಯಾಸ್ ಅಲ್ಲಿ, ಸಿಟೀಸ್ ಅಲ್ಲೆಲ್ಲ ಏರ್ ಪೊಲ್ಯೂಷನ್ ಒಂದು ಬಹಳ ಇಂಪಾರ್ಟೆಂಟ್ ಕಾರಣ. ಏನಂದ್ರೆ ಮೆಷರ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ ನಮಗೆ. ಸೊ ಇದಲ್ದೆ ಬೇರೆ ಕಾರಣಗಳು, ನಮ್ಮ ಒಬೆಸಿಟಿ, ತೂಕ ಜಾಸ್ತಿ ಇರೋದು, ಆಮೇಲೆ ಬ್ಲಡ್ ಪ್ರೆಷರ್ ಎಲ್ಲ ನಿಮಗೆ ಇದು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಡಯಾಬಿಟಿಸ್ ಅಂತೀವಿ. ಸೊ ಇವೆಲ್ಲ ಪ್ರಾಬ್ಲಮ್ಗಳಿಂದನು ನಮ್ಮ ಹಾರ್ಟ್ ಇಶ್ಯೂಸ್ ವಯಸ್ ಕಡಿಮೆ ಇರೋರಲ್ಲಿ ಜಾಸ್ತಿ. ಬಟ್ ಇದೆಲ್ಲದು ಕಂಪೇರ್ ಮಾಡಿದ್ರೆ ಇವೆಲ್ಲ ಸೇರಿ ಬರೋದು ಲಾಸ್ಟ್ ಒಂದು 10-15%. ಸ್ಮೋಕಿಂಗ್ ಅಥವಾ ಟೊಬ್ಯಾಕೋ ಚೀವಿಂಗ್ ಒಂದೇ 85%. ಸೊ ನಾವು ಅದ್ರ ಬಗ್ಗೆ ಎಷ್ಟು ಸ್ಟ್ರೆಸ್ ಮಾಡ್ತೀವೋ ಬಹಳ ಒಳ್ಳೇದು, ಅಟ್ಲೀಸ್ಟ್ ಅದೆಷ್ಟು ಕಡಿಮೆ ಆಗುತ್ತೋ ಅಷ್ಟು ಪ್ರಾಬ್ಲಮ್ಗಳು ಕಡಿಮೆ ಆಗ್ತಾ ಹೋಗುತ್ತೆ.
1: ಓಕೆ ಡಾಕ್ಟರ್, ಈಗ ಹೌದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದಾಗ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ?
0: ಹಾರ್ಟ್ ಅಟ್ಯಾಕ್ ಅಲ್ಲಿ ಫಸ್ಟ್ ಅಂತ ಹೇಳಿದ್ರೆ ಎದೆ ನೋವು. ಸೊ ಟಿಪಿಕಲ್ ಎದೆ ನೋವು ಅಂತ ಹೇಳಿದ್ರೆ ಸೆಂಟರ್ ಆಫ್ ದ ಚೆಸ್ಟ್ ಅಥವಾ ಸ್ವಲ್ಪ ಲೆಫ್ಟ್ ಸೈಡ್, ಮತ್ತೆ ಒಂದು ಪಿನ್ ಪಾಯಿಂಟ್ ಒಂದು ಫಿಂಗರ್ ಅಲ್ಲಿ ತೋರಿಸುವಂತದಲ್ಲ, ಒಂದು ಪೂರ ಹಿಂಗೆ ಕೈ ಪೂರ್ತಿ ಹಿಡಿದು ಇಷ್ಟರಲ್ಲಿ ನೋವುತ್ತಿದೆ ಅಂತ ಹೇಳ್ತಾರೆ. ಪ್ಲಸ್ ಒಂಥರ ಏನೋ ಈಗ ಎದೆ ಉರಿಯೋದು, ಮತ್ತೆ ಸಿಕ್ಕಾಬಟ್ಟೆ ಬೇವರು ಬರೋದು, ನಾರ್ಮಲಿ ಸುಮ್ಮನೆ ಕೂತಿದ್ದಾರೆ ಬಹಳ ಬೇವಿತಿದ್ದಾರೆ ಅನ್ನೋದು, ಆಮೇಲೆ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗೋದು ಅಥವಾ ಬಹಳ ತಲೆಸುತ್ತ ಬರೋದು, ಆ ಟೈಮಲ್ಲಿ ಬಹಳ ಹೆದರಿಕೆ ಆಗೋದು. ಈ ನೋವು ಲೆಫ್ಟ್ ಕೈಗೆ ಅಥವಾ ಜಾ ದೌಡೆಗೆ ರೇಡಿಯೇಟ್ ಆಗ್ತಿದೆ ಅಂದ್ರೆ ಅಲ್ಲಿಗೂ ಕಾಣ್ ಬರ್ತಿದೆ ಅಂತ ಹೇಳಿದ್ರೆ ಯೂಶಲಿ ಹಾರ್ಟ್ ಡೇ ಇರುತ್ತೆ. ಸೆಕೆಂಡ್, ಹಾರ್ಟ್ ಅಟ್ಯಾಕ್ ಇನ್ ನೋವು ನಡೆದ್ರೆ ಜಾಸ್ತಿ ಆಗ್ತಿದೆ, ಕುತ್ಕೊಂಡ್ರೆ ಸ್ವಲ್ಪ ಕಡಿಮೆ ಅನ್ಸುತ್ತೆ ಅಂದ್ರೆ ಯೂಶಲಿ ಹಾರ್ಟ್ ಇಂದ ಇರಬೇಕು ಅಂತ ಹೇಳ್ತೀವಿ ಶುರು ಆಗೋದಕ್ಕಿಂತ ಮುಂಚೆ. ಬಟ್ ಒನ್ ಟೈಮ್ ಶುರು ಆಯ್ತು ಕಂಟಿನ್ಯೂಸ್ ನೋವು ಬರ್ತಿದೆ ಅಂದ್ರೆ ಯೂಶಲಿ ಹಾರ್ಟ್ ಅಟ್ಯಾಕ್ ಇರುತ್ತೆ. ಯಾವುದೇ ಎದೆ ನೋವುನ ಬರೀ ಏನೋ ಒಂದು ಇದು ಎವ್ಯಾಲ್ಯೂಯೇಟ್ ಮಾಡದೆ ಆದಷ್ಟು ಹಾರ್ಟ್ ಅಟ್ಯಾಕ್ ಅಂತಾನೆ ಕನ್ಸಿಡರ್ ಮಾಡ್ಕೋಬೇಕು. ಎವ್ಯಾಲ್ಯೂಯೇಟ್ ಮಾಡಿ ಏನು ಇಲ್ಲ ಅಂತ ಹೇಳಿದ್ರೆ ಒಂದು ಸಿಂಪಲ್ ECG ಆಗ್ಲಿ ಇದು ಮಾಡ್ಬಿಟ್ಟು ಏನು ಇಲ್ಲ ಅಂದ್ರೆ ಅವಾಗ ನಾವು ಅದನ್ನ ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಎಷ್ಟೊಂದು ಟೈಮ್ ECG ಅಲ್ಲೂ ಗೊತ್ತಾಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಟ್ರಾಪೊನಿನ್ ಅಂತ ಬ್ಲಡ್ ಟೆಸ್ಟ್ ಕಳಿಸ್ತೀವಿ ಕಾರ್ಡಿಯಾಕ್ ಎಂಜೈಮ್ಸ್ ಅಂತ, ಅದರಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಯಾವುದೇ ಎದೆ ನೋವು

0: ಪ್ರಯತ್ನ ಇದು ಹಾರ್ಟಿಂದ ಅಲ್ಲ ಅಂತ ನೀವು ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಏನೇ ಇತ್ತು ಎವಾಲ್ಯೂಟ್ ಮಾಡ್ಲಿ, ಏನಾಗ್ತಿದೆ ಗೊತ್ತಾಗುತ್ತೆ. ಸೊ ದಟ್ ಹಾರ್ಟ್ ಅಟ್ಯಾಕ್ ಯಾಕೆ ಇಷ್ಟೊಂದು ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ನಿಮಗೆ 30% ಜನ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವರು ಉಳಿಯಲ್ಲ, 70% ಜನ ಮಾತ್ರ ಉಳಿಯೋದು ಹಾರ್ಟ್ ಅಟ್ಯಾಕ್ ಆದಾಗ. ಹಂಗಾಗಿ ಯಾವುದೇ ನೋವು ಬಂದರೂ ನಾವು ಬಹಳ ಸ್ಟ್ರಿಕ್ಟ್ ಆಗಿ ತಗೋಬೇಕು. ಸೆಕೆಂಡು, ಸಿಕ್ಕಾಪಟ್ಟೆ ಸುಸ್ತಾಗೋದು, ಮುಂಚೆ ಇಷ್ಟು ನಾವು ನಡೀತಿದ್ವಿ ಈಗ ನಡೆಯಕ್ಕೆ ಆಗ್ತಿಲ್ಲ, ಬಹಳ ಸುಸ್ತಾಗ್ತಿದೆ, ಇದೆಲ್ಲ ಟಿಪಿಕಲ್ ಹಾರ್ಟ್ ಸಿಂಪ್ಟಮ್ಸ್. ಇವೆಲ್ಲ
1: ಮುಂದೆ ಆಗಬಹುದಾಗಿರೋದಕ್ಕೆ ಮೊದಲೇ ಸೂಚನೆಗಳು
0: ಒಂದು, ಅಥವಾ ಹಾರ್ಟ್ ಅಟ್ಯಾಕ್ ಆಗ ಹೋದ್ಮೇಲೆ ಆಗೋ ಸೂಚನೆಗಳು. ಯಾಕಂದ್ರೆ ಹಾರ್ಟ್ ವೀಕ್ ಆಗ್ಬಿಡ್ತು ಅಂತ ಹೇಳಿದ್ರೆ ಅವಾಗ ಬಹಳ ಸುಸ್ತಾಗೋದು, ಏದುಸರು ಬರೋದು, ಮಲ್ಕೊಳಕ್ ಹೋದ್ರೆ ಮಲ್ಕೊಳಕ್ ಆಗ್ತಿಲ್ಲ, ಬಹಳ ಉಸಿರು ಕಟ್ಕೊಳಂಗಾಗತ್ತೆ, ಇವೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಲೇಟ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ರೀತಿ ಅರ್ಲಿ ಸಿಂಪ್ಟಮ್ ಅಂದ್ರೆ ಇನ್ನು ಆಗದ್ಕಿಂತ ಮುಂಚೆ ಅಂತ ಹೇಳಿದ್ರೆ, ನಡೆದ್ರೆ ಜಲ್ದಿ ಸುಸ್ತಾಗ್ತಿದೆ, ಮುಂಚೆ ನಡೀತಿದೆ ನಡೆಯಕ್ ಆಗ್ತಿಲ್ಲ, ಸೊ ಇವೆಲ್ಲ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್. ಬಟ್ ಒನ್ ಟೈಮ್ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಸುಸ್ತಾಗ್ತಿದೆ ಅಂದ್ರೆ ಅದು ಆಕ್ಚುಲಿ ಲೇಟ್ ಸಿಂಪ್ಟಮ್. ಮತ್ತೆ ಸಿಕ್ಕಾಬಿಟ್ಟೆ ಎದೆ ಬಡತ ಜಾಸ್ತಿ ಆಗೋದು, ಇದು ಹಾರ್ಟಿನ್ ಸಿಂಪ್ಟಮ್ ಅಂತ ತೋತ್ವಿ. ಕಾಲಲ್ಲಿ ಬಾವು ಕಾಣ್ ಬರ್ತಿರೋದು, ಸೊ ಹಾರ್ಟಿನ್ ಸಿಂಪ್ಟಮ್ ಆಗ್ಬೋದು, ಅಥವಾ ಕಿಡ್ನಿ ಸಿಂಪ್ಟಮ್ ಆಗ್ಬೋದು, ಅಥವಾ ನಾವು ಮುಂಚೆ ಎಕ್ಸರ್ಸೈಸ್ ಮಾಡ್ತಿದ್ವಿ ಈಗ ಮಾಡಕ್ ಆಗ್ತಿದೆ.

0: ರಿಲೀಸ್ ಸಿಂಪ್ಟಮ್ ಅಂದ್ರೆ ಇನ್ನು ಆಗದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ನಡೆದ್ರೆ ಜಲ್ದಿ ಸುಸ್ತಾಗ್ತಿದೆ, ಮುಂಚೆ ಇಷ್ಟು ನಡೀತಿದ್ದಾಗ ನಡೆಯಕ್ ಆಗ್ತಿಲ್ಲ, ಸೊ ಇವೆಲ್ಲ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್. ಬಟ್ ಒನ್ ಟೈಮ್ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಸುಸ್ತಾಗ್ತಿದೆ ಅಂದ್ರೆ ಅದು ಆಕ್ಚುಲಿ ಲೇಟ್ ಸಿಂಪ್ಟಮ್. ಮತ್ತೆ ಸಿಕ್ಕಾಬಿಟ್ಟೆ ಎದೆ ಬಡತ ಜಾಸ್ತಿ ಆಗೋದು, ಇದು ಹಾರ್ಟಿನ್ ಸಿಂಪ್ಟಮ್ ಅಂತ ತೋತ್ವಿ. ಕಾಲಲ್ಲಿ ಬಾವು ಕಾಣು ಬರ್ತಿರೋದು, ಸೊ ಹಾರ್ಟಿನ್ ಸಿಂಪ್ಟಮ್ ಆಗ್ಬೋದು ಅಥವಾ ಕಿಡ್ನಿ ಸಿಂಪ್ಟಮ್ ಆಗ್ಬೋದು, ಅಥವಾ ನಾವು ಮುಂಚೆ ಇಷ್ಟು ಎಕ್ಸಸೈಸ್ ಮಾಡ್ತಿದ್ವಿ ಈಗ ಮಾಡಕ್ ಆಗ್ತಿಲ್ಲ ಅನ್ನೋದು, ಸೊ ಇವೆಲ್ಲ ಹಾರ್ಟಿನ್ ಸಿಂಪ್ಟಮ್ಸ್ ಅಂತ ತಗೋಬೇಕಾಗತ್ತೆ. ಸೊ ಇದರಲ್ಲಿ ಎಲ್ಲಾ ಸಿಂಪ್ಟಮ್ ಇರುತ್ತೆ ಅಂತಲ್ಲ, ಎಲ್ಲಾ ಇಸ್ ಕ್ಲಾಸಿಕಲಿ ಇರುತ್ತೆ ಅಂತಾನು ಅಲ್ಲ. ಸೊ ಒಂದ್ ಸ್ವಲ್ಪ ಇದೆ ಇದರಲ್ಲಿ, ಈ ತರ ಅದೇ ಸಿಂಪ್ಟಮ್ ಕಾಣ್ ಬಂತು ಅಂದ್ರೆ ಫಸ್ಟ್ ನಾವು ಇಲ್ಲಪ್ಪ ಇದೊಂದು ನೋಡ್ಕೊಳೋದು ಬಹಳ ಒಳ್ಳೇದು. ಯಾಕಂದ್ರೆ ಜಲ್ದಿ ನೋಡ್ಕೊಂಡ್ವಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ಲೇಟ್ ಮಾಡಿದ್ವಿ ಏನ್ ಸಿಂಪಲ್ ಇದಕ್ಕೂ ಟ್ರೀಟ್ಮೆಂಟ್ ಇಲ್ಲ. ಸೊ ಹಂಗಾಗಿ ಅದೊಂದು ಎಷ್ಟು ಜಲ್ದಿ ಮಾಡ್ಕೋತೀವಿ ಅಷ್ಟು ಒಳ್ಳೇದು.
1: ಡಾಕ್ಟರ್ ಹೇಳಿದ್ದಾರೆ ಕೈ ನೋವು ಬಂದ್ರೆ ಹಾರ್ಟ್ ತೊಂದರೆ ಆಗಿರಬಹುದು ಅಂತ, ಏನಾದ್ರು ದೌಡೆ ನೋವು ಆಯ್ತು, ಹೃದಯಕ್ಕೆ ಸಂಬಂಧಿಸಿದ ತೊಂದರೆ ಆಗಿತ್ತು ಅಂತ, ಅಥವಾ ತುಂಬಾ ಬೆವರು ಬರ್ತಾ ಇದೆ, ಇದು ಕೂಡ ಹಾರ್ಟ್ ಅಟ್ಯಾಕಿನ ಸಿಂಪ್ಟಮ್ಸ್ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು, ನಾವು ಸುಮ್ನೆ ಇದ್ರು ಎಲ್ಲೋ ಒಂದ್ಸರಿ ಸ್ವಲ್ಪ ಜಾಸ್ತಿ ಬೆವರು ಬಂತು, ಏನೋ ತುಂಬಾ ಕೆಲಸ ಮಾಡಿದ್ವಿ ಕೈ ನೋವು ಬಂತು, ಅದೆಲ್ಲದು ಹೇಗೆ ಮನಸ್ಸಲ್ಲಿ ಒಂದು ಅನುಮಾನ ಅಂತೀವಲ್ವಾ, ಹಾಗೆ ಸೇರ್ಕೊಂಡ್ಬಿಡುತ್ತೆ. ಇದಕ್ಕೇನಾದ್ರೂ ಈ ಸಿಂಪ್ಟಮ್ಸ್ ಬಂದಾಗ ಎದೆ ನೋವಿನ ಜೊತೆ ಬರುವಂತದ್ದ, ಅಥವಾ ಅದು ಒಂದೊಂದಾಗಿಯೂ ಕಾಣಿಸ್ಕೊಂಡು ಎದೆ ನೋವಿಗೆ ಬರಬಹುದಾ?
0: ಒಂದು ಯೂಶಲಿ ಎದೆ ನೋವು ಬಂದು ಬರುತ್ತೆ. ಸೆಕೆಂಡ್, ಇನ್ನು ಸಿಂಪಲ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರೆ, ನಿಮಗೆ ಇದು ನೋವು ಬಂತು, ನೀವು ನಡೆದ್ರಿ ಅಥವಾ ಏನೋ ಕೆಲಸ ಮಾಡಿದ್ರಿ ನೋವು ಜಾಸ್ತಿ ಆಯ್ತು, ಸುಮ್ ಕುತ್ಕೊಂಡ್ರಿ ನೋವು ಕಡಿಮೆ ಆಯ್ತು, ಅದು ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್. ಎಕ್ಸರ್ಷನಲ್ ಅಂತ ಹೇಳ್ತೀವಿ, ಎಕ್ಸರ್ಷನ್ ಮಾಡಿದಾಗ ಸಿಂಪ್ಟಮ್ಸ್ ಜಾಸ್ತಿ ಆಗ್ಬೇಕು, ರೆಸ್ಟ್ ಮಾಡೋಕ್ ಸಿಂಪ್ಟಮ್ಸ್ ಕಡಿಮೆ ಆಗ್ಬೇಕು. ಇದು ಟಿಪಿಕಲ್ ಹಾರ್ಟ್ ಸಿಂಪ್ಟಮ್ಸ್. ಕೈ ನೋವಾಗ್ಲಿ ಅಥವಾ ನಿಮಗೆ ಇದು ಸುಸ್ತಾಗದೇ ಆಗ್ಲಿ ಅಥವಾ ಬೆವರು ಬರದೇ ಆಗ್ಲಿ, ನಾವು ಕೆಲಸ ಮಾಡಿದಾಗ ಜಾಸ್ತಿ ಆಗ್ತಿದೆ, ಕೆಲಸ ಮಾಡಿಲ್ಲ ಕಡಿಮೆ ಆಗ್ತಿದೆ ಅಂದ್ರೆ ಹಾರ್ಟಿನ್ ಸಿಂಪ್ಟಮ್ ಅಂತ ತಗೋಬಹುದು. ಇಲ್ಲಪ್ಪ ನಾವು ಕೆಲಸ ಮಾಡಿದ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಅದೇ ರೀತಿ ಇದೆ ಅಂತ ಹೇಳಿದ್ರೆ ಯೂಶಲಿ ಅಷ್ಟು ಪರ್ಟಿಕ್ಯುಲರ್ ಆಗಿ ಹಾರ್ಟಿಂದ ಇರೋದಿಲ್ಲ. ಸೊ ಬಟ್ ಏನಾಗುತ್ತೆ ಇಲ್ಲಿ ಎವ್ಯಾಲ್ಯೂಯೇಷನ್ ಆಗ್ಲಿ ಇಂಡಿಯಾಲಿ ಇಟ್ಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್. ಈಗ ಒಂದು ಸಿಂಪಲ್ ಇಸೇಜ್ ಮಾಡ್ಸಕ್ಕೆ ಎಷ್ಟು 150 ರೂಪಾಯಿಂದ 200 ರೂಪಾಯಿ ಇರ್ಬೋದು. ಸೊ ಅಷ್ಟು ನಾವು ನಮ್ಮ ಬಗ್ಗೆ ಖರ್ಚು ಮಾಡ್ಕೋಬಹುದು. ಸೊ ದಟ್ ಪ್ರಾಬ್ಲಮ್ ಇರೋದು ಸಿ ಎಷ್ಟು ಜನಕ್ಕೆ ಎಷ್ಟು ದಿವಸ ಎದೆ ನೋವು ಬರುತ್ತೆ ಅಥವಾ ಕೈ ನೋವು ಬರುತ್ತೆ, ಸೊ ಬಹಳ ಕಡಿಮೆ. ಸೊ ಅಟ್ಲೀಸ್ಟ್ ಒಂದ್ ಟೈಮ್ ನೋಡ್ಕೊಂಡ್ಬಿಡೋದು ಯಾವತ್ತೂ ಒಳ್ಳೇದೆ.
1: ಓಕೆ, ಹೌದು ಡಾಕ್ಟ್ರೆ, ನಮ್ಮ ಹಾರ್ಟ್ ಅನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಹೆಲ್ದಿ ಆಗಿ ಇಟ್ಕೊಳ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು?
0: ಸೊ ಇದರಲ್ಲಿ ಮೇನ್ ಬರೋದು ಅಂತ ಹೇಳಿದ್ರೆ ಹೆಲ್ತಿ ಡಯಟ್ ಒಂದು. ಸೊ ಎಷ್ಟು ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಸಿಂಪಲ್ ಫಿಲಾಸಫಿಕಲ್ ಆಗಿ ಅಂದ್ರೆ ನಮಗೆ ದೇವರು ಒಂದಿಷ್ಟು ಇಷ್ಟು ಕೆಜಿ ಊಟ ಅಂತ ಹೇಳ್ಬಿಟ್ಟು ಕೊಟ್ಟು ಕೆಳಗಡೆ ಕಳಿಸಿದ್ದಾನೆ. ಜೀವನದಲ್ಲಿ ಇಷ್ಟು ನಿಮಗೆ ಕೊಟ್ಟಿದೀವಿ ಅಂತ. ಅದರಲ್ಲಿ ಏನಾಗುತ್ತೆ, ನಾವು ಎಷ್ಟು ಫಾಸ್ಟ್ ಆಗಿ ಇದನ್ನ ಮುಗಿಸ್ತೀವೋ ಅಷ್ಟು ಜಲ್ದಿ ಮೇಲ್ಗಡೆ ಹೋಗೋದು. ನಾವು ಅದನ್ನ ಎಷ್ಟು ಕಡಿಮೆ ತಿಂದು ಇದ್ ಮಾಡ್ತೀವೋ ಅಷ್ಟು ವರ್ಷ ನೀವು ಇರ್ತೀರ. ಸೊ ಲೆಕ್ಕಾಚಾರ ಸಿಂಪಲ್. ಸೊ ಯಾರು ಈಗ ಡಯಟ್ ಬಗ್ಗೆ ಕಾನ್ಶಿಯಸ್ ಇದ್ದು ಅವರೆಲ್ಲ ಬಹಳ ಸ್ಟ್ರಿಕ್ಟ್ ಆಗಿ ಇದ್ ಮಾಡ್ಕೊಂಡಿರ್ತಾರೆ ಅವರು ಜಾಸ್ತಿ ದಿವಸ ಇರ್ತಾರೆ. ಯಾರು ಡಯಟ್ ಬಗ್ಗೆ ಮತ್ತೆ ಈಗ ಡಯಟ್ ಬಗ್ಗೆ ಕಾನ್ಶಿಯಸ್ ಅಂದ್ರೆ ಈಗ ಓವರ್ ಕಾನ್ಶಿಯಸ್ ಆಗಿರೋರು ಬೇರೆ. ನಾನು ಹೇಳ್ತಿರೋದು ಕಾನ್ಶಿಯಸ್ ಆಗಿ ಲಾಜಿಕಲ್ ಮೆಡಿಕಲಿ ಏನ್ ವ್ಯಾಲಿಡ್ ಅಷ್ಟು ಫಾಲೋ ಮಾಡೋರು ಮಾತ್ರ. ಸೊ ಹಂಗಾಗಿ ಇದನ್ನ ನಾವು ಎಷ್ಟು ಕಡಿಮೆ ಊಟ ಮಾಡ್ತೀವೋ ಅಷ್ಟು ಜಾಸ್ತಿ ದಿವಸ ಇರ್ತೀವಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಬಟ್ ಕಡಿಮೆ ಅಂತ ಹೇಳ್ಬಿಟ್ಟು ಅಬ್ನಾರ್ಮಲಿ ಕಡಿಮೆ ಅಂತಲ್ಲ, ನಮ್ಮ ಇದರಲ್ಲಿ ಏನು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ಅದನ್ನ ಫಾಲೋ ಮಾಡಿದ್ರೆ ದಟ್ ಶುಡ್ ಬಿ ಗುಡ್ ಎನಫ್. ಸೊ ನಮ್ದ್ರಲ್ಲಿ ಆಗ್ತಿರೋದು ಇದೆ. ಈಗ ಏನಾಗ್ತಿದೆ ನಮ್ದ್ರಲ್ಲೂ, ಇಂಡಿಯಾಲಿ ಏನಾಯ್ತು, ಸಿ ಎಕನಾಮಿಕಲ್ ರೆವಲ್ಯೂಷನ್ ಆಯ್ತು. ಸೊ ಇದರಲ್ಲೆಲ್ಲ ಒಂದಿಷ್ಟು ಜನ ಚೆನ್ನಾಗಿ ರಿಚ್ ಆದ್ರು, ಮುಂಚೆ ಎಲ್ಲ ಬಹಳ ಪೂರ್ತಿ ನಮ್ಮ ನೇಷನ್. ಇಲ್ಲಿ ಏನಾಗ್ಬಿಟ್ಟಿದೆ, ನಾವೀಗ ಪರವಾಗಿಲ್ಲ ನಮ್ಮ ಹತ್ರ ದುಡ್ಡು ಬಂದಿದೆ ಅಂತ ನಾವು ಸಿಕ್ಕಾಪಟ್ಟೆ ಎಲ್ಲ ಊಟ ಮಾಡಕ್ ಶುರು ಮಾಡಿದ್ರೆ ಇಟ್ ಡಸಂಟ್ ವರ್ಕ್ಔಟ್, ಇವೆಂಚುಲಿ ಪ್ರಾಬ್ಲಮ್ ಆಗದೆ. ಸೊ ನಮಗೆ ಎಷ್ಟು ಬೇಕು ದಿವಸಕ್ಕೆ, ನಮಗೆ ಒಂದು 1600 ರಿಂದ 1800 ಕ್ಯಾಲರಿ ಬೇಕು ಮ್ಯಾಕ್ಸಿಮಮ್. ನಾವು ಅದೇ 2500-3000 ಕ್ಯಾಲರಿ ತಿಂದ್ರೆ ಅದೆಲ್ಲ ಹೋಗ್ಬಿಟ್ಟು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಆಗೇ ಆಗುತ್ತೆ, ಡೆಪಾಸಿಟ್ ಆಗೇ ಆಗುತ್ತೆ, ಇವೆಂಚುಲಿ ತೊಂದರೆ ಆಗೇ ಆಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಹಾಗಾಗಿ ಊಟದೊಂದು ಡಯಟ್ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನೋದನ್ನ ನಾವು ಕಡಿಮೆ ತಗೊಳ್ಬೇಕಾಗತ್ತೆ. ಈಗ ಇರೋದ್ರಲ್ಲಿ ಡಾಟಾ ಲಾಸ್ಟ್ ಒಂದು 10 ಇಯರ್ಸ್ ಅಲ್ಲಿ ಎಲ್ಲ ತಗೊಂತಾ ಬಂದ್ರೆ ಎಲ್ಲ ಇದರಲ್ಲಿ ಫ್ಯಾಟಿ ಫುಡ್ ಮಾತ್ರ ತೊಂದರೆ ಬೇರೆ ಎಲ್ಲ ಅಲ್ಲ ಅಂತ ಏನೇನೋ ಇದು ಬಂದಿತ್ತು, ಮಿಸ್ಕನ್ಸೆಪ್ಷನ್ಸ್. ಅದೆಲ್ಲ ಇಲ್ಲ, ಕಾರ್ಬೋಹೈಡ್ರೇಟ್ಸೇ ನಮಗೆ ತೊಂದರೆ ಕೊಡ್ತಿರೋದು. ಯಾಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಬಂದಿದ್ದು ಅರ್ಲಿ ಮ್ಯಾನ್ ಇಂದ, ಊಟ ಮಾಡ್ತಿದ್ರು ಹೊರಗಡೆ ಹಂಟಿಂಗ್ ಮಾಡೋದಕ್ಕೆ ಅದ್ ಮಾಡೋದಕ್ಕೆ ಇದ್ ಮಾಡಕ್ ಹೋಗ್ತಿದ್ರು. ಸೊ ಅವರು ಅಷ್ಟು ಎಕ್ಸಸೈಸ್ ಮಾಡ್ತಿದ್ರು, ಅದಕ್ಕೋಸ್ಕರ ಊಟ ಶಾರ್ಟ್ ಔಟ್ ಆಗೋದು. ಬಟ್ ಈಗ ನಮ್ದೇನಾಗಿದೆ, ಬೈಕು ಕಾರು ಎಲ್ಲ ಬಂದ್ಬಿಟ್ಟು ನಾವು ಊಟ ಮಾಡ್ತಿರೋ ಅಷ್ಟು ನಾವು ಕೆಲಸ ಮಾಡ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ ಇವೆಲ್ಲ ಹೋಗ್ಬಿಟ್ಟು ಕಲೆಕ್ಟ್ ಆಗಿ ಇವೆಂಚುಲಿ ನಮಗೆ ಪ್ರಾಬ್ಲಮ್ ಮಾಡ್ತಿದೆ.
1: ಏನ್ ತಿಂತಿದೀವೋ ಅಷ್ಟನ್ನ ಕರಗಿಸ್ತಾ ಇಲ್ಲ, ತುಂಬಾ ಸರಳವಾಗಿ ಅರ್ಥ ಆಗೋ ಹಾಗೆ ಹೇಳೋದಾದ್ರೆ
0: ಅದೊಂದು. ಪ್ಲಸ್ ನಮಗೆ ಊಟ ಬೆಳಿಗ್ಗೆ ತಿಂಡಿ ಸ್ವಲ್ಪ ಜಾಸ್ತಿ ಮಾಡೋರು ನಡೆಯುತ್ತೆ, ನಮಗೆ ಟೈಮ್ ಇರುತ್ತೆ ಕರಗಿಸೋದಕ್ಕೆ. ಮಧ್ಯಾಹ್ನ ಊಟ ನಾವು ಕಡಿಮೆ ಮಾಡ್ಕೋಬೇಕು, ಯಾಕಂದ್ರೆ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಕರಗಿಸೋದಕ್ಕೆ. ರಾತ್ರಿ ಊಟ ಕರಗಿಸೋದಕ್ಕಂತೂ ನಮಗೆ ಟೈಮೇ ಇಲ್ಲ. ಸೊ ಹಂಗಿದ್ದಾಗ ಲಾಜಿಕಲಿ ಏನು, ತಿಂಡಿ ಜಾಸ್ತಿ ಮಾಡಿದ್ರೆ ನಡೆಯುತ್ತೆ, ಮಧ್ಯಾಹ್ನ ಊಟ ಕಡಿಮೆ ಮಾಡಬೇಕು, ರಾತ್ರಿ ಊಟ

0: ಆದಷ್ಟು ಕಡಿಮೆ ಮಾಡಬೇಕು. ಬಟ್ ನಮ್ಮ ಇಂಡಿಯನ್ ಇದರಲ್ಲಿ ಇದು ಎಕ್ಸಾಕ್ಟ್ಲಿ ಉಲ್ಟಾ ಇದೆ. ತಿಂಡಿ ಎಲ್ಲದಕ್ಕಿಂತ ಕಡಿಮೆ ಮಾಡ್ತಾರೆ, ಮಧ್ಯಾಹ್ನ ಊಟ ಸ್ವಲ್ಪ ಜಾಸ್ತಿ ಮಾಡಿದ್ರು ರಾತ್ರಿ ಊಟ ಮಾತ್ರ ಸಿಕ್ಕಾಪಡೆ ಜಾಸ್ತಿ ಮಾಡ್ತಾರೆ. ಸೊ ಇದು ಎಕ್ಸಾಕ್ಟ್ ಉಲ್ಟಾ ಆಗಬೇಕು. ಅದೊಂದು ನಾವು ಸ್ಟ್ರಿಕ್ಟ್ಲಿ ಈಗ ಇನ್ ಫ್ಯಾಮಿಲೀಸ್, ಯಾವುದು ಒಬ್ಬೊಬ್ಬರೇ ನಾವು ಮಾಡ್ತೀವಿ ಅಂತಲ್ಲ, ಪೂರಾ ಫ್ಯಾಮಿಲಿಯಲ್ಲಿ ಈ ಪದ್ಧತಿ ಚೇಂಜ್ ಆಗಬೇಕು. ಓಕೆ, ಪ್ಲಸ್ ಹೆಲ್ತಿ ಡಯಟ್ ಅಂತ ಹೇಳಿದ್ರೆ ಈಗ ಫ್ರೂಟ್ಸ್ ವೆಜಿಟೇಬಲ್ಸ್ ನಮ್ಮ ಡಯಟ್ ಅಲ್ಲಿ ಜಾಸ್ತಿ ಮಾಡ್ಕೋಬೇಕು. ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಎಸ್ಪೆಷಲಿ ಜಾಸ್ತಿ ಆಗಬೇಕು, ಯಾಕಂದ್ರೆ ವೆಜಿಟೇಬಲ್ಸ್ ಎಲ್ಲ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ವಿಚ್ ಆರ್ ವೆರಿ ಮಚ್ ಬೆನಿಫಿಷಿಯಲ್. ಅದೆಲ್ಲ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಪ್ಲಸ್ ಫ್ರೆಶ್ ಇರಬೇಕೆಲ್ಲ, ಬರೀ ಫ್ರಿಡ್ಜಲ್ಲಿ ಇಟ್ಟಿದ್ದು ಪ್ರೊಸೆಸ್ ಫುಡ್ಸ್ ತಿನ್ನೋದು ಬಿಟ್ಟು ಏನು ಫ್ರೆಶ್ ಇರುತ್ತೆ ಅದನ್ನ ನಾವು ನೋಡ್ಕೊಳ್ಳೋದು ಬಹಳ ಒಳ್ಳೇದು. ಸೊ ಇದೊಂದು ನಾವು ಚೇಂಜ್ ಒಂದು ಮಾಡ್ಕೊಂಡ್ರೆ ದಟ್ ವಿಲ್ ಲೀಡ್ ಟು ಕೈಂಡ್ ಆಫ್ ಮಲ್ಟಿಪಲ್ ಇದು ಬೆನಿಫಿಟ್ಸ್. ಒಂದೇ ಅಲ್ಲ,
1: ಆಹಾರದಲ್ಲಿ ಹಣ್ಣು ತರಕಾರಿ ಸೊಪ್ಪು ಎಲ್ಲ ಹೆಚ್ಚಾಗಿರ್ಬೇಕು, ಆದಷ್ಟು ತಾಜಾ ಆಹಾರವನ್ನೇ ಸೇವಿಸಬೇಕು,
0: ಅದು ಬೇಕಾಗುತ್ತೆ. ಇದು ಬಿಟ್ಟು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು. ಈಗ ಏನಾಗುತ್ತೆ, ಬರೀ ನಾವು ಕುತ್ಕೊಂಡೇ ಕೆಲಸ ಮಾಡ್ತೀವಿ, ಇದೇ ಮಾಡ್ತೀವಿ, ಅದೆಲ್ಲ ಆಯ್ತು. ಮನೆಗೆ ಬಂದ ಮೇಲೆ ಆದ್ರೂ ಸ್ವಲ್ಪ ವಾಕಿಂಗ್ ಮಾಡೋದು, ಮಕ್ಕಳಿಗೆಲ್ಲ ಕರ್ಕೊಂಡು ಆ ಕಡೆ ಕಡೆ ಹೋಗೋದು. ಸೊ ಎಲ್ಲದಕ್ಕೂ ಬೈಕ್ ಯೂಸ್ ಮಾಡ್ಕೊಳೋದು ಬಿಟ್ಟು ಸ್ವಲ್ಪ ಓಡಾಡೋದು, ಏನೋ ಒಂದು ಕಿಲೋಮೀಟರ್ ಇದೆ, ಎರಡು ಕಿಲೋಮೀಟರ್ ಇದೆ, ಸ್ವಲ್ಪ ಓಡಾಡ್ಕೊಂಬರೋದು, ದಟ್ ವಿಲ್ ಬಿ ಹೆಲ್ತಿಯರ್. ಮತ್ತೆ ಎಲ್ಲ ಇದರಲ್ಲಿ ನಾನು ಎಷ್ಟು ವಾಕ್ ಮಾಡ್ಬೋದು ಅಥವಾ ಎಷ್ಟು ಇದರಲ್ಲಿ ನಾನು ಯೂಸ್ ಮಾಡ್ಕೋಬಹುದು ಎಕ್ಸಸೈಸ್ನ ಅನ್ನೋದು ನಮ್ಮ ಇದರಲ್ಲಿ ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಎಷ್ಟೊಂದು ಜನ ಸ್ಟೆಪ್ಸ್ ಹತ್ತದೇ ಇಲ್ಲ, ಬರೀ ಲಿಫ್ಟಲ್ಲೇ ಓಡಾಡ್ತಿರ್ತಾರೆ, ಅದನ್ನೆಲ್ಲ ಎಲ್ಲೆಲ್ಲಿ ನಾವು ಮಾಡೋಕ್ಕಾಗುತ್ತೆ ಅದನ್ನ ಚೇಂಜಸ್ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಸೊ ಇದಲ್ಲದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಹ್ಯಾಬಿಟ್ಸ್ ಬಿಡಲೇಬೇಕು. ಹ್ಯಾಬಿಟ್ಸ್ ನ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಸುಮ್ ಸುಮ್ನೆ ಹೇಳಲ್ಲ. ಸೊ ಮತ್ತೆ ಎಲ್ಲಾ ಇದರಲ್ಲೂ ಪ್ಯಾಕ್ ಮೇಲೆ ಇದ್ರ ಮೇಲೆ ಎಲ್ಲಾ ಬರೆದ್ರು ಇನ್ನೂ ಅದು ಬಿಡ್ತಿಲ್ಲ. ಮತ್ತೆ ಎಲ್ಲಾ ಹ್ಯಾಬಿಟ್ಸ್, ಯಾವ್ದೇ ಹ್ಯಾಬಿಟ್ಸ್ ಆಗಲಿ, ಎನಿ ಹ್ಯಾಬಿಟ್ ಇಸ್ ಹ್ಯಾಬಿಟ್ ಅಂತ ತಗೊಂಡ್ರೆ ಸ್ಟ್ರೆಸ್ನ ಎಲ್ಲಾರ್ಗು ವಾಟ್ ಎವರ್ ದಿಸ್ ಒನ್ ಕ್ಯಾನ್ ಬಿ ಸ್ಟ್ರೆಸ್, ಸಿಂಪಲ್ ಇಸ್ ಸಿಂಪಲ್ ಥಿಂಗ್ ನೋ, ಸ್ಟ್ರೆಸ್ ಆಗ್ಬೋದು. ಎಷ್ಟೋ ಒಂದ್ ಜನಕ್ಕೆ ಬರೀ ವಾಚ್ ನೋಡಿದ್ರೆ ಸ್ಟ್ರೆಸ್ ಆಗುತ್ತೆ, ಎಷ್ಟೋ ಒಂದ್ ಜನಕ್ಕೆ ಯಾರೋ ಸ್ವಲ್ಪ ಜೋರಾಗೆಲ್ಲ ಹೊರಗಡೆ ಮಾತಾಡ್ತಿರೋದ್ರೆ ಸ್ಟ್ರೆಸ್ ಆಗುತ್ತೆ, ಎಷ್ಟೊಂದು ಸ್ಟ್ರೆಸ್ಸಸ್ ಇದೆ. ಅದನ್ನ ನಾವು ಹೆಂಗ್ ಮ್ಯಾನೇಜ್ ಮಾಡ್ತೀವಿ, ಏನ್ ನಮಗೆ ಸ್ಟ್ರೆಸ್ ಕೊಡುತ್ತೆ ಅದನ್ನ ನಾವು ಹೆಂಗ್ ಸರಿ ಮಾಡ್ಕೋಬೇಕು. ಈಗ ಯಾರೋ ಒಬ್ರಿಗೆ ಆಫೀಸ್ಗೆ ಹೋಗೋದೇ ಸ್ಟ್ರೆಸ್, ನಾವು ಜಲ್ದಿ ಹೋಗಲ್ಲ, ಆಯ್ತು ನೀವು ಒಂದ್ ಗಂಟೆ ಜಲ್ದಿ ಎದ್ದೊಳಿ, ಅವಾಗೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಈ ಟೈಮಿಗೆ ಬಿಡಬೇಕಂತ ಹಿಡ್ಕೊಳ್ಳಿ, ಹೋಗ್ತೀರಾ ಟೈಮಿಗೆ, ಅದ್ ಬಿಟ್ಬಿಟ್ಟು ಲಾಸ್ಟ್ ಮೂಮೆಂಟ್ ತನಕ ಪುಷ್ ಮಾಡ್ಬಿಟ್ಟು ಎಲ್ಲ ಮಾಡಿದ್ರೆ ಮತ್ತೆ ಸ್ಟ್ರೆಸ್ ಆಗದೆ. ಆಯ್ತು ಬೇರೆ ಏನೋ ಫೈನಾನ್ಷಿಯಲ್ ಇಶ್ಯೂ ಇದೆ. ಸೊ ಅದನ್ನೆಲ್ಲ ಆದಷ್ಟು ಏನೇ ಇದನ್ನ ಅವ್ರವ್ರಿಗೆ ಇಂಡಿವಿಜುವಲ್ ರೀತಿಯಲ್ಲಿ ಅದನ್ನ ಮ್ಯಾನೇಜ್ ಮಾಡಿ ಅದನ್ನ ಕಡಿಮೆ ಮಾಡೋದ್ ಕಲ್ತ್ಕೋಬೇಕು. ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ಏನೊಂದ್ ಕಡೆ ರೆಡ್ ಲೈಟ್ ಇದೆ, ಸೊ ಅಲ್ಲಿಗೆ ಹೋಗಿ ನಿಂತ್ಕೊಂಡಿದ್ರ, ಎರಡ್ ಕಾರ್ ನಿಂತಿದೆ, ಒಂದ್ ಕಾರಲ್ಲಿ ಯಾವಾಗ ನಾನು ಜಲ್ದಿ ಹೋಗ್ಬೋದು, ಯಾರು ಸ್ವಲ್ಪ ಮುಂದೆ ಹೋದ್ರೆ ನಾನು ಮುಂದೆ ಹೋಗ್ತೀನಿ ಅದು ಇದು ಅಂತ ಮಾಡ್ಕೊತಾ ಇರೋರು, ಇನ್ನೊಬ್ರು ಆರಾಮಾಗಿ ಮ್ಯೂಸಿಕ್ ಹಾಕೊಂಡು ಅದು ಇದು ಇದು ಮಾಡ್ಕೊಂಡು ಆರಾಮಾಗಿ ಕೂತಿರೋರು. ಸೊ ಸ್ಟ್ರೆಸ್ ಸೇಮ್ ಇಬ್ರಿಗೂ, ರೆಡ್ ಲೈಟ್ ಇದೆ ಅನ್ನೋದು ನಮಗೆ ಮುಂದೆ ಹೋಗಕ್ಕಾಗಲ್ಲ ಅನ್ನೋದು ಸ್ಟ್ರೆಸ್, ಅದನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪೂರ್ತಿ ಇರೋದು. ಸೊ ಇದನ್ನ ನೋಡ್ಕೋಬೇಕಾಗತ್ತೆ. ಸೊ ಮತ್ತೆ ಏನಾದ್ರೂ ಈಗ ನಮಗೆ ಪ್ರಾಬ್ಲಮ್ ಇದೆಯಪ್ಪ, ಶುಗರ್ ಇದೆ, ಬಿ ಪಿ ಇದೆ, ಬೇರೆ ಏನೋ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ, ಎಲ್ಲದಕ್ಕೂ ಹೇಗೆ ಟ್ರೀಟ್ ಮಾಡಬೇಕು, ಅದನ್ನು ಹೇಗೆ ಎವಾಲ್ಯೂಟ್ ಮಾಡ್ಕೋಬೇಕು, ಸೊ ದಟ್ ನಮಗೆ ತೊಂದರೆ ಬರದೇ ಇರಲಿ ಅನ್ನೋದನ್ನ ಇದನ್ನ ನಾವು ನೋಡ್ಕೋಬೇಕು. ಸೇ ಶುಗರ್ ಕಂಟ್ರೋಲ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಬಿ ಪಿ ಕಂಟ್ರೋಲ್ ಇದ್ರೆ ಮತ್ತೆ ತೊಂದರೆ ಆಗಲ್ಲ, ಕೊಲೆಸ್ಟ್ರಾಲ್ ಇದ್ದವರಿಗೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಕೊಲೆಸ್ಟ್ರಾಲ್ ಸರಿ ಕಂಟ್ರೋಲ್ ಇದ್ರೆ ಅಥವಾ ಡಯಟ್ ಆಗಲಿ ಇದಾಗಲಿ ಎಕ್ಸಸೈಸ್ ಆಗಲಿ ಏನೇ ಇದರಿಂದ ಟ್ಯಾಬ್ಲೆಟ್ಸ್ ಇಂದ ಇದರಿಂದ ಆದ್ರೂ ಕಂಟ್ರೋಲ್ ಇದ್ರೆ ಅದರಿಂದ ಏನು ಪ್ರಾಬ್ಲಮ್ ಬರಲ್ಲ. ಸೊ ಹೀಗೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅದನ್ನ ನಾವು ಸರಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಬೇರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ರೆಗ್ಯುಲರ್ ಎವ್ಯಾಲ್ಯೂಯೇಷನ್ ಬೇಕು. ನಮ್ದ್ರಲ್ಲಿ ಹೇಗಿದೆ, ನಮ್ಮ ಪೇಷಂಟ್ಗಳಿಗೆ ಬಹಳ ಪ್ರೌಡ್ ಎಲ್ಲಿ ಅಂತ ಹೇಳಿದ್ರೆ, ನಾನು ಇಷ್ಟು ವರ್ಷ ಹಾಸ್ಪಿಟ್ಲ್ಗೆ ಬಂದಿಲ್ಲ, ಇವಾಗ ಏನೋ ಹಿಂಗೆ ಆಗ್ಬಿಡ್ತು. ಸಿ ದಟ್ ಇಸ್ ನಾಟ್ ಇದು, ಅದೊಂಥರ ಪ್ರೌಡ್ ಅಂದ್ಕೊಂಡು ಇದಲ್ಲ. ನೀವು ಬಂದ್ಬಿಟ್ಟು ನನಗೆ ಬಿ ಪಿ ಇದೆಯಾ, ನನಗೆ ಶುಗರ್ ಇದೆಯಾ, ಏನಿದೆ ಅಂತ ಎವಾಲ್ಯೂಟ್ ಮಾಡಿಕೊಂಡು ಅಟ್ಲೀಸ್ಟ್ ವರ್ಷಕ್ಕೊಂದು ಟೈಮೋ ಎರಡು ವರ್ಷಕ್ಕೊಂದು ಟೈಮೋ ಕೊಲೆಸ್ಟ್ರಾಲು ಶುಗರು ಬಿ ಪಿ ಫಸ್ಟ್ ನೀವು ಎವಾಲ್ಯೂಟ್ ಮಾಡಿಕೊಂಡು ಅಟ್ಲೀಸ್ಟ್ ಅಷ್ಟು ಮಾಡಿದ್ರೂ ಪರವಾಗಿಲ್ಲ. ಇಲ್ಲಪ್ಪ ಏನೋ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂದರೆ ಟ್ರೆಡ್ಮಿಲ್ ಟೆಸ್ಟು ಏಕೋ ಹಾರ್ಟ್ ಕಡೆಯಿಂದ. ಸೊ ಇಷ್ಟು ನಾವು ಎವಾಲ್ಯೂಟ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 99% ನಾವು ಸೇಫ್ಟಿ. ಆಮೇಲೆ ಹೆಲ್ತಿ ಲೈಫ್ ಸ್ಟೈಲ್ ಬರೀ ಇದು ಮಾಡೋದೇ ಅಷ್ಟೇ ಅಲ್ಲ, ಪ್ರಮೋಟ್ ಮಾಡಬೇಕು. ಇದೇನಕ್ಕೆ ಪ್ರಮೋಟ್ ಮಾಡ್ತಾರೆ, ಬೇರೆ ಎಲ್ಲ ಈಗ ಯಾರೋ ಕುಡಿಯೋರು ಇನ್ನೊಂದು 4 ಜನ ಕರ್ಕೊಂಡು ಹೋಗಿ ಕುಡಿಸೋದು ಕಲಿಸ್ತಾರೆ ಹೊರತು ಹೆಲ್ತಿ ಲೈಫ್ ಸ್ಟೈಲ್ ಪ್ರಮೋಟ್ ಮಾಡೋರು ಸಿಗಲ್ಲ ನಿಮಗೆ. ಎಲ್ಲ ಇದೆಯಪ್ಪ ಇದು ನಾವು ಮಾಡಬೇಕು, ನಡ್ರಿ ಎಲ್ಲೋ ಸ್ಪೋರ್ಟ್ಸ್ ಆಡೋದಂತೆ, ನಮ್ಮ ಏರಿಯಾಗಳಲ್ಲಿ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಇದೋ ಮಾಡ್ಕೊಂಡ್ಬಿಟ್ಟು, ಇಲ್ಲ ನಾವು ಪ್ರಾಕ್ಟೀಸ್ ಮಾಡೋಣ ಬನ್ನಿ ಸಾಯಂಕಾಲ ಹೆಂಗಿದ್ರು ಫ್ರೀ ಇರ್ತೀವಿ ಅಂತ ಅದೇ ವಯಸ್ಸಿನವರು ಅಥವಾ ಇದರವ್ರ ಜೊತೆ ಇದು ಮಾಡೋದು ಅಥವಾ ಅವ್ರ ಜೊತೆ ಕುತ್ಕೊಂಡು ಸಿಂಪಲ್ ಆಗಿ ಮಾತಾಡೋದು. ಅಷ್ಟು ಮಾಡಿದ್ರು 4 ಜನ ಇದಾರಪ್ಪ ಮನೆಯಲ್ಲೇ ಇರ್ತಾರೆ ಅನ್ನೋರು ಹೋಗ್ಬಿಟ್ಟು ಹೊರಗಡೆ ಕುತ್ಕೊಂಡು ಅವ್ರು ಯಾರೋ ಫ್ರೆಂಡ್ಸ್ ಇವ್ರ ಜೊತೆ ಮಾತಾಡಿದ್ರೆ ಅದು ಒಂದು ಬಹಳ ಸ್ಟ್ರೆಸ್ ರಿಲೀವಿಂಗ್ ಇದು. ಸೊ ಅಂತದ್ ಮಾಡೋದು, ಪ್ಲಸ್ ಈಗ ಯಾರಿಗೋ ಏನೋ ತೊಂದರೆ ಆಗಿದೆ ಸ್ವಲ್ಪ ಇಮೋಷನಲ್ ಸಪೋರ್ಟ್ ಎಲ್ಲ ಇದ್ದಿರೋದು, ಇದೆಲ್ಲ ಬಹಳಷ್ಟು ಇದಿದೆ ಮಾಡೋದಕ್ಕೆ. ಬಟ್ ಅಟ್ಲೀಸ್ಟ್ ಇವೆಲ್ಲ ಈಗ ದಿವಸ ಆಗು ಹೋಗುಗಳಲ್ಲಿ ಕಾಣೋ ಅಂತವು, ಅಟ್ಲೀಸ್ಟ್ ಇಷ್ಟಾದರೂ ಮಾಡಬಹುದು ಅಂತ ಅನ್ಸುತ್ತೆ ಟು ಪ್ರಿವೆಂಟ್ ಎನಿ ಪ್ರಾಬ್ಲಮ್ಸ್.
1: ಓಕೆ ಡಾಕ್ಟರ್, ಈಗ ನಾವು ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಮಾತಾಡುವಾಗ ಅದಕ್ಕೆ ಸಂಬಂಧಿಸಿದ ಹಾಗೆ ಮುಂದೆ

0: ಅರ್ಧೇರು ಹಾಗೆ ತಡೆಯೋದಕ್ಕೆ ಏನಾದರೂ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ, ಜೊತೆಗೆ ಒಂದಷ್ಟು ಸಕ್ಸಸ್ ಕೂಡ ಕಂಡಿದ್ದಾರೆ, ಅವೀಗ ಎಲ್ಲ ಅಪ್ಲೈ ಕೂಡ ಆಗ್ತಾ ಇದೆ. ಅದೇ ರೀತಿ ನಾವು ಹಾರ್ಟ್ಗೆ ಸಂಬಂಧಿಸಿದ ಹಾಗೆ ಮುಂದೆ ತೊಂದರೆ ಬರಬಾರ್ದು ಅಂದ್ರೆ ಈ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಏನಾದರೂ ಹೆಚ್ಚಿನ ಸಂಶೋಧನೆಗಳಿರಬಹುದು, ಆ ನಿಟ್ಟಿನಲ್ಲಿ ಏನಾದರೂ ಬೆಳವಣಿಗೆಗಳು ಏನಾದರೂ ಆಗಿದೆಯಾ ಅಂತ.
1: ಹೌದು, ಇದರಲ್ಲಿ ಹಾರ್ಟ್ ಅನ್ನೋದು ಮುಂಚಿಂದ ಬಹಳ ಮೇಜರ್ ಇಶ್ಯೂ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕ್ಸ್ ಆಗ್ಲಿ ಬೇರೆ ಕಾರಣಗಳಾಗ್ಲಿ ಹಾರ್ಟ್ ಇದರ ರಿಸರ್ಚ್ ಬಗ್ಗೆ ಸಿಕ್ಕಾಪಟ್ಟೆ ಖರ್ಚಾಗಿರೋದು. ನಮ್ಮ ಇಡೀ ಪೂರ್ತಿ ಮೆಡಿಕಲ್ ಫೀಲ್ಡ್ ತಗೊಂಡ್ರೆ ಹೈಯೆಸ್ಟ್ ಬಜೆಟರಿ ಎಕ್ಸ್ಪೆಂಡಿಚರ್ ಸರಿ ತಗೊಂಡ್ರೆ ಹಾರ್ಟ್ಗೆ ಆಗ್ತಾ ಇದೆ. ಯಾವುದೇ ಕಂಪ್ನಿಗಳಿಂದ ಆಗ್ಲಿ ಯಾವುದೇ ಸರ್ಕಾರಗಳಿಂದ ಆಗ್ಲಿ ಎಲ್ಲ ಕಡೆಯಿಂದ ಇಷ್ಟಿದೆ. ಯಾಕೆ ಅಂತ ಹೇಳಿದ್ರೆ ಸೊ ಪ್ರಾಬ್ಲಮ್ಗಳು ಅಷ್ಟು ಜಾಸ್ತಿ ಇದೆ. ಸೊ ಅದಕ್ಕೆ ಎಷ್ಟೋ ಒಂದು ಪ್ರಿವೆಂಟಿವ್ ಮೆಷರ್ಸ್, ಈಗ ನಮ್ಮ ಕಾರ್ಡಿಯಾಲಜಿಯಲ್ಲಿ ದರ್ ಇಸ್ ಎ ಸಪರೇಟ್ ಫೀಲ್ಡ್, ಯಾವುದು ಪ್ರಿವೆಂಟಿವ್ ಕಾರ್ಡಿಯಾಲಜಿ ಅಂತಾನೆ. ಸೊ ಎಷ್ಟೋ ಒಂದ್ ಕಡೆ ಪ್ರಿವೆಂಟಿವ್ ಕಾರ್ಡಿಯಾಲಜಿ ಕ್ಲಿನಿಕ್ಸ್ ಅಂತಾನೆ ಇರುತ್ತೆ ಮೋಸ್ಟ್ ಆಫ್ ದ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ. ಈಗ ಏನಕ್ಕೆ ಅಂತ ಹೇಳಿದ್ರೆ ಈ ಫೀಲ್ಡ್ ಅಲ್ಲಿ ಎದರಿಂದ ನಾವು ಇದನ್ನ ತಡೆಗಟ್ಟಬಹುದು, ಎದರಿಂದ ಇದನ್ನ ಐಡೆಂಟಿಫೈ ಮಾಡಬಹುದು, ಏನ್ ಕ್ರಮಗಳು ತಗೊಂಡ್ರೆ ಇದನ್ನ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಬಂದಿದೆ. ಸೊ ಹಾಗಾಗಿ ಸರಿ ತಗೋತಾ ಹೋದ್ರೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ನಾವು ಇಷ್ಟೊಂದು ಟೈಮ್ ಹೇಳಿದ್ವಿ, ಟ್ರೆಡ್ಮಿಲ್ ಟೆಸ್ಟ್ ಅನ್ನೋದು ಪ್ರಿವೆಂಟಿವ್ ಕಾರ್ಡಿಯಾಲಜಿನ ಒಂದು ಬಿಗ್ಗೆಸ್ಟ್ ಪಾರ್ಟ್. ಈಗ ಟ್ರೆಡ್ಮಿಲ್ ಟೆಸ್ಟ್ ಅಲ್ಲಿ ಏನಾಗುತ್ತೆ, ಬ್ಲಾಕ್ ಇದೆಯೋ ಇಲ್ವೋ, ಸಿಗ್ನಿಫಿಕೆಂಟ್ ಬ್ಲಾಕ್ ಇದೆಯೋ ಎಲ್ಲ ನೋಡ್ಕೋತೀವಿ. ಸೊ ಅದನ್ನ ನೆಕ್ಸ್ಟ್ ನೀವು ಇದ್ಮಾಡ್ಬಿಟ್ಟು ಸಾರ್ಟ್ ಔಟ್ ಮಾಡಿ ಪ್ರಿವೆಂಟ್ ಮಾಡಬಹುದು, ಹಾರ್ಟ್ ಅಟ್ಯಾಕ್ ಆಗದಂಗೆ ನೀವು ನೋಡ್ಕೋತಿದ್ದೀರಾ. ಸೆಕೆಂಡ್, ಈ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಇಷ್ಟೆಲ್ಲ ರಿಸರ್ಚ್ ಆಗಿ ಗೊತ್ತಾಯ್ತು. ಈಗೇನಾಗುತ್ತೆ, ಅದಕ್ಕೆ ಮೆಡಿಸಿನ್ಸ್ ಕೊಡ್ತಿದ್ದೀವಿ. ಫಸ್ಟ್ ಏನಾಗುತ್ತೆ, 40 ಇಯರ್ಸ್ಗಿಂತ ಕಡಿಮೆ ಇದ್ರೆ ಡಯಟ್ ಆಗಲಿ ಎಕ್ಸಸೈಸ್ ಆಗಲಿ ಮಾಡಿಬಿಟ್ಟು ಕೊಲೆಸ್ಟ್ರಾಲ್ ಕಂಟ್ರೋಲ್ ಇಟ್ಕೊಳೋದಕ್ಕೆ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಅದಾದಮೇಲೆ ನಾವು ಮೆಡಿಕೇಶನ್ಸ್ ಕೊಡ್ತಿರೋದು ಸ್ಟ್ಯಾಟಿನ್ಸ್ ಅಂತೀವಿ, ಕೊಲೆಸ್ಟ್ರಾಲ್ ರಿಡಕ್ಷನ್ ಮೆಡಿಕೇಶನ್ಸು, ಅದು ಪ್ರಿವೆಂಟಿವ್ ಕಾರ್ಡಿಯೋಜನೆ. ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಫರ್ದರ್ ಆಗೋ ಪ್ರಾಬ್ಲಮ್ನ ನಾವು ಪ್ರಿವೆಂಟ್ ಮಾಡ್ತಿದ್ವಿ. ಅಥವಾ ಬೇರೆ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆಲ್ಲ ಎಲ್ಲಿಂದ ಹುಡುಕಿದ್ವಿ ನಾವು ರಿಸ್ಕ್ ಫ್ಯಾಕ್ಟರ್ಸು, ಪೇಷಂಟ್ಗಳ ಮೇಲೆ ನೋಡಿ ಇಷ್ಟೆಲ್ಲ ಆಗ್ತಿರೋ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಇದು ಮಾಡಿ ಡೈರೆಕ್ಟ್ ಕೋರಿಲೇಷನ್ ಇದರಿಂದ ಇದಕ್ಕೆ ಕೋರಿಲೇಟ್ ಆಗ್ತಿದೆ ಅಂತ ಇದು ಮಾಡಿದ್ದು. ಸೊ ಹಾಗಾಗಿ ನಮಗೆ ಎದರಿಂದ ಆಗ್ತಿದೆ ಅಂತ ಆಗಲೇ ಸಾಕಷ್ಟು ಗೊತ್ತಾಗ್ತಿದೆ, ಅದನ್ನ ನಾವು ಪ್ರಿವೆಂಟ್ ಮಾಡೋಕೆ ನೋಡ್ತಿದ್ವಿ. ಅದು ಅನ್ಎಕ್ಸ್ಪ್ಲೈನ್ಡ್, ಈಗ ನಮಗೆ ಗೊತ್ತಿರೋ ಕಾರಣಗಳು ಇಲ್ಲದಂಗೆ ಅದರಿಂದ ಆಗಿದೆ ಅಂದಾಗ ಇಮಿಡಿಯೇಟ್ಲಿ ಅದನ್ನ ಡಯಾಗ್ನೋಸ್ ಮಾಡಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಅದನ್ನೇನು ಪ್ರಿವೆಂಟ್ ಮಾಡಬೇಕು ಎಲ್ಲದಕ್ಕೂ ಬಂದಿದೆ. ಪ್ಲಸ್ ಈಗ ನಾನು ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳಿದೆ ಮುಂದೆ ನಿಮಗೆ, ಇವೆಲ್ಲ ಬಂದಿದ್ದು ಯಾಕೆ, ಜೆನೆಟಿಕ್ ಕೌನ್ಸಿಲಿಂಗೆ ಒನ್ ಆಫ್ ದ ಪ್ರಿವೆಂಟಿವ್ ಪಾರ್ಟ್ಸ್. ಈಗ ಯಾರಿಗೋ ಅಂತೀಸ್ ಜೆನೆಟಿಕಲಿ ಪ್ರೋನ್ ಇದ್ದಾರೆ ಕ್ಲಾಟ್ಗಳಾಗೋದಕ್ಕೆ ಅಥವಾ ಹಾರ್ಟ್ ನಿಲ್ಲೋದಕ್ಕೆ, ಹಾರ್ಟ್ ಅರೆಸ್ಟ್ ಆಗೋದಕ್ಕೆ. ಸೊ ಇವೆಲ್ಲಾದ್ರು ಜೆನೆಟಿಕ್ ಫ್ಯಾಕ್ಟರ್ಸ್ನ ಮುಂಚೆ ನಾವು ಈಗ ಮಗು ಹುಟ್ಟೋದಕ್ಕಿಂತ ಮುಂಚೆನೇ ಸ್ಕ್ರೀನ್ ಮಾಡ್ಬೋದು. ಸೊ ಅಥವಾ ಇಬ್ರು ಮದುವೆ ಆಗ್ತಿದ್ದಾರೆ, ಸೊ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅದರಲ್ಲಿ ಇವ್ರದ್ದು ಅವ್ರದ್ದು ಎಲ್ಲ ಇದು ತೊಗೊಂಡು ಡಿ ಎನ್ ಎ ಯಾವ್ದು ಡಿಫೆಕ್ಟಿವ್ ಜೀನ್ಸ್ ಇದಾವೆ ಅಂತೆಲ್ಲ ಎವಾಲ್ಯೂಟ್ ಮಾಡಿ ನಾವು ಮ್ಯಾಚ್ ಮಾಡಬಹುದು, ಇವ್ರಿಗಿಂತ ಪ್ರಾಬ್ಲಮ್ ಬರಬಹುದು ಅಂತ ಮುಂದೆ. ಸೊ ವಿ ಕ್ಯಾನ್ ಪ್ರಿವೆಂಟ್ ದಟ್. ಸೊ ಬಹಳಷ್ಟು ಈ ನಿಟ್ಟಲ್ಲಿ ಕೆಲಸ ಆಗ್ತಿದೆ ಮತ್ತೆ ಗೊತ್ತೂ ಆಗ್ತಿದೆ. ಬಟ್ ಏನಾಗ್ತಿದೆ, ಎಲ್ಲ ಆಯ್ತಪ್ಪ, ಪ್ರಿವೆನ್ಷನ್ ಇಸ್ ನಾಟ್ 100%. ಎಷ್ಟು ಪರ್ಸೆಂಟ್ ಪ್ರಿವೆಂಟ್ ಮಾಡ್ತಾರೆ, ಮತ್ತೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಅಡೇಜೆ ಹೇಳ್ತೀವಲ್ಲ, ಯಾಕಂತ ಹೇಳಿದ್ರೆ ಪ್ರಿವೆನ್ಷನ್ ಈಸಿ, ಪ್ರಾಣಕ್ಕೆ ರಿಸ್ಕ್ ಕಡಿಮೆ, ಖರ್ಚು ಕಡಿಮೆ,
0: ಆರ್ಥಿಕವಾಗಿ ಹೌದು, ಆರೋಗ್ಯದ ದೃಷ್ಟಿಯಿಂದನೂ ಪ್ರಿವೆನ್ಷನ್ ಒಳ್ಳೇದು ಅಂತ ಹೇಳ್ತೀರಿ. ಓಕೆ ಡಾಕ್ಟ್ರೆ, ಕಾರ್ಯಕ್ರಮ ಮುಗಿಸುವಂತ ಅವಧಿ ಬಂದಿದೆ, ಹಾಗಾಗಿ ಕೊನೆಯ ಮಾತು, ಹೃದಯದ ಮಾತು ಏನ್ ಹೇಳ್ತೀರಿ?
1: ಹೃದಯ ಅನ್ನೋದು ನಾವು ಯೂಸ್ ಮಾಡ್ಕೋಬೇಕು ಹೊರತು ಅಬ್ಯೂಸ್ ಮಾಡಬಾರ್ದು. ಸೊ ಯೂಸ್ ಅಂತ ಹೇಳಿದ್ರೆ ಒಳ್ಳೇದಕ್ಕೆ ನೀವು ಯೂಸ್ ಮಾಡ್ಕೋಬೇಕು, ಎಕ್ಸಸೈಸ್ ಮಾಡಿದ್ವಿ, ಇದು ಮಾಡಿದ್ವಿ, ಏನೋ ಕೆಲಸ ಮಾಡಿದ್ವಿ ಎಲ್ಲ ಓಕೆ. ಅಬ್ಯೂಸ್ ಅನ್ನೋದು ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಮಾಡೋದು, ಸ್ಟ್ರೆಸ್ ಮಾಡ್ಕೊಳೋದು, ಅದಕ್ಕೆ ನಾವು ಟೆನ್ಷನ್ ಇದು ಮಾಡಿಕೊಂಡು ಎಲ್ಲ ಇದು ಮಾಡೋದು, ಅಥವಾ ಎಲ್ಲ ಹ್ಯಾಬಿಟ್ಸಿಂದ ಅದನ್ನ ಅಬ್ಯೂಸ್ ಮಾಡೋದು. ಎಷ್ಟು ಯೂಸ್ ಮಾಡಿದ್ರು ಹೃದಯ ಚೆನ್ನಾಗಿದ್ದೇ ಇರುತ್ತೆ, ಯಾವಾಗ ನಾವು ಅದನ್ನ ಅಬ್ಯೂಸ್ ಮಾಡೋಕೆ ಶುರು ಮಾಡ್ತೀವೋ ಅವಾಗ ಕೈ ಕೊಡುತ್ತೆ.
0: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ, ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ. ಧನ್ಯವಾದಗಳು, ನಮಸ್ತೆ.
1: ನಮಸ್ತೆ.
2: ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಹೃದಯಾಘಾತ, ಕಾರಣಗಳು ಮತ್ತು ಹೃದಯದ ಆರೋಗ್ಯ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ತಜ್ಞರಾದ ಡಾಕ್ಟರ್ ಆರ್ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು MS ದ್ಯಾಮಲಾಂಬಿಕಾ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಕೇಳಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಬಿಮಾ ಯೋಜನೆಯ ಕುರಿತು ಸಂವಾದ.
1: ಅರಿ ರೂಪಕ, ಎಲ್ಲಿ ಹೊರಟಿದ್ದೀರಿ?
2: ಓ ಸುವರ್ಣಕ್ಕ, ಬನ್ನಿ ಬನ್ನಿ, ನಡೀತಾ ಮಾತಾಡ್ತಾ ಹೋಗೋಣ. ಏನ್ ಮತ್ತೆ ಹೇಗಿದ್ದೀರಿ, ಆರಾಮಿದ್ದೀರಾ?
1: ಹೌದು, ಆರಾಮಿದ್ದೇನೆ. ಆದ್ರೆ ಇಲ್ಲೇ ಒಬ್ರಿಗೆ ಹಾಸ್ಪಿಟಲ್ ಬಂದಿದ್ದೆ, ನಮ್ಮ ಕಡೆಯವರೊಬ್ರಿಗೆ ನೋಡ್ಕೊಂಡು ಹೋಗೋಣ ಅಂತ ಅವರು ಅಡ್ಮಿಟ್ ಆಗಿದ್ದಾರೆ.
2: ಏನಾಯ್ತು?
1: ಅವರು ಅಂದ್ರೆ ಮೊನ್ನೆ ಈ ಮಳೆ ಶುರು ಆಗಿದೆ ಅಲ್ಲ, ಅವರು ತೆಂಗಿನ ಮರಕ್ಕೆ ಹತ್ತಿದ್ರಂತೆ, ತೆಂಗಿನಕಾಯಿ ತೆಗಿಲಿಕ್ಕೆ. ಯಾವತ್ತು ಸರಳವಾಗಿ ಹತ್ತೋರೆ ಅವರು, ಆದ್ರೆ ಈಗ ಮಳೆ ಬಿದ್ದು ಅದು ಜಾರ್ತಾ ಇತ್ತು, ಸಡನ್ ಆಗಿ ಅವರು ಜಾರ್ ಬಿದ್ದಿದ್ದಾರೆ. ಬಿದ್ದ ರಭಸಕ್ಕೆ ಅವರ ಸೊಂಟದ ಮೂಳೆ ಮುರಿದಿದೆ.
2: ಓಹೋ, ಹೀಗಾಗಿದ್ಯಾ?
1: ಹೌದು, ಮತ್ತೆ ಒಂದು ಕಾಲು ಮುರಿದಿದೆ.
2: ಕಾಲು ಮುರಿದಿದೆ?
1: ಹೌದು.
2: ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ,
1: ಸೊಂಟದ ಕೆಳಗೆ ಯಾವ ಕೆಲಸನೂ ಆಗ್ತಾ ಇಲ್ಲ ದೇಹದಲ್ಲಿ, ಆತರ ಆಗಿದೆ. ಅದೇ ಅವರನ್ನ ನೋಡಿ ಹೋಗೋಣ ಅಂತ ಹಾಸ್ಪಿಟ್ಲಿಗೆ ಬಂದಿದೆ. ಹಾಗೆ ರೂಪಕ ನೀವು ಕಣ್ರಿ,
2: ಎಷ್ಟು ಕಷ್ಟ ಅಲ್ಲ ಸುವರ್ಣಕ್ಕ ಈ ರೀತಿ ಆದ್ರೆ. ಏನಾದ್ರು ಅವರು ಆರೋಗ್ಯ ವಿಮೆ ಅಂತ ಏನಾದ್ರು ಮಾಡಿಸಿದ್ರ?
1: ಅದನ್ನ ಕೇಳಲಿಕ್ಕೆ ಮರ್ತಿ ನಾನು. ಆರೋಗ್ಯ ವಿಮೆ ಮಾಡಿಸಿದ್ರೆ ಅವರಿಗೆ ಸವಲತ್ತು ಸಿಗ್ಬಹುದಾ?
2: ಹೌದು ಸುವರ್ಣಕ್ಕ, ಈಗ ಕೇಂದ್ರ ಸರ್ಕಾರದಿಂದ ಹಲವಾರು ಈ ಸಾಮಾಜಿಕ ಭದ್ರತಾ ಯೋಜನೆಗಳಿವೆ. ಅದರಲ್ಲಿ ಸುರಕ್ಷಾ ಬಿಮಾ ಯೋಜನೆ ಅಂತಾನೂ ಒಂದಿದೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ.
1: ಹೌದಾ?
2: ಹಾ, ಈಗ ಅದರಲ್ಲಿ ವಿಮೆ ಮಾಡಿಸಿದ್ರೆ ಈ ಒಂದು ಸಮಯದಲ್ಲಿ ಅವರಿಗೆ 1 ಲಕ್ಷ ಪರಿಹಾರನಾದ್ರೂ ಸಿಗ್ತಿತ್ತು.
1: ಹೌದಲ್ವಾ?
2: ಹೌದು,
1: ನನಗೆ ಮೊದ್ಲೇ ನೆನಪಿಗೆ ಬರ್ಲಿಲ್ಲ ನೋಡು ರೂಪಕ.
2: ಅದೇ ಸುವರ್ಣಕ್ಕ, ಹೇಳಲಿಕ್ಕೆ ಬರುದಿಲ್ಲ, ಮನುಷ್ಯನ ಜೀವನ ಅಲ್ವಾ, ಒಂದೇ ನಿಮಿಷದಲ್ಲಿ ಚೇಂಜ್ ಆಗಬಹುದು. ನೋಡಿ ಅವರಿಗೆ ಈಗ ಅವರೇ ಮನೆಯನ್ನ ನಡ್ಸ್ಕೊಂಡು ಹೋಗುವವರಾಗಿದ್ರೆ, ಈಗ ನೋಡಿ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಮುಂದೆ ನಡೀಲಿಕ್ಕೆ ಆಗ್ತದೋ ಇಲ್ವೋ, ಈಗ ಮನೆಯವರಿಗೆ ಎಷ್ಟು ಕಷ್ಟ ಅಲ್ವಾ ಸುವರ್ಣಕ್ಕ. ಈಗ ಅವರು ಒಂದು ವಿಮೆಯನ್ನ ಮಾಡಿಸಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು, ಒಂದು ಸ್ವಲ್ಪ ಮಟ್ಟಿನ ಒಂದು ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ರಕ್ಷಣೆಯನ್ನಾದ್ರೂ ಸಿಕ್ತಿತ್ತಲ್ಲ.
1: ಮತ್ತೆ ಅವರು ವೈದ್ಯಕೀಯ ವೆಚ್ಚಕ್ಕಾದ್ರೂ ಸುಲಭವಾಗಿ
2: ಸಿಕ್ತಿತ್ತಲ್ಲ.
1: ಅದನ್ನ ಹೇಗೆ ಅವರು ಈಗ ಈ ಒಂದು ವಿಮೆಯನ್ನ ಹೇಗೆ ಪಡೆದುಕೊಳ್ಬಹುದು?
2: ಎಲ್ಲರೂ ಮಾಡಿಸಬಹುದು ಸುವರ್ಣಕ್ಕ. ಇದು ಈ 18 ವರ್ಷದಿಂದ 70 ವರ್ಷದವರೆಗೂ ಎಲ್ಲರೂ ಮಾಡಿಸಬಹುದು. ಇದಕ್ಕೆ ಈಗ ಬಡವರು ಅಥವಾ ಶ್ರೀಮಂತರು, ಮಧ್ಯಮ ವರ್ಗದವರು, ದಿನಗೂಲಿ ನೌಕರರು, ಖಾಸಗಿ ನೌಕರರು ಅಂತ ಇಲ್ಲ, ಯಾರು ಬೇಕಿದ್ರೂ ಮಾಡಬಹುದು. 18 ರಿಂದ 70 ವರ್ಷದ ಒಳಗಿನವ್ರು ಮಾಡಬಹುದು. ಏನಿಲ್ಲ, ಅವರು ಬ್ಯಾಂಕಿಗೆ ಹೋಗ್ಬೇಕು, ನನಗೆ ಈ ರೀತಿ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವರೊಂದು ಅರ್ಜಿ ಕೊಡ್ತಾರೆ. ಆ ಅರ್ಜಿಯನ್ನೆಲ್ಲ ಎಲ್ಲ ತುಂಬಬೇಕು, ಅವ್ರ ಹೆಸರು, ವಿಳಾಸ, ಆಧಾರ್ ನಂಬರ್, ಮೊಬೈಲ್ ನಂಬರು
1: ಎಲ್ಲ. ಸಹಾಯ ಕೂಡ ಮಾಡಬಹುದು,
2: ಅವ್ರಿಗೆ ಕೇಳಿದ್ರೆ ಅವರು ಹೇಳ್ಕೊಡ್ತಾರಲ್ಲ. ತುಂಬಬಿಟ್ಟು ಅವರಿಗೆ ಅದನ್ನ ಕೊಟ್ಟು ಬರಬೇಕು. ಮೊಬೈಲ್ ಅಲ್ಲೂ ಮಾಡಬಹುದು. ಇದು ಸರ್ಕಾರದ ಅಧಿಕೃತ ಜನಸುರಕ್ಷಾ ಪೋರ್ಟಲ್ ಅಂತ ಇದೆ, ಅಲ್ಲಿ ನಾವು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಅಲ್ಲಿಯೂ ನಾವು ಇದನ್ನ ಫಿಲ್ಅಪ್ ಮಾಡಿ ಕಳ್ಸಿಕೊಡ್ಬಹುದು
1: ಸುಲಭವಾಗಿ.
2: ಹೌದೌದು,
1: ತುಂಬಬಹುದು.
2: ಎಷ್ಟು ಪ್ರೀಮಿಯಂ ಹಣ ಅಂತ ಅನ್ಕೊಂಡಿದ್ದೆ ನೀನು?
1: 1,000 2,000 ಇರ್ಬೋದು.
2: ಇಲ್ಲ ಸುವರ್ಣಕ್ಕ, ಬರೇ ವರ್ಷಕ್ಕೆ 20 ರೂಪಾಯಿ.
1: ಹೌದಾ?
2: ಇದು ನಮ್ಮ ದೇಶದ ಅತಿ ಕಡಿಮೆ ದರದ ಆರೋಗ್ಯ ವಿಮೆ. ವರ್ಷಕ್ಕೆ 20 ರೂಪಾಯಿ ಯಾರಿಗೆ ಕಟ್ಲಿಕ್ಕೆ ಆಗುದಿಲ್ಲ ಹೇಳು.
1: ತಿಂಗಳಿಗೆ 20 ರೂಪಾಯಿ ಅಂದ್ರೂ ಕೂಡ ಅದು.
2: ಹೌದು,
1: ಆದ್ರೆ ವರ್ಷಕ್ಕೆ 20 ರೂಪಾಯಿ ಅಂದ್ರೆ
2: ಎಷ್ಟು ಕಡಿಮೆ. ಮತ್ತೆ ನಮ್ಮ ಉಳಿತಾಯ ಖಾತೆಯಲ್ಲಂತೂ ಈ ಒಂದು 20 ರೂಪಾಯಿ ಅಂತೂ ಇದ್ದೇ ಇರುತ್ತೆ, ಕನಿಷ್ಠ ಹಣ ಇದ್ದೇ ಇರ್ತದಲ್ಲ.
1: ಹೌದು,
2: ಈಗ ನಾವು ಅದು ಅರ್ಜಿ ತುಂಬಿ ಬಂದ್ಬಿಟ್ರೆ ಈ ಒಂದು ಪ್ರೀಮಿಯಂ ವರ್ಷ June 1 to May 31 ಆ ಸಮಯದಲ್ಲಿ, May 31 ಸಮಯದಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಈ ಒಂದು ಕನಿಷ್ಠ ಮೊತ್ತ ಇರುವಂಗ್ ನೋಡ್ಕೊಳ್ಬೇಕು. ಯಾಕೆಂದ್ರೆ ನಾವೇ ಬ್ಯಾಂಕಿಗೆ ಹೋಗಿ ಅದನ್ನ ಕಟ್ಟಬೇಕಂತಿಲ್ಲ, ಅದು ತಾನಾಗಿ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ಅದು ಕಟ್ ಆಗ್ತದೆ.
1: ಈ 20 ರೂಪಾಯಿ ತುಂಬಹುದಾ ರೂಪಕ?
2: ಹೌದು,
1: ಜಾಸ್ತಿ ಕೂಡ ತುಂಬಬಹುದು.
2: ಇಲ್ಲ, 20 ರೂಪಾಯಿ ವರ್ಷಕ್ಕೆ 20 ರೂಪಾಯಿ ಅದು ನಾವು ತುಂಬೋದಲ್ಲ, ತಾನಾಗಿ ಅದು ಕಟ್ ಆಗ್ತದೆ. ಅಲ್ಲಿ 20 ರೂಪಾಯಿ ಇರುವಂಗ್ ನೋಡ್ಕೊಂಡ್ರೆ ಆಯ್ತು.
1: ಅಂದ್ರೆ ಈ ವಿಮೆಗೆ ಇಂತಿಷ್ಟೇ ಅಂತ ನಿಗದಿ ಮಾಡಿದ್ದಾರೆ?
2: ಹೌದು, ಒಂದು ಆಕಸ್ಮಿಕ ಘಟನೆ ನಡೆದೋಯ್ತು ಅವ್ರ ಜೀವನದಲ್ಲಿ. ಈಗ ಅವರಿಗೆ ಒಂದು ಕಾಲು ಕಳ್ಕೊಂಡಿದ್ರೆ ಅವರಿಗೆ 1 ಲಕ್ಷ ಪರಿಹಾರ ಸಿಗ್ತದೆ. ಈಗ ಒಂದ್ ವೇಳೆ ಈ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಯಾರಿಗೂ ಆ ರೀತಿ ಆಗೋದು ಬೇಡ ಸುವರ್ಣಕ್ಕ ಅಲ್ವಾ. ಹೀಗೆ ಆದ್ರೆ 2 ಲಕ್ಷದವರೆಗೂ ಅವ್ರಿಗೆ ಪರಿಹಾರ ಸಿಗ್ತದೆ. ಒಂದ್ ವೇಳೆ 2 ಕಣ್ಣು ಹೋಗಿದ್ರೆ ಅಥವಾ 2 ಕಾಲು ಅವ್ರು ಕಳ್ಕೊಂಡಿದ್ರೆ, 2 ಕೈ ಕಳ್ಕೊಂಡಿದ್ರೆ ಅವರಿಗೆ ಅದು ಸಹ 2 ಲಕ್ಷ ರೂಪಾಯಿವರೆಗೆ ಪರಿಹಾರ ಸಿಗ್ತದೆ ಅವರಿಗೆ.
1: ಹಾಗಾದ್ರೆ ರೂಪಕ, ನಾಳೆ ನಾನು ಅವರನ್ನ ಮತ್ತೆ ಭೇಟಿ ಮಾಡ್ಲಿಕ್ಕೆ ಹೋಗೋದಿದೆ, ಈ ಎಲ್ಲ ವಿಷಯವನ್ನ ಹೇಳ್ತೇನೆ.
2: ಮತ್ತೆ ಸುವರ್ಣಕ್ಕ ಇನ್ನೊಂದು ತಿಳ್ಕೊಳ್ಬೇಕು ನಾವು, ಇದು ಬರೀ ಅಪಘಾತ ವಿಮೆ. ಈಗ ಸಹಜ ಸಾವು ಆದ್ರೆ ಇದು ಸಿಗುವುದಿಲ್ಲ. ಮತ್ತೆ ಆತ್ಮಹತ್ಯೆ ಆಗಿರ್ಬಹುದು ಅಥವಾ ಅನಾರೋಗ್ಯದಿಂದ ಮರಣ ಹೊಂದಿರ್ತಾರಲ್ಲ, ಅವರಿಗೂ ಕೂಡ ಇದು ಸಿಗುವುದಿಲ್ಲ.

0: ಇಲ್ಲ ಅಪಘಾತ ವಿಮೆ ಇದು. ಏನ್ ಗೊತ್ತಾ, ಇದು ನಮ್ಮ ಭಾರತ ಸರ್ಕಾರ ಸಾಮಾನ್ಯ ಜನರಿಗೂ ಒಂದು ಆರೋಗ್ಯ ವಿಮೆ ಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿರೋದು. ನೋಡಿ, ಈಗ ಕೂಲಿ ಕಾರ್ಮಿಕರು ಮತ್ತೆ ಈಗ ದಿನ ದಿನ ದುಡಿತಾರಲ್ಲ, ಅವರಿಗೆ ಜಾಸ್ತಿ ಒಂದು ಅಪಘಾತದ ಒಂದು ಇದಿರ್ತದೆ ಚಾನ್ಸ್. ಹೊರಗಡೆ ದುಡಿತಾ ಇರ್ತಾರೆ, ಈಗ ರೈತರಾಗಿರ್ಬಹುದು ಇವರಿಗೆಲ್ಲ, ಆದ್ರೆ ಅವ್ರ ಹತ್ರನೇ ಈ ಆರೋಗ್ಯ ವಿಮೆ ಇರುವುದಿಲ್ಲ. ಮತ್ತೆ ಇದು ಇಷ್ಟು ಕಡಿಮೆದು, ಯಾರು ಬೇಕಿದ್ರು ಮಾಡಬಹುದಲ್ಲ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಗ್ರಾಮೀಣ ಪ್ರದೇಶದ ಜನರಿಗೆ, ಎಲ್ಲಾ ಜನರಿಗೂ ಒಂದು ಕೈಗೆಟುಕುವಂತ ದರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಯೋಜನೆ ಮಾಡಿದ್ದು, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ.
1: ರೂಪಕ, ನಮ್ಮ ಸಂಬಂಧಿಕರು ಈಗಾಗಲೇ ಈ ವಿಮೆಯನ್ನ ಮಾಡಿದ್ರೆ ಅವರಿಗೆ ಸುಲಭವಾಗಬಹುದಲ್ವಾ?
0: ಹೌದು, ವಿಮೆ ಮಾಡಿಸಿದ್ರೆ, ಮುಂಚೆ ಅವ್ರು ಮಾಡಿಸಿದ್ರೆ ಅವರಿಗೂ ಖಂಡಿತ ಈಗ ಅದು ಪರಿಹಾರ ಸಿಗ್ತಾ ಇತ್ತು.
1: ಸ್ವಲ್ಪ ದಿನಗಳಲ್ಲಿ ಸಿಗಬಹುದಲ್ವಾ?
0: ಹೌದು ಹೌದು, ಮಾಡಿದ್ರೆ ಸಿಗ್ತದೆ ಅವರಿಗೆ ಅಂತಲ್ಲ, ಸುವರ್ಣಕ್ಕ ಯಾರಿಗೆ ಆಗ್ಲಿ. ಈ ರೀತಿ ಒಂದು ಅಪಘಾತ ಆದಾಗ, ಒಂದು ಸಮಸ್ಯೆ ಆದಾವಾಗ, ಅಂಗ ನ್ಯೂನತೆ ಏನಾದ್ರೂ ಆದ್ರೆ ಅವರಿಗೆ ಈ ಒಂದು ಯೋಜನೆಯಲ್ಲಿ ಅವರಿಗೆ 2 ಲಕ್ಷದವರೆಗೆ ಪರಿಹಾರ ಸಿಗ್ತದೆ. ಹೌದು
1: ರೂಪಕ, ನೀನಿವತ್ತು ಸಿಕ್ಕಿದ್ದು ಒಳ್ಳೇದಾಯ್ತು, ಮತ್ತೆ ಇದರ ಬಗ್ಗೆ ಮಾಹಿತಿ ಹೇಳಿದ್ದು ಕೂಡ ಒಳ್ಳೇದಾಯ್ತು. ನಾನೀಗ ನಮ್ಮ ಸಂಬಂಧಿಕರಿಗೆ ಕೇಳ್ತೇನೆ, ಅವ್ರು ವಿಮೆ ಮಾಡಿಸಿದ್ರೆ ಒಳ್ಳೇದಾಯ್ತು. ಹಾಗೆ ಇನ್ನೂ ಗೊತ್ತಿಲ್ಲದಿದ್ದವರಿಗೆ ಈ ಒಂದು ಯೋಜನೆ ಬಗ್ಗೆ, ವಿಮೆ ಬಗ್ಗೆ ಹೇಳ್ತೇನೆ.
0: ಆಗ್ಲಿ ಸುವರ್ಣಕ್ಕ, ಎಲ್ಲರೂ ಆದಷ್ಟು ಮಾಡ್ಕೊಂಡ್ರೆ ಅವರಿಗೆ ಒಂದು ಆರ್ಥಿಕವಾಗಿ ಅವರು ಸದೃಢರಾಗ್ತಾರಲ್ವಾ?
1: ಹೌದು, ದೇಶದಲ್ಲಿ ನಮ್ಮ ಪ್ರಧಾನಿಗಳು ಈ ತರ ಒಂದು ಯೋಜನೆ ಮಾಡಿರುವುದರಿಂದ ತುಂಬಾ ಜನರಿಗೆ ಸಹಾಯವಾಗ್ತಾ ಇದೆ.
0: ಹೌದು ಸುವರ್ಣಕ್ಕ, ನೀವು ಆದಷ್ಟು ಬೇಗ ಅವರಿಗೆ ಹೇಳಿ.
1: ಸರಿ ರೂಪಕ್ಕ, ಸಿಗೋಣ.
0: ಆಯ್ತಾಯ್ತು ಸುವರ್ಣಕ್ಕ, ಬರ್ತೀನಿ.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಭೀಮಾ ಯೋಜನೆಯ ಕುರಿತು ಸಂವಾದವನ್ನು ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದವರು ಸುವರ್ಣ ಶಿವಾನಂದ ನಾಯ್ಕ್ ಹಾಗೂ ರೂಪಾ ಗೌಡ. ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ ಮುಖ್ಯಾಂಶಗಳು ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ ಈ 85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡಾ 50.2% ಕೊಡುಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಹಿಳಾ ಟೆಸ್ಟ್ ಕ್ರಿಕೆಟ್ ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾಕ್ಕೆ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಸಂಪನ್ನಗೊಳಿಸಿದ್ದಾರೆ ಈ ಭೇಟಿಯು ಭಾರತ ಆಸ್ಟ್ರೇಲಿಯಾ ಎರಡು ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಆರ್ಥಿಕ ಮತ್ತು ಭದ್ರತಾ ಸಂಬಂಧಗಳನ್ನು ಮುನ್ನಡೆಸಿದೆ ಇದಕ್ಕೂ ಮುನ್ನ ಪ್ರವಾಸದ ಅಂತಿಮ ದಿನವಾದ ಇಂದು ಮೆಲ್ಬೋರ್ನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾದ ವಿರೋಧ ಪಕ್ಷದ ನಾಯಕ ಆಂಗಸ್ ಟೇಲರ್ ಅವರನ್ನು ಭೇಟಿ ಮಾಡಿದರು ಈ ವೇಳೆ ರಕ್ಷಣೆ ವ್ಯಾಪಾರ ಶಿಕ್ಷಣ ಇಂಡೋ ಪೆಸಿಫಿಕ್ ಭದ್ರತೆ ಹೂಡಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಉಭಯ ನಾಯಕರು ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿದರು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬೆಂಬಲಿಸುತ್ತಾ ಆಂಗಸ್ ಟೇಲರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಸ್ಟ್ರೇಲಿಯಾದ ನಿಜವಾದ ಸ್ನೇಹಿತ ಎಂದು ಕರೆದಿದ್ದಾರೆ ಅಲ್ಲದೆ ಸಾರ್ವಭೌಮತ್ವವನ್ನು ರಕ್ಷಿಸಲು ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಸ್ಥಿರತೆಯನ್ನು ಬೆಂಬಲಿಸಲು ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಮೂರನೇ ಹಾಗೂ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ ಎರಡು ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಲಿದ್ದಾರೆ ಕೇಂದ್ರ ಸರ್ಕಾರ ಈ 85 ಇಂಧನ ಪರಿಚಯಿಸಲು ಯೋಜನೆ ರೂಪಿಸಿದೆ ಇದು ಈ 20 ಪೆಟ್ರೋಲ್ಗಿಂತ ಪ್ರತಿ ಲೀಟರ್ಗೆ ಸುಮಾರು 20 ರೂಪಾಯಿ ಕಡಿಮೆ ಬೆಲೆಯಲ್ಲಿರಲಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಈ 85 ಇಂಧನವನ್ನು ಈ ರೀತಿಯ ಇಂಧನ ಬಳಕೆಗೆ ವಿನ್ಯಾಸಗೊಳಿಸಲಾದ ವಾಹನಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ ಗ್ರಾಹಕರಿಗೆ ಆರ್ಥಿಕ ಪರಿಹಾರ ಒದಗಿಸುವುದರ ಜೊತೆಗೆ ಸರ್ಕಾರದ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ತೇಜನ ನೀಡುವುದು ಈ ಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ ಎರಡನೇ ಬಾರಿಗೆ ದೇಶದ ವಿದ್ಯುತ್ ಬೇಡಿಕೆಯ ಶೇಕಡಾ 50% ಹೆಚ್ಚು ಭಾಗವನ್ನು ಶುದ್ಧ ಇಂಧನ ಮೂಲಗಳು ಪೂರೈಸಿವೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ತಿಂಗಳ 6ರಂದು ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ಶೇಕಡಾ 50.2% ಕೊಡುಗೆ ನೀಡಿವೆ ಇದು ಭಾರತದ ಶುದ್ಧ ಇಂಧನ ಪರಿಸರ ವ್ಯವಸ್ಥೆಯ ಹೆಚ್ಚುತ್ತಿರುವ ಸಾಮರ್ಥ್ಯ ಮತ್ತು ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ವೇಗ ಮತ್ತು ದೃಢ ಸಂಕಲ್ಪದೊಂದಿಗೆ ಸುಸ್ಥಿರ ಅಭಿವೃದ್ಧಿಗೆ ಶಕ್ತಿ ತುಂಬುವ ಕಾರ್ಯವನ್ನು ಮುಂದುವರಿಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿಂದು ಮಾನವ ವನ್ಯಜೀವಿ ಸಂಘರ್ಷ ಕುರಿತ ಉತ್ಕೃಷ್ಟ ಕೇಂದ್ರವನ್ನು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಉದ್ಘಾಟಿಸಿದರು ಬಳಿಕ ನಡೆದ ಮಾನವ ವನ್ಯಜೀವಿ ಸಂಘರ್ಷ ಕುರಿತ ರಾಷ್ಟೀಯ ಕಾರ್ಯಾಗಾರದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹಿರಿಯ ನೀತಿ ನಿರೂಪಕರು ಅರಣ್ಯ ಅಧಿಕಾರಿಗಳು ವಿಜ್ಞಾನಿಗಳು ಸಂಶೋಧಕರು ತಂತ್ರಜ್ಞಾನ ತಜ್ಞರು ಹಾಗೂ ಪರಿಣಿತರು ಭಾಗವಹಿಸಿ ಮಾನವ ವನ್ಯಜೀವಿ ಸಂಘರ್ಷವನ್ನು ಪರಿಣಾಮಕಾರಿಯಾಗಿ ತಗ್ಗಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚಿಸಿದರು ಕಾರ್ಯಾಗಾರದಲ್ಲಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ಉಪಸ್ಥಿತರಿದ್ದರು ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್ ಪರಿಹಾರ ಕೇಂದ್ರಿತ ದೃಷ್ಟಿಕೋನದೊಂದಿಗೆ ಆಧುನಿಕ ತಂತ್ರಜ್ಞಾನದ ಪ್ರಗತಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಹೊಸದಾಗಿ ಸ್ಥಾಪಿಸಲಾದ ಈ ಉತ್ಕೃಷ್ಟತಾ ಕೇಂದ್ರವು ಮಾನವ ವನ್ಯಜೀವಿ ಸಂಘರ್ಷದ ವೈಜ್ಞಾನಿಕ ಮತ್ತು ಸಾಕ್ಷ್ಯಾಧಾರಿತ ನಿರ್ವಹಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಸಂಶೋಧನೆ ನಾವೀನ್ಯತೆ ನೀತಿ ಬೆಂಬಲ ಸಾಮರ್ಥ್ಯ ವೃದ್ಧಿ ಹಾಗೂ ಉತ್ತಮ ಕಾರ್ಯಪದ್ಧತಿಗಳ ಪ್ರಸಾರದ ರಾಷ್ಟೀಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಅವರು ತಿಳಿಸಿದರು

0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಕುವೈತ್ ಪ್ರವಾಸ ಮುಕ್ತಾಯಗೊಳಿಸಿ ಇಂದು ಒಮಾನ್ಗೆ ಆಗಮಿಸಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವಾಲಯದ ಮಹಾನಿರ್ದೇಶಕ ಶೇಖ್ ಅಹಮದ್ ಅಲ್ ಮಸ್ಕರಿ ಅವರು ಡಾ ಜಯಶಂಕರ್ ಅವರನ್ನು ಸ್ವಾಗತಿಸಿದರು. ಒಮಾನ್ ಭೇಟಿ ಪೂರ್ಣಗೊಳಿಸಿದ ಬಳಿಕ ಅವರು ನ್ಯೂಯಾರ್ಕ್ಗೆ ತೆರಳಿ 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯತ್ವಕ್ಕಾಗಿ ಭಾರತದ ಅಧಿಕೃತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಂತರ ಅವರು ಇದೇ 14 ಮತ್ತು 15 ಬ್ರಸೆಲ್ಸ್ಗೆ ಭೇಟಿ ನೀಡಿ ಭಾರತ ಐರೋಪ್ಯ ಒಕ್ಕೂಟದ 3ನೇ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಐರೋಪ್ಯ ಒಕ್ಕೂಟ ಹಾಗೂ ಬೆಲ್ಜಿಯಂನ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಜಾರಿ ನಿಟ್ಟಿನಲ್ಲಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ರಂಜನಾ ದೇಸಾಯಿ ನೇತೃತ್ವದಲ್ಲಿ 7 ಸಮಿತಿಯನ್ನು ರಚಿಸುವುದಾಗಿ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಘೋಷಿಸಿದ್ದಾರೆ. ಸಮಿತಿಯು ಮುಂದಿನ 6 ತನ್ನ ವರದಿಯನ್ನು ಮಹಾರಾಷ್ಟ ಸರ್ಕಾರಕ್ಕೆ ಸಲ್ಲಿಸಲಿದೆ. ಮಕ್ಕಳ ಕೇಂದ್ರಿತ ಅಭಿವೃದ್ಧಿ, ಶಾಲಾ ಶಿಕ್ಷಣ ಮತ್ತು ಮಾನವ ಅಭಿವೃದ್ಧಿಯ ಕುರಿತು ಸಹಯೋಗವನ್ನು ಬಲಪಡಿಸಲು ನೀತಿ ಆಯೋಗದ ಸದಸ್ಯ ಡಾ ಜೋರಾಮ್ ಅನಿಯಾ ಅವರು ನವದೆಹಲಿಯಲ್ಲಿ ಯುನಿಸೆಫ್ಗೆ ಭಾರತದ ಪ್ರತಿನಿಧಿ ಸಿಂಥಿಯಾ ಮೆಕ್ ಕ್ಯಾಫ್ರಿ ನೇತೃತ್ವದ ನಿಯೋಗದೊಂದಿಗೆ ಸಂವಾದ ನಡೆಸಿದರು. ನೀತಿ ಆಯೋಗದ ಪ್ರಕಾರ ಸಭೆಯಲ್ಲಿ ಸುರಕ್ಷತೆ ಮತ್ತು ಎಲ್ಲರನ್ನು ಒಳಗೊಳ್ಳುವ ಕಲಿಕಾ ವಾತಾವರಣ, ಸಾಕ್ಷರತೆ, ಶಿಕ್ಷಕರ ಜ್ಞಾನ, ವಿದ್ಯಾರ್ಥಿಗಳ ಯೋಗಕ್ಷೇಮ, ಸೈಬರ್ ಸುರಕ್ಷತೆ ಹಾಗೂ ಡಿಜಿಟಲ್ ಭದ್ರತೆ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ, ಸಮುದಾಯದ ಭಾಗವಹಿಸುವಿಕೆ, ವಿಪತ್ತು ನಿರೋಧಕ ಸಾಮರ್ಥ್ಯ ಹಾಗೂ ಮಕ್ಕಳ ಕಲ್ಯಾಣ ಮತ್ತು ಶಿಕ್ಷಣದ ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರದ ಮಹತ್ವವನ್ನು ಡಾ ಜೋರಾಮ್ ಅನಿಯಾ ಒತ್ತಿ ಹೇಳಿದರು. ಮಹಿಳಾ ಕ್ರಿಕೆಟ್ನಲ್ಲಿ ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಇಂದು ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:30 ಆರಂಭವಾಗಲಿದೆ. ಈ ಪಂದ್ಯವು ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಒಂದು ಮಹತ್ವದ ಸಂದರ್ಭವಾಗಿದೆ, ಏಕೆಂದರೆ ಇದು ಈ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯವಾಗಿದೆ. ಈ ಪಂದ್ಯಕ್ಕಾಗಿ ಈಗಾಗಲೇ 33,000 ಹೆಚ್ಚು ಜನರು ತಮ್ಮ ಆಸನಗಳನ್ನು ಕಾಯ್ದಿರಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಪೇನ್ ತಂಡ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 12:30 ಆರಂಭವಾಗಲಿದೆ. ಇದಕ್ಕೂ ಮುನ್ನ ಅಮೆರಿಕದ ಮೆಸಚೂಸೆಟ್ಸ್ನ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳಿಂದ ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನ್ ಡೆಂಬೆಲೆ ತಲಾ 1 ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಟೆನಿಸ್ನಲ್ಲಿ ಮಾರ್ಸೆಲೋ ಅರೆವಾಲೋ ಮತ್ತು ಎಲೆನಾ ಆಸ್ಟಾಪೆಂಕೋ ಜೋಡಿ ವಿಂಬಲ್ಡನ್ ಮಿಶ್ರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಡೆದ 1:56 ರೋಮಾಂಚಕ ಪಂದ್ಯದಲ್ಲಿ ಈ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಮಾರ್ಕ್ ಪೋಲ್ಮನ್ಸ್ ಜೋಡಿಯನ್ನು 4-6, 7-5, 6-2 ಸೆಟ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. ಇ-85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2 ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್ ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 1:07 ಇನ್ನೀಗ ಕೇಳುವ

0: ಕಾರ್ಯಕ್ರಮ ಉಲ್ಲಾಸ.
1: ಸ್ಮಾರ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು 1,000ಕ್ಕಿಂತ ಹೆಚ್ಚಿನ ಬೆಲೆಯ ವಸ್ತುಗಳನ್ನ ಖರೀದಿಸಿದಲ್ಲಿ ಹೋಮ್ ಡೆಲಿವರಿ ಮಾಡಿಕೊಡಲಾಗುವುದು. ಸ್ಥಳ: ಧರ್ಮಶಾಲಾ ರಸ್ತೆ, ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 9845499959 ಕರೆ ಮಾಡಬಹುದು.
2: ನಿಮ್ಮ ಸಮಯಕ್ಕೆ ತಕ್ಕಂತೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿ ಆದಾಯ ಗಳಿಸಲು ಚಿತ್ರದುರ್ಗ ಕೊಟ್ಯಾಕ್ ಲೈಫಲ್ಲಿ ಉತ್ತಮ ಅವಕಾಶ. ಗೃಹಿಣಿಯರು, ನಿವೃತ್ತ ನೌಕರರು, ಸ್ವಯಂ ಉದ್ಯೋಗ ಮಾಡುತ್ತಿರುವ 35 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಸದಾವಕಾಶ. ಉಚಿತ ತರಬೇತಿ, ನಿರಂತರ ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆದಾಯ ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗದ ಕೊಟ್ಯಾಕ್ ಲೈಫ್ ವ್ಯವಸ್ಥಾಪಕರು ಲಾವಣ್ಯ ಜೆ ಅವರನ್ನ ಸಂಪರ್ಕಿಸಿ. ಫೋನ್ ಸಂಖ್ಯೆ 8431411856, 8431411856.
0: ಇನ್ನೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಯನ್ನ ಕೇಳೋಣ. ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆ, ಹಾಡಿದ್ದಾರೆ ಸಿ ಅಶ್ವಥ್.

0: ಜೀಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳುಗರೆ, ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ ಉಲ್ಲಾಸ. ಇನ್ನೀಗ ಕೇಳೋಣ
4: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
5: ಇದು ಗಾಂಧೀಜಿ ಸಾಬರಮತಿ ಆಶ್ರಮದಲ್ಲಿದ್ದಂಥ ಕಾಲ. ಸಾಬರಮತಿ ಆಶ್ರಮದಲ್ಲಿದ್ದಾಗ ಅವರು ಇರುವಂಥ ಜಾಗಕ್ಕೆ ಹೃದಯ ಕುಂಜ ಅಂತ ಕರೀತಾ ಇದ್ರು. ತುಂಬ ಚೆನ್ನಾಗಿರೋ ಜಾಗ. ಈ ಆಶ್ರಮದ ಜಾಗ ಅನೇಕ ರಾಜಕೀಯ ಆಧ್ಯಾತ್ಮಿಕ ಪ್ರಯೋಗಗಳನ್ನು ಕಂಡಂಥ ಪವಿತ್ರ ಸ್ಥಳ ಇದು. ಅವರು ಬಹಳಷ್ಟು ರಾಜಕೀಯ ಪ್ರಯೋಗಗಳು ಆಧ್ಯಾತ್ಮಿಕವಾಗಿಯೇ ಇದ್ದವು. ನನಗೆ ಯಾರೋ ಕೇಳಿದರು, ಇಂದಿನ ರಾಜಕಾರಣಿಗಳಿಗೂ ಗಾಂಧೀಜಿ ಇರುವಂಥ ಮೂಲಭೂತ ಅಂತರ ಏನು ಅಂತ. ನಾನು ಹೇಳಿದೆ, ಗಾಂಧೀಜಿ ರಾಜಕಾರಣವನ್ನು ಧಾರ್ಮಿಕವನ್ನಾಗಿಸಿದರು, ಇಂದಿನ ರಾಜಕಾರಣಿಗಳು ಧರ್ಮವನ್ನು ರಾಜಕೀಯ ಮಾಡ್ತಾರೆ ಅಂತ. ಟುಡೇಸ್ ಪಾಲಿಟಿಷಿಯನ್ಸ್ ಮೇಕ್ ರಿಲಿಜನ್ ಎ ಪಾಲಿಟಿಕ್ಸ್, ಬಟ್ ಗಾಂಧಿ ಮೇಡ್ ಪಾಲಿಟಿಕ್ಸ್ ರಿಲಿಜಿಯಸ್ ಅಂತ. ಆಗ ಅವರು ಪ್ರವಾಸಕ್ಕೆ ಹೋದಲ್ಲೆಲ್ಲ ಹರಿಜನೋದ್ಧಾರ ಮತ್ತು ಮಹಿಳಾ ಉದ್ಧಾರಕ್ಕೆ ಹಣ ಕಲೆಕ್ಟ್ ಮಾಡ್ತಿದ್ರು, ಹಣ ಸಂಗ್ರಹ ಮಾಡೋದು. ಏನು ಮುಲಾಜಿಲ್ಲದೆ ಕಲೆಕ್ಟ್ ಮಾಡ್ತಿದ್ರು, ನೋಡಿ ದುಡ್ಡು ಕೊಡಿ, ಮಾತಾಡ್ತೀನಲ್ಲ ದುಡ್ಡು ಕೊಡಿ, ಆ ತಮ್ಮ ಪಂಚೆ ಇಟ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು, ಏನು ಕೊಡ್ತೀರಿ ಕೊಡಿ, ಅದಕ್ಕೆ ಹೋಗ್ತದೆ. ಹರಿಜನೋದ್ಧಾರಕ್ಕೊಂದು ಬೇರೆ, ಮಹಿಳಾ ಉದ್ಧಾರಕ್ಕೊಂದು ಬೇರೆ. ಕಾಸು ಕೂಡಿಟ್ಟು ಸದ್ವಿನಿಯೋಗ ಮಾಡ್ತಿದ್ರು. ಪಕ್ಕ ಬನಿಯ ಅವರು ಕೂಡಿಟ್ಟಂಥ ಒಂದು ದುಡ್ಡು ಆ ಕಡೆ ಈ ಕಡೆ ಅಪವ್ಯಯ ಆಗಕೂಡ್ದು, ಅಷ್ಟು ದಾಖ ನೋಡ್ಕೋಬೇಕು. ಆಶ್ರಮದ ಮನೆಯಲ್ಲಿ ಎರಡು ಮರದ ಪೆಟ್ಟಿಗೆ ಮಾಡಿಸಿಟ್ಟಿದ್ರು, ಯಾವುದಾದ್ರೂ ದುಡ್ಡು ಬಂದರೆ ಆ ಪೆಟ್ಟಿಗೆಗೆ ಹೋಗಬೇಕು, ಒಂದು ಮಹಿಳಾ ಉದ್ಧಾರಕ್ಕೆ, ಇನ್ನೊಂದು ಹರಿಜನೋದ್ಧಾರಕ್ಕೆ. ಭಾರಿ ಕಟ್ಟುನಿಟ್ಟು ಮನುಷ್ಯ. ರಾತ್ರಿ ಎಷ್ಟು ಗಂಟೆಗೆ ಬಂದ್ರಿ, ಕೂತ್ಕೊಂಡು ಹಣ ಎಣಿಸ್ಬೇಕು, ಪಟ್ಟಿ ಹಾಕಬೇಕು, ಲೆಕ್ಕ ಹಾಕಿ ಎಲ್ಲಿ ಯಾವ ಕೆಲಸಕ್ಕೆ ಹೋಗಬೇಕು ಅಂತಂದು ಕಳಿಸಿದ ಮೇಲೆ ನಿಮ್ಮದಿ ಅಮಲ್ನಿದ್ದೆ. ಹಣ ಎಷ್ಟು ಮುಖ್ಯ ಅಲ್ಲ, ಅದು ಒಂದು ಆಣೆ ಆಗ್ಬೋದು, 1,000 ರೂಪಾಯಿ ಆಗ್ಬೋದು, ಹಣದ ಸರಿಯಾದ ಬಳಕೆ ಮಾತ್ರ ಕರೆಕ್ಟಾಗಿ ಆಗಬೇಕು. ಒಂದು ದಿವಸ ಗಾಂಧೀಜಿ ಹೊರಗೆಲ್ಲೋ ಪ್ರವಾಸಕ್ಕೆ ಹೋಗಿದ್ದಾರೆ. ಆಶ್ರಮಕ್ಕೆ ಯಾರೋ ಮಾರ್ವಾಡಿ ವ್ಯಾಪಾರಿ ಬಂದರು, ಗಾಂಧೀಜಿ ನೋಡಬೇಕು ಅಂತ ದೂರಿಂದ ಬಂದರು, ದರ್ಶನ ಆಗಲಿಲ್ಲ ಅಂತ ಬೇಜಾರಾಯಿತು. ಆಶ್ರಮ ಎಲ್ಲ ನೋಡ್ಕೊಂಬಂದ್ರು, ಇನ್ನೇನು ಹೊರಡಬೇಕಲ್ಲ. ಅಲ್ಲಿ ಡಬ್ಬ ನೋಡಿದರು, ಪೆಟ್ಟಿಗೆ ಇತ್ತಲ್ಲ, ಒಂದು ಮಹಿಳೋದ್ಧಾರಕ್ಕೊಂದು ಹರಿಜನಕ್ಕೊಂದು. ಮಹಿಳೋದ್ಧಾರಕ್ಕೆ ಹಣ ಕೊಡಬೇಕು ಅಂತ ಅನಿಸಿರಬೇಕು. ಜೇಬಿನಿಂದ 2 ರೂಪಾಯಿ ತೆಗೆದು ಕಸ್ತೂರ್ಬಾಗ್ ಕೊಟ್ಟು, ತಾನು ಬಂದ ವಿಷಯವನ್ನು ಮಹಾತ್ಮರಿಗೆ ಹೇಳಬೇಕು ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಟರು. 2 ರೂಪಾಯಿ ಸಣ್ಣದಲ್ಲ ಆಗಿನ ಕಾಲಕ್ಕೆ, ಅದು ಭಾಳ ದೊಡ್ಡ ಮೊತ್ತನೂ ಅಲ್ಲ. ಹಾಗೆ ಸಂಜೆ ತಡವಾಗಿ ಗಾಂಧೀಜಿ ಬಂದರು ಆಶ್ರಮಕ್ಕೆ. ಎಲ್ಲರನ್ನು ಕಳಿಸಿದ್ದಾದ್ಮೇಲೆ ಸ್ನಾನ ಎಲ್ಲ ಮುಗಿಸಿ ಕೂತ್ಕೊಂಡು ಕಸ್ತೂರ್ಬಾಗ್ ಕೇಳಿದರು, ನಾನು ಇಲ್ಲದೆ ಹೋದಾಗ ಯಾರಾದರೂ ಬಂದಿದ್ರ ಮನೆಗೆ ಅಂತ ಕೇಳಿದರು. ಕಸ್ತೂರ್ಬಾ ಯಾರ್ಯಾರು ಬಂದಿದ್ರೋ ಅವ್ರ ಹೆಸರು ವರದಿ ಕೊಟ್ಟು, ಅವ್ರ ಸೆಕ್ರೆಟ್ರಿ ಇದ್ದ ಹಾಗೆ ಎಲ್ಲ ವರದಿ ಕೊಟ್ಟು, ಆ ವ್ಯಾಪಾರಿ ಒಬ್ಬ ಬಂದಿದ್ದ ನೋಡ್ರಿ ಅಂತ ಹೇಳಿದರು. ಹಾಗೆ ಅವನು 2 ರೂಪಾಯಿ ಕೊಟ್ಟೋದಪ್ಪ, 2 ರೂಪಾಯಿ ಕೊಟ್ಟೋದ. ಗಾಂಧೀಜಿ ಕೇಳಿದ್ರು, ಪೆಟ್ಟಿಗೆಯಲ್ಲಿ ಹಾಕಿದ್ದಿ ತಾನೇ ಅದನ್ನು ಅಂದರು. ಕಸ್ತೂರ್ಬಾಗೆ ಪೆಟ್ಟಿಗೆಯಲ್ಲಿ ಹಾಕಿದ್ದು ನೆನಪಿಲ್ಲ, ಹಾಗೆ ಹೇಳಿದರು. ಹಾಕಿದ್ನ ಏನಪ್ಪ, ನೆನಪಾಗ್ತಾ ಇಲ್ಲ, ನನಗೆ ಹಾಕಿರ್ಬೇಕು ನೋಡಿ, ಯಾವುದೋ ಡಬ್ಬದಲ್ಲಿ ಹಾಕಿರಬೇಕು ನೋಡಿ ಅಂದರು. ಇವ್ರು ಬಿಡ್ತಾರಾ, ಪೆಟ್ಟಿಗೆ ತೆಗೆದ್ರು, ದುಡ್ಡನ್ನು ತೆಗೆದ್ರು, ಎಣಿಸಿದ್ರು, ಲೆಕ್ಕ ನೋಡಿದರು, ತಾಳೆ ಹಾಕಿ ನೋಡಿದರು, 2 ರೂಪಾಯಿ ವ್ಯತ್ಯಾಸ ಇದೆ ಅಂದರೆ ಕಸ್ತೂರ್ಬಾ 2 ರೂಪಾಯಿಯನ್ನು ಪೆಟ್ಟಿಗೆಯಲ್ಲಿ ಹಾಕಿಲ್ಲ. ಭಾರಿ ಸಂಕಟ ಆಯಿತು ಗಾಂಧೀಜಿ. ಒಳಗಡೆ ಹೋದ್ರು, ಮನೆಯೆಲ್ಲ ಹುಡುಕಿದ್ರು, ಎಲ್ಲ ಸಾಮಾನು ಇರೋದೇನು ಸಾಮಾನು ಮನೇಲಿ, ಏನಿಲ್ಲ, ಸಂತನ ಮನೆ, ಎಲ್ಲ ಹುಡುಕಿದ್ರು ಏನೂ ಸಿಗಲಿಲ್ಲ. ಅಡುಗೆ ಮನೆಗೆ ಹೋದರು, ನೋಡಪ್ಪ ಅಲ್ಲಿ ಯಾವುದೋ ಡಬ್ಬದ ಕೆಳಗೆ 2 ರೂಪಾಯಿ ನೋಟಿತ್ತು. ಕಸ್ತೂರ್ಬಾ ಕೆಲಸ ಮಾಡ್ತಿರ್ಬೇಕಾವಾಗ, ದುಡ್ಡು ಕೊಟ್ಟಾಗ ಅದು ಒಗ್ಗರಣೆ ಹಾಕೋ, ಏನೋ ಕೆಲಸ ಇರಬೇಕು. ಒಳಗೆ ಹೋದಾಗ ಅಲ್ಲಿ ಇಟ್ಟಿದ್ದಾರೆ ಕಟ್ಟೆ ಮೇಲೆ, ಮೇಲೊಂದು ಡಬ್ಬ ಇದೆ ಅಷ್ಟೇ. ಗಾಂಧೀಜಿ ಸಿಕ್ತು 2 ರೂಪಾಯಿ. ಪಾಪ ಕೆಲಸದ ಗಡಿಬಿಡಿಯಲ್ಲಿ ಇಟ್ಟಿದ್ದಾರೆ ಕಸ್ತೂರ್ಬಾ. ಗಾಂಧೀಜಿ ಸಿಟ್ಟು ಬಂದ್ಬಿಡ್ತು, ಸಮಾಜದ ಕೆಲಸಕ್ಕಂತ ಕೊಟ್ಟಂಥ ದುಡ್ಡು ಮನೆಯಲ್ಲಿ ಹಾಕಿರಬೇಕು, ಡಬ್ಬದಲ್ಲಿ ಯಾಕೆ ಹಾಕಲಿಲ್ಲ ಕಸ್ತೂರ್ಬಾ ಕೇಳಿದರು. ಕಸ್ತೂರ್ಬಾ ಹೇಳಿದರು, ಆಯ್ತಪ್ಪ ನಾನೇನು ಬಳಸ್ಕೊಂಡಿಲ್ಲಲ್ಲ, ದುಡ್ಡು ಇಲ್ಲೇ ಇತ್ತಲ್ಲ, ಹಾಕ್ಬಿಡಿ ಡಬ್ಬದಲ್ಲಿ ಹಾಕ್ಬಿಡಿ ಅಂತ. ಗಾಂಧಿ ಒಪ್ಪಲೇ ಇಲ್ಲ. ಇದು

0: ಹಣದ ತಾತ್ಪೂರ್ತಿಕ ದುರುಪಯೋಗ ಆಯಿತು ಅಂತ. ಟೆಂಪ್ರರಿ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಅಫಿಷಿಯಲ್ ಫಂಡ್ಸ್ ಅವ್ರ ಥೇರಿ ಅದು. ಡಬ್ಬಾದಲ್ಲಿ ಹೋಗ್ಬೇಕಾಯ್ತು, ಮನೇಲಿ ಇಟ್ಕೋಬಾರ್ದು ಅದನ್ನು. ಡಬ್ಬಾದಲ್ಲಿ ಹಾಕಿ ತಪ್ಪಾಯಿತು, ಅಷ್ಟು ಹಣ ನೀ ದುರುಪಯೋಗ ಮಾಡ್ಕೊಂಡಿದ್ದೆ ಅಷ್ಟು ಕಾಲ, ನೀನು ಸ್ವಂತದ ಜಾಗದಲ್ಲಿ ಇಟ್ಕೋಬಾರ್ದು ಅದನ್ನು. ಆದ್ದರಿಂದ ಅದು ಪ್ರಾಯಶ್ಚಿತ್ತ ಆಗಬೇಕು ಅಂತ ಹೇಳಿ ಮರುದಿನ ಕಸ್ತೂರ್ಬಾ ಮತ್ತು ಗಾಂಧಿ ಒಂದು ದಿನದ ಉಪವಾಸ ಮಾಡಿದ್ರಂತೆ. ಇದು ನೋಡಿದಾಗ ಈಗಿನ ದಿನಗಳಲ್ಲಿ ಗಾಂಧೀಜಿ ಒಂದು ತಲುಪಲಾರದಂಥ ಆದರ್ಶ ಅಂತ ಕಾಣಿಸ್ತಾರಲ್ಲ ನಮ್ಮ ಕಣ್ಣಿಗೆಲ್ಲ. ಇದು ಸಾಮಾಜಿಕ ಜವಾಬ್ದಾರಿ, ಸಮಾಜದ ಹಣ ಎಲ್ಲ ನಮ್ಮದೇ ಅಂತ ನಾಯಕರು ಭಾವಿಸಿರುವಂಥ ಈ ದಿವಸಗಳಲ್ಲಿ 2 ರೂಪಾಯಿ ಡಬ್ಬದಲ್ಲಿಲ್ಲದೆ ಮನೆಯಲ್ಲಿತ್ತಲ್ಲ ತಪ್ಪಾಯಿತು ಅಂತ ಉಪವಾಸ ಮಾಡುವಂಥ ಗಾಂಧಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆದರೆ ಸ್ವಾಮಿ, ನಮ್ಮ ಕಣ್ಣು ಮುಂದೆ ಹಿಮಾಲಯಗಳು ಇರಬೇಕು. ನಮ್ಮ ಮುಂದೆ ಹಿಮಾಲಯಗಳು ಇದ್ದಾಗಲೇ ಒಂದಲ್ಲ ಒಂದು ದಿವಸ ಅದನ್ನು ಏರಬೇಕು ಅಂತ ಮನಸ್ಸಾಗತ್ತೆ. ಕಣ್ಣು ಮುಂದೆ ಹಿಮಾಲಯನೇ ಇಲ್ಲದೆ ಹೋದರೆ ನಮ್ಮ ಮನಸ್ಸು ಕುಬ್ಜ ಆಗಿ ಎತ್ತರಕ್ಕೂ ಹೋಗೋಲ್ಲ, ಮನಸ್ಸು ಕೂಡ ಹೋಗಲ್ಲ. ಆದರ್ಶಗಳನ್ನು ನಡೆಯೋದಂತೂ ಬಿಡಿ, ದೂರ ಉಳಿತು. ಯಾಕೆ ಗಾಂಧೀಜಿ ನನಗೆ ಅಷ್ಟು ಎತ್ತರದವ್ರು ಕಾಣಿಸ್ತಾರೆ ಅಂದರೆ 2 ರೂಪಾಯಿ ಮುಖ್ಯ ಅಲ್ಲ, ಅವರ ಮನಸ್ಥಿತಿ ಯಾವ ಮಟ್ಟದ್ದು ಅಂದರೆ ಸಮಾಜದ ದುಡ್ಡು ತಪ್ಪಿ ಕೂಡ ನನ್ನ ಮನೆಯಲ್ಲಿ ಒಂದು ಕಾಲಿಡಬಾರ್ದು. ಅದು ಈ ಥರದ ವ್ಯಕ್ತಿಗಳಿದ್ದರೆಲ್ಲ ಅಂಥವ್ರು ಇರಬೇಕು ಸ್ವಾಮಿ. ಅಂಥವರಿದ್ದಾಗ ಕಣ್ಣು ಮುಂದೆ ಕೆಲವು ಆದರ್ಶದ ಮಾದರಿಗಳು ಸಿಗ್ತವೆ, ನೆನೆಸ್ಕೊಳ್ಳೋಕ್ಕಾದರೂ ಆಗತ್ತೆ ನಮಗೆ. ಆ ಮಟ್ಟಕ್ಕೆ ಹೋಗದೆ ಹೋದರೂ ಆ ದಾರಿಯಲ್ಲಿ ನಡೆಯೋಕ್ಕೊಂದು ಹಾದಿ ಆಗ್ತದೆ, ಅದು ಮಹಾತ್ಮರ ಬದುಕು.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ SR ಭಟ್.
2: ಪ್ರಕಾರ ಸೇ PM ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಇನ್ನೀಗ ಕೇಳೋಣ ಆರೋಗ್ಯ ಬಿಂದು. ಇಂದಿನ ಆರೋಗ್ಯ ಬಿಂದುವಿನಲ್ಲಿ ವಿರುದ್ಧ ಆಹಾರ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಸ್ಫೂರ್ತಿ ಪ್ರಸಾದ್ ಹೆಚ್.ಎಂ.
1: ವಿರುದ್ಧ ಆಹಾರ ಅಂದರೆ ಏನು ಅಂತಂದರೆ, ದೇಹದ ತ್ರಿದೋಷಗಳು ವಾತ ಪಿತ್ತ ಕಫ ಈ ತ್ರಿದೋಷಗಳ ಸಮತೋಲನವನ್ನು ಹಾಳು ಮಾಡುವಂತಹ ಆಹಾರವನ್ನು ನಾವು ವಿರುದ್ಧ ಆಹಾರ ಅಂತ ತಿಳ್ಕೊಬಹುದು. ನಾವು ತಿಳಿದಿರೋ ಹಾಗೆ ಈ ವಾತ ಪಿತ್ತ ಕಫ ಸಮತೋಲನದಲ್ಲಿ ಇದ್ದರೆ ಆರೋಗ್ಯ ಪ್ರದಾಯಕವಾಗಿರುತ್ತೆ. ಅದೇ ಈ ವಿರುದ್ಧ ಆಹಾರಗಳ ಪರಿಣಾಮದಿಂದ ತ್ರಿದೋಷಗಳು ಏರುಪೇರಾದರೆ ರೋಗಗಳು ಸಂಭವ ಆಗ್ಬೋದು. ಹಾಗೆ ದೇಹದ ಧಾತುಗಳ ನಡವಳಿಕೆಗೂ ವಿರುದ್ಧವಾಗಿರುವ ಆಹಾರಗಳನ್ನ ವಿರುದ್ಧ ಆಹಾರ ಅನ್ಬೋದು. ಇದು ದೋಷವನ್ನು ಹೆಚ್ಚಳ ಮಾಡಬಹುದು, ಆದರೆ ಆ ಹೆಚ್ಚಳವಾಗಿರೋ ದೋಷನ ಹೊರಗಾಕ್ಲಿ ಆಗದಿರುವಂತ ಪರಿಸ್ಥಿತಿಯಾಗಿ ದೇಹದಲ್ಲಿ ರೋಗಗಳು ಸಂಭವಿಸುವ ಸಾಧ್ಯತೆ ಇರುತ್ತೆ. ಹೀಗೆ ನಮ್ಮ ಸಂಹಿತೆಗಳಲ್ಲಿ 18 ತರಹದ ವಿರುದ್ಧ ಆಹಾರಗಳ ಬಗ್ಗೆ ತಿಳಿಸಿದ್ದಾರೆ. ಅದರಲ್ಲಿ ನಾನು ಇಂದು 6 ವಿರುದ್ಧ ಆಹಾರಗಳ ಬಗ್ಗೆ ವಿವರಿಸಲಿದ್ದೇನೆ. ಸಾಮಾನ್ಯವಾಗಿ ನಾವು ಮಾಡುವಂತಹ ತಪ್ಪು, ನಾವು ಸಾಮಾನ್ಯವಾಗಿ ಸೇವಿಸುವಂತಹ ವಿರುದ್ಧ ಆಹಾರ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ದೇಶ ವಿರುದ್ಧ. ದೇಶ ವಿರುದ್ಧ ಅಂದರೆ, ಉದಾಹರಣೆಗೆ ನಾವಿರುವ ಸ್ಥಳ ಚಿತ್ರದುರ್ಗ. ಇಲ್ಲಿ ಪರಿಸರದಲ್ಲಿ ವಾಯು ಹೆಚ್ಚಳವಾಗಿ ಇರತಕ್ಕಂಥದ್ದು, ಹಾಗಾಗಿ ಈ ಒಣಗುವಿಕೆ ಹಾಗೆ ಶುಷ್ಕತೆ ಹೆಚ್ಚಾಗಿರುತ್ತೆ. ಈಗಿರುವ ಸಂದರ್ಭದಲ್ಲಿ ನಾವು ಸೇವಿಸುವ ಆಹಾರ ಒಣಗಿದ ಅಥವಾ ಶುಷ್ಕ ಆಹಾರ ಆದಲ್ಲಿ ದೇಹದ ವಾತದೋಷ ಜಾಸ್ತಿಯಾಗಿ ವಾತ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಈ ಶುಷ್ಕ ಅಥವಾ ವಾತ ಜಾಸ್ತಿ ಮಾಡುವಂತಹ ದೇಶ ವಿರುದ್ಧ

ಆಹಾರಗಳು ಯಾವ್ಯಾವು ಅಂದ್ರೆ ಈಗ ಬಿಸ್ಕೆಟ್ಸ್ ಆಗಿರ್ಬೋದು ಅಥವಾ ಕಾರ್ನ್ ಫ್ಲೇಕ್ಸ್ ಅಂತ ಏನ್ ಸೇವಿಸ್ತೀವಿ ಅದಾಗಿರ್ಬೋದು, ನೂಡಲ್ಸ್ ಆಗಿರ್ಬಹುದು, ಇವೆಲ್ಲ ಸೇವಿಸೋದ್ರಿಂದ ಏನಾಗುತ್ತೆ, ದೇಹದ ವಾತ ಹೆಚ್ಚಾಗುತ್ತೆ. ಈ ಪ್ರಾದೇಶಿಕಕ್ಕೆ ಅನುಗುಣವಾಗಿ ವಾತಾವರಣಕ್ಕೆ ಸರಿಹೊಂದುವಂತಹ ಆಹಾರ, ಈಗ ತುಪ್ಪವನ್ನ ಸರಿಯಾದ ಪ್ರಮಾಣದಲ್ಲಿ ಬಳಸಿ ಅಥವಾ ನೆನೆಸಿಟ್ಟು ತಿನ್ನುವಂತಹ ಪದ್ಧತಿಗಳನ್ನ ಅಳವಡಿಸ್ಕೋಬೇಕಾಗುತ್ತೆ. ಎರಡನೇದಾಗಿ ಕಾಲ ವಿರುದ್ಧ ಅಂತ, ಈಗ ವಾತಾವರಣ ಹೇಗಿರುತ್ತೆ ಆ ಕಾಲ ಋತುಗಳ ಅನುಸಾರವಾಗಿ ಆಹಾರ ಸೇವಿಸಬೇಕು. ಬೇಸಿಗೆ ಆಗಿರೋದ್ರಿಂದ ಹೆಚ್ಚಾಗಿ ಖಾರ, ಉಪ್ಪು, ಹುಳಿ ಈ ತರ ಆಹಾರಗಳನ್ನ ನಾವು ಸೇವಿಸಬಾರದು. ಈಗ ಖಾರ ಚಟ್ನಿಗಳಾಗಿರ್ಬೋದು ಅಥವಾ ಮಂಚೂರಿಯನ್, ಪಾವ್ ಭಾಜಿ, ಹೀಗೆ ಅತಿಯಾದ ಮಸಾಲೆ ಪದಾರ್ಥಗಳನ್ನು ಹೊಂದಿರುವಂತಹ ಆಹಾರವನ್ನು ಸೇವಿಸದೆ ತಂಪಾದ ಹಣ್ಣುಗಳು, ನೀರು ಉಳ್ಳ ಕರ್ಬೂಜ ಆಗಿರ್ಬೋದು ಅಥವಾ ತರಕಾರಿ ಅಂದ್ರೆ ಸೌತೆಕಾಯಿ ಆಗಿರ್ಬೋದು ಈ ತರ ಆಹಾರಗಳನ್ನ ಸೇವಿಸಬೇಕಾಗುತ್ತೆ. ಮೂರನೇದಾಗಿ ಮಾತ್ರ ವಿರುದ್ಧ, ಆಯುರ್ವೇದದಲ್ಲಿ ಆಹಾರ ಪದಾರ್ಥಗಳ ಮಾತ್ರ ಹೇಗೆ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಹೇಳಿದ್ದಾರೆ. ಅದರಲ್ಲಿ ತುಪ್ಪ ಹಾಗೆ ಜೇನು ತುಪ್ಪವನ್ನ ಸಮ ಪ್ರಮಾಣದಲ್ಲಿ ಬಳಸೋದ್ರಿಂದ ದೇಹದಲ್ಲಿರುವ ತ್ರಿದೋಷಗಳು ಹಾಳಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ

0: ಹತ್ರ ಹೇಗೆ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಹೇಳಿದ್ದಾರೆ. ಅದರಲ್ಲಿ ತುಪ್ಪ ಹಾಗೆ ಜೇನು ತುಪ್ಪವನ್ನ ಸಮ ಪ್ರಮಾಣದಲ್ಲಿ ಬಳಸೋದ್ರಿಂದ ದೇಹದಲ್ಲಿರುವ ತ್ರಿದೋಷಗಳು ಹಾಳಾಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವ್ ಯಾವಾಗ್ಲಾದ್ರೂ ತುಪ್ಪ ಮತ್ತೆ ಜೇನು ತುಪ್ಪನ ಸೇರಿಸಬೇಕಾದ್ರೆ ಸಮ ಪ್ರಮಾಣದಲ್ಲಿ ಅಲ್ಲದೆ ಅಸಮ ಪ್ರಮಾಣದಲ್ಲಿ ಸೇವಿಸಬಹುದು. ಹಾಗೆ ಈಗ ಅನ್ನ ಹಾಗೆ ಉಪ್ಪಿನಕಾಯಿ ನೀವು ಊಟ ಮಾಡಬೇಕಾದ್ರೆ ಸಹ ಅದು ಒಂದು ರೇಷಿಯೋ ಅಂತ ಏನ್ ಹೇಳ್ತೀವಿ, ಪ್ರಮಾಣ ಸರಿದೂಗಿಸುವಾಗಿರ್ಬೇಕು. ಇಷ್ಟ ಅನ್ನಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಇರಬೇಕು, ಚಟ್ನಿಗಳಿರಬೇಕು ಹೊರತು ಅದೇ ಆಹಾರವಾಗಿ ಸೇವಿಸಬಾರದು. ಇದು ಮಾತ್ರ ವಿರುದ್ಧ ಆಗುತ್ತೆ. ನಾಲ್ಕನೇದಾಗಿ ಸಾತ್ಮ್ಯ ವಿರುದ್ಧ. ಸಾತ್ಮ್ಯ ಅಂದರೆ ನಾವು ಹುಟ್ಟಿದಾಗಿಂದ ನಾವು ಯಾವ ಆಹಾರವನ್ನು ಸೇವಿಸಿ ದೇಹಕ್ಕೆ ಅದು ಅನುಕೂಲವಾಗಿರುತ್ತೆ ಅದು ನಮ್ಮ ಸಾತ್ಮ್ಯ ಆಹಾರ ಆಗುತ್ತೆ. ಈಗ ನಾವು ಭಾರತ ದೇಶದಲ್ಲಿರುವ ಭಾರತೀಯ ಆಹಾರಗಳನ್ನ ತಿಂದು ಇಲ್ಲಿ ಬೆಳೆಯುವಂತಹ ಹಣ್ಣುಗಳು ನಮ್ಮ ದೇಹಕ್ಕೆ ಸಾತ್ಮ್ಯ. ಅದೇ ನಾವು ಈಗಿನ ಕಾಲಕ್ಕೆ ಸಿಗುವಂತಹ ಓಟ್ಸ್ ಆಗಿರ್ಬೋದು ಅಥವಾ ಅವಕ್ಯಾಡೋ ಲಿಚ್ಚಿ ಈ ತರ ಹಣ್ಣುಗಳು ನಮ್ಮ ದೇಶದಲ್ಲಿ ಬೆಳೆಯದೆ ಹೊರದೇಶದಿಂದ ಬಂದಿರುವಂತಹ ಆಹಾರಗಳು, ಇದು ನಮ್ಮ ದೇಹಕ್ಕೆ ಸಾತ್ಮ್ಯವಾಗಿರೋದಿಲ್ಲ. ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸ್ತಾ ಇದ್ರೆ ಆರೋಗ್ಯ ಕೂಡ ಏರುಪೇರಾಗುತ್ತೆ. ಅದಕ್ಕಾಗಿ ಸ್ಥಳೀಯ ಅಥವಾ ನೀವು ಹುಟ್ಟಿದಾಗಿಂದ ಯಾವ ಆಹಾರ ಸೇವಿಸಿದ್ದೀರಾ ಅದನ್ನೇ ಸೇವಿಸಿದರೆ ನಿಮಗೆ ಆರೋಗ್ಯ ಪ್ರದಾಯಕವಾಗಿರುತ್ತೆ. ಹಾಗೆ ಐದನೇದಾಗಿ ಸಂಸ್ಕಾರ ವಿರುದ್ಧ. ನಾವು ಅಡುಗೆ ಮಾಡುವುದನ್ನ ಸಂಸ್ಕಾರ ಅಂತ ತಗೊಳ್ಬಹುದು. ಈಗ ಪದೇ ಪದೇ ಕರಿದ ಎಣ್ಣೆಯಲ್ಲಿ ಆಹಾರ ತಯಾರಿಸುವುದು, ಕರೆದಿರುವಂತಹ ಎಣ್ಣೆಯಲ್ಲಿ ಪದೇ ಪದೇ ಆಗಿ ಅಡುಗೆ ಮಾಡುವಂಥದ್ದು, ಹಾಗೆ ಮೊಸರು ಮತ್ತೆ ಜೇನುತುಪ್ಪನ ಬಿಸಿ ಮಾಡಿ ಆಹಾರಗಳಿಗೆ ಏನು ಬಳಸ್ತೀವಿ ಇದೆಲ್ಲ ನಮ್ಮ ಅಡುಗೆ ಸಂಸ್ಕಾರದ ವಿರುದ್ಧ ಆಗಿರುತ್ತೆ. ಈ ತರ ಮಾಡೋದ್ರಿಂದ ಮತ್ತೆ ದೇಹಕ್ಕೆ ಹಾನಿಯಾಗಬಹುದು. ಹಾಗೆ ಕೊನೆಯದಾಗಿ ಸಂಯೋಗ ವಿರುದ್ಧ, ಅಂದ್ರೆ ಬೇರೆ ಬೇರೆ ರಸವುಳ್ಳ ಆಹಾರಗಳನ್ನು ಒಂದಾಗಿ ಮಾಡಿ ಸೇವಿಸುವಂಥದ್ದು. ಈಗ ಸಿಗುವಂತಹ ಫ್ರೂಟ್ ಸಲಾಡ್ಗಳಾಗಿರ್ಬಹುದು ಅಥವಾ ಮಿಲ್ಕ್ ಶೇಕ್ಗಳಾಗಿರ್ಬಹುದು, ಹಾಗೆ ಮೊಸರು ಮತ್ತೆ ವಡೆಗಳನ್ನ ಸೇರಿಸಿ ತಿನ್ನೋದಾಗಿರ್ಬಹುದು, ಇದೆಲ್ಲ ಸಂಯೋಗ ವಿರುದ್ಧ ಆಗಿರುತ್ತೆ. ಸೊ ಈ ರೀತಿಯ ಆಹಾರಗಳು ನಾವು ದಿನನಿತ್ಯ ಸೇವಿಸ್ತಾ ಇರ್ತೇವೆ, ನಮ್ಗೆ ತಿಳಿದು ಇರಬಹುದು ಹಾಗೆ ತಿಳಿದಲೇ ಇರಬಹುದು. ಇದು ಆ ಕ್ಷಣಕ್ಕೆ ನಮ್ಗೆ ಏನು ಮಾಡದೇ ಇರ್ಬೋದು, ಆದ್ರೆ ಪದೇ ಪದೇ ಸೇವನೆ ಮಾಡೋದ್ರಿಂದ ತುಂಬಾ ದಿನಗಳ ನಂತರ ತುಂಬಾ ಆರೋಗ್ಯ ಹಾನಿಗಳನ್ನ ಮಾಡುವಂಥದ್ದು. ಹೆಚ್ಚಿನದಾಗಿ ಅಲರ್ಜಿಗಳಾಗಿರ್ಬೋದು ಅಥವಾ ತ್ವಚೆಗೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬಹುದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು, ಇದೆಲ್ಲ ಸಂಭವಿಸುತ್ತೆ. ಹಾಗಾಗಿ ನಾವು ವಿರುದ್ಧ ಆಹಾರಗಳಿಂದ ದೂರ ಉಳ್ಕೊಂಡ್ರೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು.
1: ಇದುವರೆಗೂ ವಿರುದ್ಧ ಆಹಾರ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಸ್ಫೂರ್ತಿ ಪ್ರಸಾದ್ HM. ಆರೋಗ್ಯ ಬಿಂದು ಕೇಳಿದಿರಿ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಗೊರಕಾ ಗೊರಕಾ ಆಫೀಸ್ಗೆ ಟೈಮ್ ಆಗಿದೆ ಕಣವಾ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೊರಕಾ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯಿದೆ, ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಕೇಳುಗರೆ, ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನಾವೀಗ ಕೇಳೋಣ. ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆಯನ್ನ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಇದುವರೆಗೂ ಕಾರ್ಯಕ್ರಮ ಉಲ್ಲಾಸ ಕೇಳಿದಿರಿ. ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಜನರ ಬಳಿ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಯತ್ನಿಸಲು ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿ ನಿಧನ. ಹಾಗೂ ಕೆಜಿಎಫ್ ನಗರದಲ್ಲಿ ನಾಡಿದ್ದು ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಪ್ರಗತಿಯಲ್ಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಯರ್ತಿಗಾನಹಳ್ಳಿ ಮತ್ತು ದೇವನಹಳ್ಳಿಗೆ ಮತಗಟ್ಟೆಗಳಿಗೆ ಭೇಟಿ ನೀಡಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಶೀಲಿಸಿದರು. ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪಗಳಾಗದಂತೆ ಅರ್ಹ ಮತದಾರರ ಪಟ್ಟಿ ತಯಾರಿಸಬೇಕೆಂದು ನಿರ್ದೇಶಿಸಿದರು. ಬಳಿಕ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲೆಯ ಎಲ್ಲಾ ಮತದಾರರ ನೋಂದಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಿಷ್ಕರಣೆ ವೇಳೆ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 140,124 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈವರೆಗಿನ ಮನೆ ಮನೆ ಭೇಟಿಯ ಸಂದರ್ಭದಲ್ಲಿ ಸ್ಥಳಾಂತರ ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 1,947 ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ 297 ಶಾಶ್ವತ ವಲಸೆ ಹಾಗೂ 1,495 ಮರಣ ಹೊಂದಿದ ಪ್ರಕರಣಗಳು 143 ದ್ವಿಪ್ರತಿಗಳು ಸೇರಿವೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ. ಜಿಲ್ಲೆಯ ಸುಮಾರು 13,35,000 ಮತದಾರರ ಪೈಕಿ ಈಗಾಗಲೇ 12,99,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 3,35,000 ಮತದಾರರ ಗಣಕೀಕರಣವನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಪಾದಚಾರಿ ಮಾರ್ಗಗಳು ಸುರಕ್ಷಿತವಾಗಿದ್ದರೆ ಮಕ್ಕಳು, ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ವಿಶೇಷಚೇತನರು ಆತ್ಮವಿಶ್ವಾಸದಿಂದ ಸಂಚರಿಸಬಹುದು. ನಗರದ ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ ಅಗಲೀಕರಣವಲ್ಲ, ಅಡೆತಡೆ ಇಲ್ಲದ ಪಾದಚಾರಿ ಮಾರ್ಗಗಳನ್ನು ಒದಗಿಸುವುದು ಅಷ್ಟೇ ಮುಖ್ಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳನ್ನು ಮತ್ತಷ್ಟು ಸಕ್ರಿಯವಾಗಿಸಲು ಯೋಜನೆಗಳನ್ನು ರೂಪಿಸಲಾಗುತ್ತಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿರುವ ಆನಿಬೆಸೆಂಟ್ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರವನ್ನು ಅಂತಾರಾಷ್ಟೀಯ ಮಟ್ಟದ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಪುನರ್ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ತಿಳಿಸಿದ್ದಾರೆ. ಆನಿಬೆಸೆಂಟ್ ಪಾರ್ಕ್ನಲ್ಲಿರುವ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರದಲ್ಲಿ ಕಟ್ಟಡಗಳ ಉನ್ನತೀಕರಣಕ್ಕೆ ಸ್ಥಳೀಯ ಶಾಸಕ ಧೀರಜ್ ಮುನಿರಾಜು ಅವರೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಮಕ್ಕಳು ಪರಿಸರದ ಬಗ್ಗೆ ತಿಳಿದುಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಕರಾವಳಿ ಪ್ರದೇಶದ ಸಾಹಸ ಚಟುವಟಿಕೆಗಳ ಮಾದರಿಯ ತರಬೇತಿಯನ್ನು ಕೂಡ ಇಲ್ಲಿ ಪರಿಚಯಿಸುವ ಉದ್ದೇಶವಿದೆ ಎಂದು ಸಿಂಧ್ಯಾ ತಿಳಿಸಿದರು. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಾಳೆ ರಾಷ್ಟೀಯ ಲೋಕ ಅದಾಲತ್ ನಡೆಯಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರೂ ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದರ ದೇವೇಂದ್ರಪ್ಪ ಎನ್ ಕೋರಿದ್ದಾರೆ. ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ್ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ ಎಂದು ಅವರು ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
1: ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟ್ರೀಯ ಲೋಕದಾಲತ್ಗಳನ್ನು ಹಮ್ಮಿಕೊಳ್ತೇವೆ. ಇದು 2ನೇ ರಾಷ್ಟ್ರೀಯ ಲೋಕದಾಲತ್ 11/7/2026 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲ ಸಭೆಗಳನ್ನು ನಡೆಸಿ ಯಾವ ರೀತಿ ಹೆಚ್ಚಿನ ಪ್ರಕರಣಗಳನ್ನು ಲೋಕದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಈ ಚರ್ಚೆಯ ಫಲವಾಗಿ 8,262 ಪೆಂಡಿಂಗ್ ಇರತಕ್ಕಂಥ ಪ್ರಕರಣಗಳನ್ನು ಗುರುತು ಮಾಡಿದ್ದೀವಿ. ಆ ಪೈಕಿ ಆಲ್ಮೋಸ್ಟ್ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
0: ರಾಷ್ಟೀಯ ಲೋಕ್ ಅದಾಲತ್ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ನೀಡಲಾಗಿದೆ. ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಾಗ ಸಮಯ, ಹಣದ ಉಳಿತಾಯವಾಗುತ್ತದೆ ಹಾಗೂ ಸಂಬಂಧಗಳು ಕೆಡುವುದಿಲ್ಲ, ಜೊತೆಗೆ ನೆಮ್ಮದಿ ಕಾಣಬಹುದು ಎಂದು ಅವರು ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯೊಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಸಾಹಿತ್ಯದ ಎಲ್ಲಾ ಪ್ರಕಾರಗಳ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದ ಅವರು 75ಕ್ಕೂ ಹೆಚ್ಚು ಕಾದಂಬರಿ ಧಾರಾವಾಹಿಗಳನ್ನು ಬರೆದಿದ್ದಾರೆ. ಅವರ ಕೆಲವು ಸಾಹಿತ್ಯ ಕೃತಿಗಳು ಟಿವಿ ಧಾರಾವಾಹಿಗಳಾಗಿ ಹಾಗೂ ಚಲನಚಿತ್ರಗಳಾಗಿ ಮೂಡಿಬಂದಿವೆ. ಅವರು ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ಗೌರವಗಳಿಗೆ ಭಾಜನರಾಗಿದ್ದರು. ಕೇಂದ್ರ ಸರ್ಕಾರದಿಂದ ವಿಬಿ ಜಿರಾಮ್ಜಿ ಯೋಜನೆ ಕುರಿತು ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ 40 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 108 ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಬಿಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿಂದು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ರಾಣೇಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಯೋಜನೆಯಡಿ ಒಂದು ಕುಟುಂಬಕ್ಕೆ ಕನಿಷ್ಠ 125 ದಿನಗಳ ಕೂಲಿ ಕೆಲಸಗಳನ್ನು ನಿಗದಿಗೊಳಿಸಲಾಗಿದೆ. ಯೋಜನೆ ಪಾರದರ್ಶಕ ಅನುಷ್ಠಾನ ಉದ್ದೇಶದಿಂದ ತಾಲೂಕಿನಲ್ಲಿ ಈಗಾಗಲೇ ಸಕ್ರಿಯ ಉದ್ಯೋಗ ಚೀಟಿ ಹೊಂದಿದ 32,701 ಫಲಾನುಭವಿಗಳ ಇ ಕೆವೈಸಿಯನ್ನು 98% ಮಾಡಲಾಗಿದೆ ಎಂದರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರಿಯುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರು ಸಂಗ್ರಹಣೆಯಲ್ಲಿ ಏರಿಕೆಯಾಗುತ್ತಿದೆ. ಇಂದು ಒಳಹರಿವಿನ ಪ್ರಮಾಣ 12,312 ಇದ್ದು ಗರಿಷ್ಠ 124.80 ಅಡಿ ವಿಸ್ತೀರ್ಣ ಹೊಂದಿರುವ ಜಲಾಶಯದಲ್ಲಿ ಪ್ರಸ್ತುತ 87.50 ಅಡಿ ನೀರಿದೆ. ಸೌಹಾರ್ದ ಕಾಯ್ದೆಯ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದರೆ ಹಾಗೂ ಹಣಕಾಸಿನ ದುರುಪಯೋಗ ಕಂಡುಬಂದಲ್ಲಿ ಕಾನೂನಿನಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಯುಕ್ತ ಸಹಕಾರಿ ರಾಜ್ಯಾಧ್ಯಕ್ಷ ಜಿ ನಂಜನಗೌಡ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಸೌಹಾರ್ದ ಸಹಕಾರಿಗಳ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿಗಳಿಗೆ ಹಮ್ಮಿಕೊಂಡಿದ್ದ ಸಂಪರ್ಕ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಡಿದ್ದು ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500ಕ್ಕೂ ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಪ್ರಗತಿಯಲ್ಲಿ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಥಳ ಭೇಟಿ ಪರಿಶೀಲನೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನರ ಬಳಿ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಯತ್ನಿಸಲು ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿ ನಿಧನ ಹಾಗೂ ಕೆಜಿಎಫ್ ನಗರದಲ್ಲಿ ನಾಡಿದ್ದು ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 2:40:20. ಇನ್ನೀಗ ಕೇಳೋಣ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಹಾಡು ಹಳೆಯದಾದರೆ

102.6 ಮೆಗಾಹರ್ಟ್ಸ್ನ ಎಲ್ಲ ಕೇಳುಗರಿಗೂ ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಇವತ್ತು ಯಾವ ವಿಷಯವನ್ನು ಕುರಿತಾಗಿ ಮಾತನಾಡ್ತಾ ಇದ್ದೀನಿ ಅನ್ನೋದಾದರೆ, ಹಾಲಿನ ಪಾಲು ಹಾಲಿಗೆ, ನೀರಿನ ಪಾಲು ನೀರಿಗೆ. ಏನಿದು? ಇದು ಒಂದು ಕಥೆ. ಒಂದು ಊರಿನಲ್ಲಿ ಒಬ್ಬ ಕೃಷ್ಣಪ್ಪ ಅನ್ನೋ ವ್ಯಕ್ತಿ ಇರ್ತಾನೆ. ಅವನ ಹತ್ರ 16 ಎಮ್ಮೆ ಹಸುಗಳಿರುತ್ತೆ. ಹಾಲು ಮಾರಿ ನೆಮ್ಮದಿಯಿಂದ ಜೀವನ ನಡೆಸ್ತಿರ್ತಾನೆ. ಮೊದಮೊದಲು ಸ್ವಲ್ಪ ಪ್ರಾಮಾಣಿಕನಾಗಿರ್ತಾನೆ, ಹಾಲಿಗೆ ಅಷ್ಟು ನೀರು ಬೆರೆಸ್ತಿರಲಿಲ್ಲ. ಆದರೆ ಹಾಲಿನ ಬೇಡಿಕೆ ಹೆಚ್ಚಾದಂತೆ ಅವನಿಗೂ ದುರಾಸೆ ಜಾಸ್ತಿಯಾಯಿತು. ಹಾಲಿಗಿಂತ ನೀರೇ ಹೆಚ್ಚಾಗಿ ಬೆರೆಸೋದಕ್ಕೆ ಶುರು ಮಾಡ್ದ. ನಗರಕ್ಕೆ ಹಾಲು ಕೊಡಲು ಒಂದು ಚಿಕ್ಕ ನದಿಯನ್ನು ದಾಟಿ ಹೋಗಬೇಕಾಗಿತ್ತು. ಹೋಗುವಾಗ ಅದೇ ನದಿ ನೀರನ್ನು ಹಾಲಿಗೆ ಬೆರೆಸ್ತಿದ್ದ. ಇದರಿಂದ ಅವನಿಗೆ ಒಳ್ಳೆ ಆದಾಯ ಕೂಡ ಬರ್ತಿತ್ತು. ಕೃಷ್ಣಪ್ಪಂಗೆ ಅವನ ಹೆಂಡತಿ ಜಯ್ಯಮ್ಮ, ಹಾಗೆ ಅವನಿಗೊಬ್ಬ ಮಗ ಇದ್ದ. ಅವನ ಹೆಸರು ಭೀಮಾ ಅಂತ. ಅವನು ಯಾವ ಕೆಲಸವನ್ನೂ ಮಾಡ್ತಿರ್ಲಿಲ್ಲ, ಉಂಡಾಡಿಗುಂಡನಂತೆ ಅಲಿಯುತ್ತಾ ಇರ್ತಿದ್ದ. ಅಪ್ಪನ ಜೇಬಿನಲ್ಲಿದ್ದಂಥ ದುಡ್ಡೆಲ್ಲ ಲಪಟಾಯಿಸಿ ಗೆಳೆಯರೊಡನೆ ಮೋಜು ಮಸ್ತಿ ಮಾಡಿಕೊಂಡು ಆರಾಮಾಗಿದ್ದ. ಮುಂದೇನಾಯ್ತು ಹೇಳ್ತೀನಿ ಈ ಗೀತೆಯ ನಂತರ.

ಕೇಳುಗ್ರೆ ಹೇಳ್ತಾ ಇದ್ದೆ ಅಲ್ವಾ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹಾಲಿನ ಪಾಲು ಹಾಲಿಗೆ, ನೀರಿನ ಪಾಲು ನೀರಿಗೆ ಅಂತ ಒಂದು ಸಣ್ಣ ಕಥೆಯನ್ನ. ಹೀಗೆ ಕೃಷ್ಣಪ್ಪ ದಿನಾಗ್ಲೂ ಹಾಲು ಮಾರೋದಕ್ಕೆ ಅಂತಹ

ನದಿ ದಡದ ನದಿಯನ್ನ ದಾಟಿ ನಗರಕ್ಕೆ ಹೋಗ್ಬೇಕಾಗಿರತ್ತೆ. ನದಿ ನೀರನ್ನೇ ಹಾಲಿಗೆ ಬೆರೆಸಿ ಒಳ್ಳೆ ದುಡ್ಡು ಮಾಡಿಕೊಂಡ. ಮಗ ಮಾತ್ರ ಏನು ಕೆಲಸ ಮಾಡ್ದಾಲೆ ಹೀಗೆ ಮೋಜು ಮಾಡಿಕೊಂಡು ಇರ್ತಿದ್ದ. ಹೀಗೆ ದೊಡ್ಡೋನಾದ ಮಗಂಗೆ ಮದುವೆ ಮಾಡಬೇಕು ಅಂತ ಕೃಷ್ಣಪ್ಪಂಗೆ ಆಲೋಚನೆ ಬಂತು. ಇವನಿಗೆ ಮದುವೆನಾದ್ರೂ ಮಾಡಿದ್ರೆ ಬುದ್ಧಿ ಬರಬಹುದೇನೋ ಅಂತ ಹೇಳಿ ಮದುವೆ ನಿಶ್ಚಯ ಮಾಡ್ದ. ಮದುವೆ ದಿನ ಹತ್ತಿರವಾಯಿತು. ಕೃಷ್ಣಪ್ಪ ತನಗೆ ನಗರದ ಗಿರಾಕಿಗಳಿಂದ ಬರಬೇಕಾದಂತಹ ಹಣವನ್ನೆಲ್ಲ ವಸೂಲು ಮಾಡಿಕೊಂಡು ಮದುವೆಗೆ ಬೇಕಾದಂತಹ ಸಾಮಾನೆಲ್ಲ ತಗೊಂಡು ಮಗನಿಗೆ ಬೇಕಾದಂತಹ ಒಡವೆ ವಸ್ತ್ರಗಳನ್ನು ಖರೀದಿಸಿ ಉಳಿದ ಹಣದೊಂದಿಗೆ ಮನೆಗೆ ಹೊರಟ. ದಾರಿಯಲ್ಲಿ ನದಿ ದಾಟಬೇಕಿತ್ತು. ಕೃಷ್ಣಪ್ಪ ದೋಣಿ ಏರಿ ಕುಳಿತ. ಮಾರ್ಗ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿ ಬೀಸಿ ದೋಣಿ ಒಂದು ಬಂಡೆಗಲ್ಲಿಗೆ ತಾಕಿ ಕೃಷ್ಣಪ್ಪನ ಕೈಯಲ್ಲಿದ್ದ ಒಡವೆ ವಸ್ತ್ರಗಳೆಲ್ಲ ನೀರಿನಲ್ಲಿ ಬಿದ್ದು ಕೊಚ್ಚಿಹೋಯಿತು. ಈಗ ಕೃಷ್ಣಪ್ಪನ ಬಳಿ ಕಿಸೆಯಲ್ಲಿದ್ದಂತಹ ಸ್ವಲ್ಪ ಹಣ ಮಾತ್ರನೇ ಇದ್ದಿದ್ದು. ಅಯ್ಯೋ, ಈಗ ನನ್ನ ಮಗನ ಮದುವೆ ಹೇಗಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತ ಕೃಷ್ಣಪ್ಪ.

ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿ ಬೀಸಿ ದೋಣಿ ಒಂದು ಬಂಡೆಗಲ್ಲಿಗೆ ತಾಕಿ ಕೃಷ್ಣಪ್ಪನ ಕೈಯಲ್ಲಿದ್ದ ಒಡವೆ ವಸ್ತ್ರಗಳೆಲ್ಲ ನೀರಿನಲ್ಲಿ ಬಿದ್ದು ಕೊಚ್ಚೋಯ್ತು. ಈಗ ಕೃಷ್ಣಪ್ಪನ ಬಳಿ ಕಿಸೆಯಲ್ಲಿದ್ದಂತಹ ಸ್ವಲ್ಪ ಹಣ ಮಾತ್ರನೇ ಇದ್ದಿದ್ದು. ಅಯ್ಯೋ, ಈಗ ನನ್ನ ಮಗನ್ ಮಗದ್ವೆ ಹೇಗಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತ ಕೃಷ್ಣಪ್ಪ. ಏನ್ ಮಾಡ್ತಾನೆ ಮುಂದೆ ಹೇಳ್ತೀನಿ ಈ ಗೀತೆಯ ನಂತರ.

ಕೇಳುಗರೆ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಕಥೆಯನ್ನ ಹೇಳ್ತಾ ಇದ್ದೆ. ಹಾಲು ಮಾರುವಂತಹ ಕೃಷ್ಣಪ್ಪ ನದಿ ದಾಟುವಾಗ ನದಿಯ ನೀರನ್ನೆಲ್ಲ ಹಾಲಿಗೆ ಬೆರೆಸಿ ಒಳ್ಳೆ ವ್ಯಾಪಾರ ಮಾಡಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಿಕೊಳ್ತಾನೆ. ಮಗಂಗೆ ಮದುವೆ ಮಾಡಬೇಕು ಅಂತ ಹೇಳಿ ಒಡವೆ ವಸ್ತ್ರಗಳನ್ನೆಲ್ಲ ತಗೊಂಡು ನದಿಯ ದಾಟಿ ಬರುವಾಗ ಬಿರುಗಾಳಿ ಎದ್ದು ನದಿಯ ನೀರೆಲ್ಲ ದೋಣಿಯೊಳಗೆ ಹೋಗಿ ಹೀಗಾಗಿ ಅವನ ಕೈಯಲ್ಲಿದ್ದಂತಹ ವಸ್ತ್ರ ಒಡವೆಗಳು ಎಲ್ಲದೂ ನದಿ ಪಾಲಾಗತ್ತೆ. ಮುಂದೇನ್ ಮಾಡ್ದ ಕೃಷ್ಣಪ್ಪ? ನದಿಯ ಒಳಗಿಂದ ಯಾರೋ ಕೃಷ್ಣಪ್ಪ ಅಂತ ಕೂಗ್ದಾಗಾಯ್ತು. ನೀನು ಹಾಲಿನಿಂದ ಗಳಿಸಿದ್ದು ಮಾತ್ರ ನಿನಗೆ ಉಳಿದಿದೆ, ನೀನು ಬೆರೆಸಿ ಸಂಪಾದಿಸಿದ್ದೆಲ್ಲ ನೀರು ಪಾಲಾಗಿದೆ ಅಷ್ಟೇ. ಹಾಲಿನ ದುಡ್ಡು ನಿನ್ನ ಬಳಿಯೇ ಇದೆ, ನೀರಿನಿಂದ ಬಂದದ್ದು ನನಗೆ ಸೇರಬೇಕಲ್ವೇ, ಅದನ್ನ ಮಾತ್ರ ನಾನು ತೆಗೆದುಕೊಂಡಿದ್ದೀನಿ ಅಂತ ಒಂದು ಕೂಗು ಕೇಳಿಸ್ತು. ಕೃಷ್ಣಪ್ಪ ಏನೂ ಮಾತಾಡದೆ ತನ್ನ ದುರ್ಬುದ್ಧಿಗೆ ತಾನೇ ನಾಚಿಕೆ ಪಡ್ಕೊಂಡು ಸುಮ್ಮನೆ ಮನೆಗೆ ಬಂದ್ಬಿಟ್ಟ. ಹೀಗಾಗಿ ಅವನೇನು ನೀರು ಬೆಳೆಸಿದ್ನೋ ಅದು ನೀರಿನ ಪಾಲೇ ಆಯಿತು. ಅವನೇನು ಹಾಲಿನಿಂದ

ಸಾಧನೆ ಮಾಡಿದ್ನೋ ಅದು ಅವನ ಕಿಸಿಯಲ್ಲೇ ಉಳಿತು. ಹೀಗೆ ಈ ಕಥೆ ನಮ್ಮಲ್ಲಿ ಬಹಳಷ್ಟು ಜನ ಇದನ್ನ ತಮ್ಮ ಮಕ್ಕಳಿಗೆ ಹೇಳೇ ಇರ್ತಾರೆ ಅಲ್ವಾ? ಆದರೂ ಜೀವನದಲ್ಲಿ ಕೆಲವೊಮ್ಮೆ ಈ ಸರಳ ಸತ್ಯವನ್ನ ಒಪ್ಕೊಳ್ಳೋಕೆ ತಯಾರೇ ಇರೋದಿಲ್ಲ. ಹೇಳ್ತೀನಿ ಮತ್ತೊಂದು ವಿಷಯವನ್ನ, ಇನ್ನೊಂದಷ್ಟು ಮಾಹಿತಿಯನ್ನ ಈ ಗೀತೆಯ ನಂತರ.

ಕೇಳುಗರೆ ಹೇಳ್ತಾ ಇದ್ದೆ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಕಥೆಯನ್ನ ಕೃಷ್ಣಪ್ಪ ಹಾಲಿಗೆ ನೀರು ಬೆರೆಸಿ ದುಡ್ಡು ಮಾಡ್ದ. ಆದರೆ ಹಾಲಿನ ಪಾಲು ಹಾಲಿಗೆ, ನೀರಿನ ಪಾಲು ನೀರಿಗೆ ಎಂಬಂತೆ ಅವನು ನೀರನ್ನು ಬೆರೆಸಿ ಗಳಿಸಿದಂಥದ್ದೆಲ್ಲ ನೀರಿಗೆ ಹೋಯ್ತು, ಹಾಲಿನಿಂದ ಗಳಿಸಿದ್ದು ಮಾತ್ರ ಅವನ ಬಳಿ ಉಳ್ಕೊಳ್ತು. ಹೀಗೆ ಈ ಕಥೆಯಿಂದ ನಾವು ಕೂಡ ಸಾಕಷ್ಟು ವಿಷಯನ ತಿಳ್ಕೊಳ್ತೀವಿ, ಆದರೆ ಕಥೆಗೆ ಮಾತ್ರ ಸೀಮಿತವಾಗಿಸ್ಬಿಡ್ತೀವಿ ಎಷ್ಟೋ ಬಾರಿ. ನಮ್ಮ ಆತ್ಮಸಾಕ್ಷಿ ನಮಗೆ ಚುಚ್ಚಿ ಹೇಳುತ್ತದೆ ನೀನು ಮಾಡ್ತಾ ಇರೋದು ತಪ್ಪು ಅಂತ. ಆದರೂ ಅದನ್ನು ಸುಮ್ಮನಿರಿಸಿ ಆ ದಿನಕ್ಕೆ ಏನು ಅನುಕೂಲವೋ ಅದನ್ನು ಮಾಡಿಬಿಡುವ ಭಂಡ ಧೈರ್ಯ, ಭಂಡತನ ನಮಗೆ ಅಭ್ಯಾಸವಾಗಿ ಹೋಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅದನ್ನು ಗಮನಿಸುವವರು ಯಾರೂ ಇಲ್ಲ, ಅದಕ್ಕೆ ನಾವು ಸಮಜಾಯಿಷಿ ಕೊಡಬೇಕಾಗಿಲ್ಲ ಅಂತ ಗೊತ್ತಾದಾಗ ನಮ್ಮ ವರ್ತನೆಯೇ ಬದಲಾಗ್ತಾ ಹೋಗುತ್ತೆ ಅಲ್ವಾ? ಸ್ವಾರ್ಥ ಯೋಚನೆಗಳು, ಮೋಸದ ಕೆಲಸಗಳಿಗೆ ಎಂದಿಗೂ ಒಳ್ಳೆಯ ಪ್ರತಿಫಲ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಕ್ಷಣಕ್ಕೆ ನಾವು ಲಾಭ ಮಾಡಿಕೊಂಡು ಬೀಗಿರಬಹುದು, ಆದರೆ ಭಗವಂತನ ನಿಯಮದಲ್ಲಿ ಎಂದಿಗೂ ಹಾಲಿನದು ಹಾಲಿಗೆ, ನೀರಿನದು ನೀರಿಗೆ. ಮೋಸ ಮಾಡಿ ಸಂಪಾದಿಸಿದ ಯಾವ ವಸ್ತುಗಳು ನಮ್ಮ ಕೈ ಸೇರೋದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಕೆಟ್ಟ ಕೆಲಸಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೆಲೆ ತೆರಲೇಬೇಕಾಗತ್ತೆ. ನಿಮಗೆಲ್ಲ ಈ ವಿಷಯ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೊಂದು

ಇದುವರೆಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:10. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಮೆಚ್ಚಿನ ರೇಡಿಯೋಗಳೆಯ ಹೆಚ್ ಎ ಗಣೇಶ್ ಬಾಬು ಮಾಡುವ ನಮಸ್ಕಾರಗಳು ಹಾಗೂ ಸಂಜಯ ಚಂದ್ರವಳ್ಳಿ ಪ್ರಸಾರಕ್ಕೆ ಸ್ವಾಗತ. ಈಗ ಕೇಳಿ
1: ಆಕಾಶವಾಣಿ ಕೇಳಿ ಸಿನಿ ಪ್ರಪಂಚ.
0: ಹಾಯ್ ಹಲೋ ಕೇಳಿದರೆ, ಇವತ್ತಿನ ಸಿನಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಏನು ವಿಶೇಷತೆ ಅಂತ ತಾವೆಲ್ಲ ಭಾವಿಸ್ತಾ ಇದ್ದೀರಾ? ಹೌದು, ಇವತ್ತು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಬಗ್ಗೆ ಕೊಂಚ ಮಾಹಿತಿಯನ್ನು ಕೊಡ್ತಾ ಅವರು ರಚಿಸಿದ ಹಾಗೂ ನಿರ್ದೇಶಿಸಿದ ಗೀತೆಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತಾ ಅವರು ರಚಿಸಿದ ಗೀತೆಗಳ ಬಗ್ಗೆ ಹಾಡನ್ನು ಪ್ರಸಾರ ಮಾಡ್ತಾ ಹೋಗ್ತೇನೆ. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು 1989 to 1989 ಅವಧಿಯಲ್ಲಿ ಇದ್ದಂತಹ ಪ್ರಸಿದ್ಧ ಚಿತ್ರ ಸಾಹಿತಿ, ಕನ್ನಡ ಚಿತ್ರರಂಗದ ಹೆಸರಾಂತ ಗೀತ ರಚನಾಕಾರರಲ್ಲೊಬ್ಬರಾಗಿದ್ದರು. ಕಲಾವಿದರಾಗುವ ಕನಸಿನಿಂದ ರಂಗಭೂಮಿಗೆ ಪ್ರವೇಶಿಸಿ ಸಾಹಿತ್ಯ ರಚನೆಯಲ್ಲಿ ಯಶಸ್ಸು ಕಂಡ ಅಪರೂಪದ ವ್ಯಕ್ತಿಯವರು. ಕೆಲವು ಚಿತ್ರಗಳಿಗೆ ನಿರ್ದೇಶನ ಕೂಡ ಮಾಡಿದ್ದಾರೆ. ಒಂದು ಚಿತ್ರವನ್ನು ನಿರ್ಮಿಸಿದ್ದಾರೆ ಪ್ರಖ್ಯಾತ ನಿರ್ದೇಶಕ ಪುಟ್ಟಣ ಕಣಗಾಲ್ ಇವರ ಸಹೋದರರಾಗಿರ್ತಾರೆ. ಬನ್ನಿ, ಇವರ ಬಗ್ಗೆ ಮಾಹಿತಿಯನ್ನು ಮುಂದುವರಿಸ್ತೀನಿ. ಇವರೇ ರಚಿಸಿದ ರಂಗನಾಯಕಿ ಚಿತ್ರದ ಈ ಹಾಡು

ಇನ್ನು ಕಣಗಲ್ ಶಾಸ್ತ್ರಿಯವರು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಸಮೀಪದ ಕಣಗಲು ಗ್ರಾಮದ ರಾಜನ ಬಿಲುಗುಳಿಯಲ್ಲಿ 1929 ನವೆಂಬರ್ 11 ಜನಿಸಿದ ಪ್ರಭಾಕರ್ ಶಾಸ್ತ್ರಿ ಬಾಲ್ಯದಿಂದಲೇ ತಾತ ಲಕ್ಷ್ಮೀ ನರಸಿಂಹನವರ ಮೂಲಕ ಸಾಂಪ್ರದಾಯಿಕ ಶಿಕ್ಷಣದ ಪರಿಚಯ ಮಾಡಿಕೊಳ್ಳುತ್ತಾರೆ. ತಾತನವರಿಂದ ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಭಾಷೆಗಳನ್ನು ಕಲಿತು ಚಿಕ್ಕಂದಿನಲ್ಲೇ ಪಡೆದ ಸಂಗೀತದ ಪಾಠ ಅವರ ನೆರವಿಗೆ ಬರುತ್ತೆ. ಕಡು ಬಡತನದ ಬವಣೆಗೆ ತುತ್ತಾದ ಶಾಸ್ತ್ರಿಗಳು ಚಿಕ್ಕ ವಯಸ್ಸಿನಲ್ಲೇ ಬಯಲು ನಾಟಕಗಳನ್ನು ನೋಡಲು ಆರಂಭಿಸುತ್ತಾರೆ. ಸಿಬಿ ಮಲ್ಲಪ್ಪನವರ ನಾಟಕ ಕಂಪನಿಗೆ 7 ವಯಸ್ಸಿನಲ್ಲಿ ಸೇರಿಕೊಂಡ ಇವರು ತಮ್ಮ 11 ವಯಸ್ಸಿನಲ್ಲೇ ರಾಜ ಸ್ಯಾಂಡೋ ಅವರ ಬಳಿ ಸಂಕಲನ ಸಹಾಯಕರಾಗಿ ಸೇರಿಕೊಳ್ತಾರೆ. ಈ ನಡುವೆ 10 ಪೌರಾಣಿಕ ನಾಟಕಗಳನ್ನು ಸಹ ಬರೀತಾರೆ. ಗಂಗೆ ಗೌರಿ ನಾಟಕದಲ್ಲಿ ನಾರದನ ಪಾತ್ರ ಅಭಿನಯಿಸಿ ಜನರ ಮನಸ್ಸನ್ನು ಗೆಲ್ತಾರೆ. ವೃತ್ತಿ ರಂಗಭೂಮಿಯ ಲಕ್ಷ್ಮೀ ಸಾನಿ ಕಂಪನಿಯ ನಾಟಕಗಳಲ್ಲಿ ಕಾಣಿಸಿಕೊಳ್ತಾರೆ. ಕಾಳಿದಾಸ ನಾಟಕದಲ್ಲಿ ಭೋಜರಾಜನ ಪಾತ್ರದಿಂದ ಪ್ರೇಕ್ಷಕರಿಗೆ ಗುರುತಿಸಲ್ಪಡ್ತಾರೆ. 2.5 ದಶಕಗಳಲ್ಲಿ ಹಲವಾರು ನಾಟಕ ಕಂಪನಿಗಳಲ್ಲಿ ದುಡಿದು 50 ಮಿಗಿಲಾಗಿ ಪಾತ್ರಗಳನ್ನು ಹೆಸರು ಮಾಡ್ತಾರೆ. ಅಪಾರ ಜ್ಞಾಪಕ ಶಕ್ತಿಯನ್ನು ಸಹ ಹೊಂದಿರ್ತಾರೆ. ಅವರ ನಾಟಕ ರಚನೆ ಹೇಗಿತ್ತು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಈಗ ಅವರ ರಚಿಸಿದ ರಂಗನಾಯಕಿ ಚಿತ್ರದ ಮತ್ತೊಂದು ಹಾಡನ್ನು ಕೇಳೋಣ.

ಇನ್ನು ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರು ಪ್ರಮುಖವಾಗಿ ಮೂರು ನಾಟಕಗಳನ್ನು ರಚನೆ ಮಾಡ್ತಾರೆ. ಅದರಲ್ಲಿ ಸ್ವರ್ಣ ಸೀತಾ, ಪ್ರತೀಕಾರ, ಪ್ರಚಂಡ ರಾವಣ ಮುಖ್ಯವಾದವುಗಳು. ಪ್ರಚಂಡ ರಾವಣ ನಾಟಕ ಕನ್ನಡ ರಂಗಭೂಮಿಯಲ್ಲಿ

ಇನ್ನು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಚಿತ್ರರಂಗ ಪ್ರವೇಶ ಹೇಗಾಗುತ್ತೆ? ನಿರ್ದೇಶಕ ಶಂಕರ್ ಸಿಂಗ್ ಅವರ ಕೃಷ್ಣಲೀಲಾ ಚಿತ್ರಕ್ಕೆ ಮೊದಲ ಬಾರಿ ಹಾಡುಗಳನ್ನು ರಚಿಸಿದ ಪ್ರಭಾಕರ್ ಶಾಸ್ತ್ರಿ ಭಾಗ್ಯೋದಯ ಚಿತ್ರಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆ ಗೀತೆಗಳನ್ನು ರಚಿಸುವ ಮೂಲಕ ಪೂರ್ಣ ಪ್ರಮಾಣದ ಚಿತ್ರ ಸಾಹಿತ್ಯ ಆಗ್ತಾರೆ. ಬಿ ಆರ್ ಪಂತುಲು ಅವರ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯ ಖಾಯಂ ಬರಹಗಾರರಾಗಿ ಶ್ರೀಕೃಷ್ಣ ದೇವರಾಯ ಚಿತ್ರದವರೆಗೂ ಸೇವೆ ಸಲ್ಲಿಸ್ತಾರೆ. ಹಲವು ಅತ್ಯುತ್ತಮ ಚಿತ್ರಗಳಿಗೆ ಕಾರಣೀಭೂತರಾಗ್ತಾರೆ. ಭಲೇ ಭಟ್ಟ, ಸುಭದ್ರ ಕಲ್ಯಾಣ

ಸಮರ್ಪಣ ಎಂಬ ಎರಡು ಚಿತ್ರಗಳನ್ನು ನಿರ್ದೇಶಿಸುತ್ತಾರೆ. 1963 ತಾವೇ ಸತೀಶ್ ಶೆಟ್ಟಿ ಚಿತ್ರ ನಿರ್ಮಿಸಿ ನಿರ್ದೇಶಿಸುತ್ತಾರೆ. ವಾಸ್ತವವಾಗಿ ಈ ಚಿತ್ರವನ್ನು ದೇವಿ ಫಿಲ್ಮ್ಸ್ ಸಂಸ್ಥೆ ನಿರ್ಮಿಸಬೇಕಿತ್ತು. ಕಾರಣಾಂತರಗಳಿಂದ ಕೊನೆಯ ಕ್ಷಣದಲ್ಲಿ ಹಿಂತೆಗೆತಾರೆ. ಇದನ್ನು ತಮ್ಮ ಸ್ವಾಭಿಮಾನದ ಪ್ರಶ್ನೆ ಎಂದು ಭಾವಿಸಿದ ಶಾಸ್ತ್ರಿಗಳು ನಿರ್ಮಾಣಕ್ಕೂ ತೊಡಗಿದರೆಂದು ಹೇಳಲಾಗುತ್ತೆ. ದಕ್ಷಿಣ ಭಾರತದ ಅಂದಿನ ಖ್ಯಾತ ನಟಿ ಸಾಹುಕಾರ್ ಜಾನಕಿ ನಾಯಕಿಯಾಗಿದ್ದ ಈ ಚಿತ್ರದಲ್ಲಿ ರಾಜ್ಕುಮಾರ್ ನಾಯಕ ಮತ್ತು ಖಳನಾಯಕನ ಎರಡೂ ಪಾತ್ರಗಳಲ್ಲಿ ಅಪಾರ ಯಶಸ್ಸನ್ನು ಹೊಂದಿರ್ತಾರೆ. ರಾಜ್ಕುಮಾರ್ ಅವರ ಮಾಂತ್ರಿಕನ ಮೇಕಪ್ ಶ್ಯಾಮಲಾ ದಂಡಕವನ್ನು ಒಂದು ತಂತ್ರವಾಗಿ ಬಳಸಿಕೊಂಡು ಕ್ರಮ ಹಾಗೂ ಜನಪ್ರಿಯ ಗೀತೆಗಳು ಚಿತ್ರದ ಯಶಸ್ಸಿಗೆ ಕಾರಣವಾಗ್ತವೆ. ಹೀಗಿದ್ದು ಶಾಸ್ತ್ರಿಗಳು ಮತ್ತೆ ಚಿತ್ರ ನಿರ್ಮಾಣದತ್ತ ಆಸಕ್ತಿ ತೋರಿಸಲ್ಲ. ಇವರೇ ನಿರ್ದೇಶಿಸಿದ ರಚಿಸಿದ ಸತೀಶಕ್ತಿ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಗಾಯಕಿ ಎಸ್ ಜಾನಕಿ.

ಪ್ರಭಾಕರ ಶಾಸ್ತ್ರಿಗಳ ಗೀತೆಗಳಲ್ಲಿ ನೂತನ ರೀತಿಯ ಪ್ರತಿಭೆಗಳನ್ನು ಅಳವಡಿಸಿರುತ್ತಾರೆ. ಇದಕ್ಕೆ ಕೆಲವು ನಿದರ್ಶನಗಳು ಇವೆ. ಜಲಲ ಜಲಲ ಜಲಲ ಧಾರೆ ವಾಲ್ಮೀಕಿ ಚಿತ್ರದ ಒಂದು ಅತ್ಯುತ್ತಮ ಸಾಹಿತ್ಯ ರಚನೆಯುಳ್ಳ ಗೀತೆ. ಹಾಗೆ ಒಲವಿನ ಯಮುನಾ ನದಿ ಹರಿದಿದೆ ರಾಧಾ ಮಾಧವರು ಅವರ ಅಮರ ಪ್ರೇಮಿಗಳು. ಮನವೆಲ್ಲ ಮಯಮರವ ಬೃಂದಾವನ ಅವರ ಗೀತ ಪರಂಪರೆಯ ಬೆನ್ನೆಲುಬು. ಚಿತ್ರದ ಚಿತ್ರದಿ ಚಿತ್ರವ ಬರೆದವಳು. ಸತಿಪತಿ ಗೊಲಿದ ರತಿಪತಿ ಗಾನ. ಗಾಂಧಾರ ಭಾಷೆಯ ಹಕ್ಕಿಗಳಿಂಚರ. ಹಾಗೆಯೇ

0: ಪದದ ಹೇರಳ ಬಳಕೆ ಇವರ ಗೀತೆಗಳಲ್ಲಿ ಕಾಣಬಹುದು. ಉದಾಹರಣೆಗೆ ಕೆಳಗಿನ ಕೆಲವು ಗೀತೆಗಳು.
1: ಒಲವಿನ ಪ್ರಿಯಲತೆ ಅವಳದೇ ಚಿಂತೆ,
0: ಹಾಗೇನೆ
1: ಒಲವೇ ನಮ್ಮ ಒಲಿದಂತೆ,
0: ಹಾಗೆ
1: ಒಲವಿನ ಸವಿಯ ಸವಿಯುವ ಶುಭ ದಿನ, ಒಲವಿನ ಪೂಜೆಗೆ ಒಲವೇ ಮಂದಾರ,
0: ಈ ಹಾಡುಗಳು. ಹಾಗೆ ಶಾಸ್ತ್ರಿಯವರ ಒಟ್ಟು ಸುಮಾರು 380 ಕನ್ನಡ ಚಿತ್ರಗೀತೆಗಳನ್ನು ರಚಿಸ್ತಾರೆ. ಇವರೇ ರಚಿಸಿದ, ನಾನು ಹೇಳಿದ ವಾಲ್ಮೀಕಿ ಚಿತ್ರದ ಈ ಹಾಡನ್ನು ಕೇಳಿ.

ಇಂಥ ಮಹಾನ್ ಸಾಹಿತಿ, ಚಿತ್ರಸಾಹಿತಿ ಹಾಗೂ ಮೇರು ವ್ಯಕ್ತಿತ್ವದ ಪ್ರಭಾಕರ ಶಾಸ್ತ್ರಿಗಳು 1989 ನಿಧನ ಹೊಂತಾರೆ. ಕೆಳಗರಿ ಇದಾಗಿತ್ತು ಸಿನಿ ಪ್ರಪಂಚದ ಕಣಗಲ್ ಪ್ರಭಾಕರ ಶಾಸ್ತ್ರಿ ಅವರ ಕೊಂಚ ಮಾಹಿತಿ. ನಿಮಗೆ ಇಷ್ಟ ಆಯಿತು ಅಂತ ಈ ಕಾರ್ಯಕ್ರಮದ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ಅವರೇ ರಚಿಸಿದ ಸಾಕ್ಷಾತ್ಕಾರ ಚಿತ್ರದ ಈ ಹಾಡನ್ನು ಕೇಳಿ.

0: ಇದುವರೆಗೂ ಕಾರ್ಯಕ್ರಮ ಸಿನಿ ಪ್ರಪಂಚ ಕೇಳಿದಿರಿ. ನಡೆಸಿಕೊಟ್ಟವರು ಹೆಚ್ಇ ಗಣೇಶ್ ಬಾಬು.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:30 ಇನ್ನು ಮುಂದೆ ಕೇಳಿ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ. ಕೆಳಗಡೆ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640073, ಮತ್ತೊಂದು ಮೊಬೈಲ್ ಸಂಖ್ಯೆ 9141970772, 9448640273 ಆ್ಯಂಡ್ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನೇರವಾಗಿ ನನ್ನ ಜೊತೆ ಭಾಗವಹಿಸಬಹುದು. ಹಾಗೆ ಕೇಳುಗರೆ ಗಮನಿಸಿ, ಒಬ್ಬರಿಗೆ ಒಂದು ಅವಕಾಶ. ಸಾಕಷ್ಟು ಕೇಳುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ತಾವು ಇವರಿಗೆ ಅವಕಾಶ ಕೊಡಿ ಅಂತ ತಮ್ಮಲ್ಲಿ ನನ್ನ ಒಂದು ಮನವಿ. ಹಾಗೆ ಯಾವುದೇ ಅಶ್ಲೀಲ ಹಾಡುಗಳಾಗಲಿ, ನಿಂದಿಸುವ ಹಾಡುಗಳಾಗಲಿ ಹಾಡುವಂತಿಲ್ಲ, ಪಲ್ಲವಿ ಮಾತ್ರ ಹಾಡಿ ಅಂತ ಹೇಳ್ತಾ ಈಗ ಒಂದು ಹಾಡನ್ನು ಹೇಳಿ ಅದರ ಕೊನೆಯ ಪದಕ್ಕೆ ನಿಲ್ಲಿಸ್ತೇನೆ. ಅದರಿಂದ ಮುಂದಿನ ಪದದಿಂದ ನೀವು ಹಾಡಿ.

0: ಅಕ್ಷರಕ್ಕೆ ನಿಂತಿದೆ.
1: ಹಲೋ,
2: ಹಲೋ,
1: ನಮಸ್ಕಾರ.
2: ನಮಸ್ತೆ ಸರ್.
1: ತಮ್ಮ ಹೆಸರು ಹೇಳಿ.
2: ಗೌರಮ್ಮ ಸರ್, ದಾನಕೊಂಡದಿಂದ.
1: ಗೌರಮ್ಮ ಅವರಿಗೆ ಟಾ ಅಕ್ಷರ ಬಂದಿದೆ, ಟಾ ಇಂದ ಹಾಡಿ. ತೂ ಅಲ್ಲ, ತಾಲ ತಾಲ ತಾಲ ಟಾ ಟೀ ಟಾ. ಎಷ್ಟು ಹಾಡ್ಬೇಕು ಟಾ ಅಲ್ಲಿ? ಟಾ ಟೂ ಟೇ ಟೈ. ಗೊತ್ತಾಗ್ತಿಲ್ವಾ? ಓಕೆ, ಪ್ರಯತ್ನ ಪಡಿ. ಕರೆ ಮಾಡಿದ್ಕೆ ಧನ್ಯವಾದ. ಹಲೋ, ಸ್ವಲ್ಪ ಸ್ವಲ್ಪ ರೇಡಿಯೋನ ದೂರ ಬರ್ತೀರಾ?
3: ಹಲೋ ಸರ್,
1: ಹೇಳಿ. ತಮ್ಮ ಹೆಸರು ಹೇಳಿ.
3: ತಿಪ್ಪಮ್ಮ ನಡರಾಜ್ ಸರ್.
1: ತಿಪ್ಪಮ್ಮ ಅವರೇ, ಸ್ವಲ್ಪ ರೇಡಿಯೋನ ದೂರ ಬನ್ನಿ.
3: ಹ್ಞೂ ಸರ್.
1: ಹೇಳಿ, ಈಗ ಟಾ ಅಕ್ಷರದಿಂದ ಹಾಡಿ.
3: ಟಾ ಬದಲು ಟಾ ಹೇಳೋಣ ಸರ್.
1: ಟಾ ಸಾಕಷ್ಟು ಹಾಡಿದೆ. ಟಾ ಸಾಕಷ್ಟು ಹಾಡಿದೆ. ಧನ್ಯವಾದಗಳು ತಮಗೆ, ಪ್ರಯತ್ನ ಪಡಿ. ಹಲೋ, ನಮಸ್ಕಾರ. ತಮ್ಮ ಹೆಸರು ಹೇಳಿ. ಕೆನೂರಿಲ್ಲಿ ಅವರಿಗೆ ಟಾ ಅಕ್ಷರ ಬಂದಿದೆ. ಮೂರು ಕೇಳುಗರು ವಿಫಲರಾಗಿದ್ದಾರೆ. ಟಾ ಇಂದ ಸಾಕಷ್ಟು ಹಾಡು ಬರುತ್ತೆ. ಹೇಳಿ.
4: ಟಿಕ್ ಟಿಕ್ ಟಿಕ್ ಟಿಕ್ ಬರುತ್ತಿದೆ ಕಾಲ, ಮುಗಿಬಿಟ್ಟು ನಿಲ್ಲ ಮೋಸದ ಜಾಲ.
1: ವೇಷವ ಕಳಚಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ, ಮಾನವ ಗೌರವ ನಿನಗಿಲ್ಲ. ಎಚ್ಚರಿಕೆ ಮಾನವ ಎಚ್ಚರಿಕೆ. ಪ್ರಯತ್ನ ಪಟ್ಟಿದ್ರಿ, ಆಡಿದ್ದು ಧನ್ಯವಾದಗಳು ತಮಗೆ. ಹಲೋ,
5: ಹಲೋ, ನಮಸ್ತೆ.
1: ಹಲೋ,
6: ಹಲೋ,
1: ನಮಸ್ಕಾರ.
6: ನಮಸ್ತೆ.
1: ಹೇಗಿದ್ರಿ ಮೇಡಮ್? ಹೇಗಿದ್ರಿ? ಆರೋಗ್ಯ ಹೇಗಿದೆ? ಕಳೆದ ವಾರ ತಮ್ಮ ಆರೋಗ್ಯ ಸ್ವಲ್ಪ ಚೆನ್ನಾಗಿರಲಿಲ್ಲ.
6: ಈಗ ತುಷಾರಿಲ್ಲ, ಈಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ.
1: ಈಗ ವಾಯ್ಸ್ ಚೆನ್ನಾಗಿ ಬರ್ತಾ ಇದೆ. ಸಂತೋಷ. ಈಗ ಕಾ ಅಕ್ಷರದಿಂದ ಹಾಡಿ.
6: ಕಾ
1: ಅಲ್ವಾ?
6: ಕಾ.
1: ಎಸ್ ಎಸ್, ಕಾ ಕಾ ಕಾ ಹೌದು ಕಾ.
6: ಓಕೆ,

0: ಮುಂದೆ ಕಾಸು ತಾರೆ ಬಿಂದಿಗೆಯ ಬಿಸಿಯಾಗಿರುತ್ತೆ.
1: ಚೆನ್ನಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ.
0: ಥ್ಯಾಂಕ್ ಯು.

0: ಹಲೋ
1: ಹಲೋ
0: ರಾಜ್ ಕಿರಣ್ ಅವರು.
1: ರಾಜಧಾನಿಯಿಂದ ರೇಡಿಯೋ ರಾಜ್ ಕಿರಣ್ ಸರ್.
0: ಕಳೆದ ಎರಡು ವಾರಗಳಿಂದ ತಮ್ಮ ಧ್ವನಿ ಇಲ್ಲ.
1: ಇಲ್ಲ, ಸ್ವಲ್ಪ ಮನಸ್ತಾಪ ಆಗಿತ್ತು.
0: ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲ ಭಾಗವಹಿಸಿದ್ರೆ ಸರ್ ಸಂತೋಷ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಗಣೇಶ್ ಬಾಬುರ್ ಧ್ವನಿ ಕೇಳಿ ಬಹಳ ಮಳೆ ಬಂದಂಗ ಆಯ್ತು ನನಗೆ.
0: ತಮ್ಮ ಧ್ವನಿ ಕೇಳಿ ಎರಡು ವಾರದಿಂದ ಧ್ವನಿ ಇಲ್ಲ, ತಮಗೂ ನಮಗೂ ಬೇಜಾರಾಗಿತ್ತು. ಇವಾಗ ತಮ್ಮ ಧ್ವನಿ ಬಂದಿದೆ, ಬಹಳ ಸಂತೋಷ ಆಯ್ತು ಸರ್. ಇವತ್ತು ಯಾ ಅಕ್ಷರದಿಂದ ಹಾಡಿ ಸರ್?
1: ನೋಡಿ ನೋಡಿ ಬರ್ತೀರಾ?
0: ಹ್ಮ್
1: ಕೊಟ್ಬಿಡ್ತೀರಾ?

0: ಇದೆ. ಹಳೆ ಹಾಡು ಅಂದ್ರೆ ನಿಮಗೆ ತುಂಬಾ ಇಷ್ಟ. ನೀವು ಚಿತ್ರದ ಹೆಸರು ಹೇಳಬೇಕು ಸಾಧ್ಯವಾದಲ್ಲಿ ಗಣೇಶ್ ಬಾಬು.
1: ಸಾಧ್ಯಷ್ಟು ಹೇಳಿದ್ದೀನಿ ನಾನು, ವಾಲ್ಮೀಕಿ ಚಿತ್ರದ ಹಾಡು, ಅವ್ರು ರಚಿಸಿದ ಹಾಡುಗಳು ಯಾವುದು ಅಂತ ಹೇಳಿದ್ದೀನಿ.
0: ಈಗ ನಾನು ಹಾಡುವಂತ ಹಾಡಿದ
1: ಹೇಳಿ, ಪ್ರಯತ್ನ ಪಡುವೆ.
0: ಯಾರಲ್ಲೂ ಹೇಳ್ಬೇಡಿ, ನನಗೆ ಮಾತ್ರ ಹೇಳಿ.
1: ಆಯ್ತು.
0: ಯಾರಲ್ಲೂ ಹೇಳಬೇಡ, ಊರ

0: ಫುಲ್ ಹಡೆ ಹಡಿದ್ರಿ. ಓಕೆ ಸರ್, ಓಕೆ ಸರ್, ಬಹಳ ಚೆನ್ನಾಗಿ ಆಡಿದ್ರಿ. ಅದು
1: ಯಾವ್ದಂತ ಗೊತ್ತಾಯ್ತರ ಸರ್?
0: ಅದು ಬಹುಶಃ ಎಲ್ಲರೇಶ್ವರಿ ಹಾಡಿರ್ಬೋದು ಅಂತ ನಾನು ಅನ್ಕೋತೀನಿ.
1: ನೋಡಿ ನೋಡಿ, ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಕರೆಕ್ಟ್ ನಿಮ್ಮ ಇದು. ಆದ್ರೆ ಕವಲೆರಡು ಕುಲ ಒಂದು.
0: ಎಸ್ ಸರ್, ಹೌದು. ಇವ್ರು ನಮ್ಮ ರಾಜ್ಕುಮಾರ್ ಅವರು ನಟಿಸಿರುವಂತಹ ಚಿತ್ರವಾದ
1: ಇಂತ ಹಾಡುಗಳನ್ನ ಕೇಳಿಸೋಕೆ ಗಣೇಶ್ ಬಾಬು, ಹಾಡೋದಿಕ್ಕೆ ರಾಜ್ ಕಿರಣ್.
0: ಎಂತ ದೊಡ್ಡ ಮಾತು ಹೇಳ್ಬಿಟ್ರಿ ತಾವು.
1: ನಿಜವಾಗ್ಲೂ ನಿಮಗಿರೋ ರುಚಿ ಜೊತೆಗೆ ನಮ್ಮ ರುಚಿ ಸೇರಿ ಅಭಿರುಚಿ ಆಗ್ಬಿಡುತ್ತೆ.
0: ಥ್ಯಾಂಕ್ ಯು ಸರ್, ತಮ್ಮ ಅಭಿಮಾನಕ್ಕೆ ಧನ್ಯವಾದ ನನಗೆ. ಥ್ಯಾಂಕ್ ಯು ಸರ್, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದಗಳು ತಮಗೆ ಮತ್ತೊಮ್ಮೆ.
1: ಧನ್ಯವಾದ ಗಣೇಶ್ ಬಾಬುರ.
0: ಹಲೋ,
2: ಹಲೋ, ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ.
2: ಜ್ಯೋತಿ ಲಕ್ಷ್ಮಿ, ಚಿಕ್ಕನಕೆರೆಯಿಂದ.
0: ಜ್ಯೋತಿ ಲಕ್ಷ್ಮಿ ಅವರಿಗೆ ಮಾ ಅಕ್ಷರ ಬಂದಿದೆ, ಮಾ ಇಂದ ಹಾಡಿ. ಮಾ ಇಂದ ಸಾಕಷ್ಟು ಹಾಡಿದೆ. ನೋಡ್ರಿ, ಮಾ ಮೀಮು ಮೌನ. ಹೇಳಿ. ಮನಸ್ಸಿಗೆ ಸಂಬಂಧಿಸಿದ ಹಾಡು ಹೇಳ್ಬೋದು, ಮೌನಕ್ಕೆ ಸಂಬಂಧಿಸಿದ ಹಾಡು ಹೇಳ್ಬೋದು.
2: ಮನಸ್ಸೇ ಎಂತ ಮನಸ್ಸೇ ಮನಸ್ಸೇ ಹಳೆ ಮನಸ್ಸೇ ಮನಸ್ಸಿನಿಂದಲೇ ಮನಸ್ಸು ಮಾಡಿದೆ ಯಾವ ಮನಸ್ಸಿಗೆ ನೀ ಮನಸ್ಸು ನೀಡಿದೆ ಮನಸ್ಸಿಂದ ಮನಸ್ಸಿಗೆ
0: ಮನಸ್ಸೇ ಓ ಮನಸ್ಸೇ ಇಲ್ಲ ಮನಸ್ಸೇ ಮನಸ್ಸೇ ಓ ಎವಳ ಮನಸ್ಸೇ. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡು ಹೇಳಿದ್ರಿ, ಎಲ್ಲಿ ನಿಲ್ಸಿದ್ರಿ ಕೊನೆಗೆ ನೀವು? ಸಾಗ ನಿಲ್ಸಿದ್ರ? ದಾಗೆ. ಧನ್ಯವಾದಗಳು ತಮ್ಗೆ. ಹಲೋ,
3: ಹಲೋ, ನಮಸ್ಕಾರ ಗಣೇಶ್ ಸರ್.
0: ನಮಸ್ಕಾರ ಭೀನಾ ವಸಂತ್ರ ಅವರು, ಬಹಳ ದಿನ ಆಯ್ತು ತಮ್ಮ ಧ್ವನಿ ಕೇಳಿ. ಮಾಡಿದ್ರಿ ಇವತ್ತಿನ ತಮಗೆ ದ ಅಕ್ಷರ ಬಂದಿದೆ. ಭಾವಗೀತೆ, ಭಕ್ತಿ ಗೀತೆ, ಜನಪದ ಗೀತೆ ಎಲ್ಲ ಹಾಡ್ಬೋದು.
3: ದೂರ ಬಹು ದೂರ ಜನದೆಲೆಗಳ ಮೇಲು ಕುಣಿದಾಡಿ ಬಳಲಿಕೆ ತೊಳಲಿಕೆ ಗಲದೆಲ್ಲದು ಗೆಲುವಿನ ಉಳಿಗಳ ಹಾಡಿ ಒಲುಮೆಯ ಮಾತಾಡಿ
0: ಮಾತಾಡಿ. ಬಹಳ ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ. ಹಲೋ,
1: ಹಲೋ,
0: ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ ಸರ್. ನಮಸ್ಕಾರ
3: ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ.
0: ಎಲ್ಲಿಂದ ಕರೆ ಮಾಡ್ತಿದ್ರಿ ನೀವು?
3: ಸರ್, ನಾನು ಚಿತ್ರದುರ್ಗದ ಪಕ್ಕ ಮದಕರಿಪುರದಿಂದ ಕರೆ ಮಾಡ್ತಾ ಇದ್ದೀವಿ.
0: ತಾವೇನ್ ಮಾಡ್ಕೊಂಡಿದ್ದೀರಿ
3: ಸರ್? ನಾವು ಸ್ಟಾಫ್ ನರ್ಸ್ ಸರ್.
0: ಸ್ಟಾಫ್ ನರ್ಸ್.
3: ಹಾ ಸರ್.
0: ಬಿಡುವಿನ ವೇಳೆಯಲ್ಲಿ ನಮ್ಮ ಚಿತ್ರದುರ್ಗದ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಾ ತಾವು?
3: ಹಾ ಸರ್, ಕೇಳ್ತಾ ಇರ್ತೀವಿ.
0: ಯಾವ್ಯಾವ ಕಾರ್ಯಕ್ರಮ ತಮಗೆ ಇಷ್ಟ ಆಗುತ್ತೆ?
3: ಬಹಳ ಇಷ್ಟ ಆಗುತ್ತೆ ಸರ್ ನಮ್ಗೆ. ಮತ್ತೆ ವಾರ್ತಾ ಪ್ರಸಾರ

0: ಲಭ್ಯ ಅಂತ ಇರ್ತೀನಿ. ಅದರಿಂದ ತುಂಬಾ ಇಷ್ಟ ಆಗುತ್ತೆ ಸರ್, ನಾನು ಡೈಲಿ ಕೇಳ್ತಾ ಇದ್ದೀನಿ.
1: ಬಹಳ ಸಂತೋಷ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪಲ್ಲವಿ ಅಂತ್ಯಕ್ಷರಿ ಕಾರ್ಯಕ್ರಮದಲ್ಲಿ ಮೊದಲೆಲ್ಲ ಭಾಗವಹಿಸಿದ್ರ? ಹಲೋ, ಕುಕ್ಕರಿಯಲ್ಲಿ ವ್ಯತ್ಯಯ ಆಯ್ತು ಅವರಿಗೆ, ಮತ್ತೆ ಸಂಪರ್ಕದಲ್ಲಿ ಬರಲಿ ಅಂತ ಕೇಳ್ದ. ಹಲೋ.

0: ಹಲೋ
1: ಹಲೋ
0: ನಮಸ್ಕಾರ
1: ನಮಸ್ತೆ ಸರ್
0: ತಮ್ಮ ಹೆಸರು ಹೇಳಿ
1: ಅಶ್ವಿನಿ ಅಂತ
0: ಎಲ್ಲಿಂದ ತಾವು
1: ಚಿತ್ರದುರ್ಗದಿಂದ
0: ಅಶ್ವಿನಿ ಅವರಿಗೆ ಡಾ ಅಕ್ಷರ ಬಂದಿದೆ ಡಾ ಇಂದ ಹಾಡಿ ಡಾ ಡೂ ಡೂ ಡಾ ಡಿ ಡಾ ಡಾ ದಾಲ ದಾಲ ಡಾ ಡಾ ಡಾ
1: ಡಮ್ಮರಿ ಡಮ್ಮಮ್ಮ
0: ಅಷ್ಟೇ ಅಷ್ಟೇನಾ ಪ್ರಯತ್ನ ಪಟ್ಟಿದ್ರ ಹ್ಮ್ ಧನ್ಯವಾದಗಳು ಹಲೋ
2: ನಮಸ್ತೆ ಸರ್
0: ನಮಸ್ತೆ ಹೆಸರು ಹೇಳಿ ತಮ್ಮ ಹೆಸರು
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್
0: ಸುಬ್ರಹ್ಮಣ್ಯ ಜಯಂತ ಅವರಿಗೆ ಡಾ ಅಕ್ಷರ ಬಂದಿದೆ ಡಾ
2: ನಾನು ಡ್ಯಾಡಿ ತೋಸಿ ಬುಲ್ಲಕ್ಕಿ ಬಸ್ ಬರ್ತಾನೆ ಡ್ಯಾಡಿ ತೋಸ ಬರ್ತಾನೆ
0: ನಾ ಬಾಂಗಲ್ಯಂ ತಂತು ನಾನೇನ ಚಿತ್ರದ ಹಾಡನ್ನ ಹಾಡಿದ್ರಿ
2: ಸರ್ ಗೀತ ಯಾರು ಹಾಡಿಲ್ಲ ಸರ್ ಇಷ್ಟು ದಿನ ಅಂತ್ಯಾಕ್ಷರ ಇಲ್ಲ ಅದಕ್ಕೆ ಇದೆ ಒಂದು ಗೀತ ತಗೊಂಡೆ
0: ಹಾಗೆ ಪರವಾಗಿಲ್ಲ ಪ್ರಯತ್ನ ಪಟ್ಟು ಚೆನ್ನಾಗಿ ಹಾಡಿದ್ರಿ ಕರೆ ಮಾಡಿ ಹೇಳಕ್ಕೆ ಧನ್ಯವಾದ ತಮಗೆ
2: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು
0: ಹಲೋ

0: ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ ಸರ್, ತಮ್ಮ ಹೆಸರು? ಇನ್ನೊಮ್ಮೆ ಹೇಳಿ ಸರ್. ದೇವರಾಜ್ ಅವರು. ಓಕೆ, ದೇವರಾಜ್ ಅವರಿಗೆ ನಾ ಅಕ್ಷರ ಬಂದಿದೆ. ನಾ ಲಾಗ್ ನಿಲ್ಸಿದ್ರ? ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ. ಲಾಗ್ ನಿಲ್ಸಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ ತಮ್ಗೆ. ಹಲೋ, ನಮಸ್ಕಾರ. ಕೀರ್ತನಾ? ಯಾರು? ನಿಶ್ಚಿತ. ವೆರಿ ಗುಡ್. ನಿಶ್ಚಿತ ಎಲ್ಲಿಂದ? ನಿಶ್ಚಿತ ಅವರು ಏನ್ ಮಾಡ್ಕೊಂಡಿರೋದು? ಸೆವೆಂತ್ ಸ್ಟ್ಯಾಂಡರ್ಡ್. ಎಲ್ಲಿ ಓದ್ತಾ ಇದ್ದೀರಿ?
2: ಗುರುಕುಲ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ.
0: ನಮ್ಮ ಕಾರ್ಯಕ್ರಮಗಳಲ್ಲಿ ಎಲ್ಲ ಕೇಳ್ತಾ ಇರ್ತೀರಾ ನೀವು? ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ? ನಿಮ್ಮ ಮಕ್ಕಳಿಗಾಗಿ ಕಾರ್ಯಕ್ರಮ ಸಾಕಷ್ಟು ಇದೆಯಲ್ಲ, ಅದೆಲ್ಲ ಭಾಗವಹಿಸ್ತೀರಿ? ಭಾನುವಾರ ಇರುತ್ತೆ 10 ಗಂಟೆ. ಎಷ್ಟು? 10 ಗಂಟೆಯಿಂದ. ಆಮೇಲೆ ನಾಳೆನೂ ಇದೆ ನಿಮಗಾಗಿ, ಅದರಲ್ಲೆಲ್ಲ ಭಾಗವಹಿಸ್ಬೇಕು. ಈಗ ಲಾ ಅಕ್ಷರದಿಂದ ಹಾಡ್ತೀರಿ?
2: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ನೀನೇ ತಂದಾನೆ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
0: ಸಹಜ ಹಾಡಿದ್ರಿ, ಬಹಳ ಚೆನ್ನಾಗಿ ಹಾಡಿದ್ರಿ. ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ.
2: ಧನ್ಯವಾದ.
0: ಹಲೋ.

0: ಹಲೋ
1: ನಮಸ್ಕಾರ.
0: ನಮಸ್ಕಾರ ಗಣೇಶ್ ಬಾಬುರಿಗೆ.
1: ನೀ ಪರಮೇಶ್ವರಯ್ಯ ಅವರು?
0: ಹೌದು ಸರ್.
1: ಹೇಗಿದ್ದೀರಿ ಸರ್?
0: ಚೆನ್ನಾಗಿದ್ದೀರಿ ಸರ್?
1: ಹ್ಮ್, ಚೆನ್ನಾಗಿದ್ದೀನಿ. ತಾವು ಸರ್?
0: ಚೆನ್ನಾಗಿದ್ದೀನಿ.
1: ಈಗ ರಾ ಅಕ್ಷರ ಬಂದಿದೆ ಸರ್, ರಾಯಿಂದ ಹಾಡಿ.
0: ನಾನು ಯಾರು ಸಿಗುತ್ತಿರೋ ಅಂತ ಕಾಯ್ತಾ ಇದ್ದೆ, ಯಾಕೆಂದ್ರೆ ನಾನೊಂದು ಹಾಡನ್ನ ರಚನೆ ಮಾಡಿದ್ದೆ.
1: ಯಾಯಿಂದ?
0: ಹ್ಮ್,
1: ಹಾಡಿ. ರಚನೆ ಹಾಡಿದ್ರ? ರಚನೆ ಮಾಡಿದ್ರ?
0: ರಚನೆ ಮಾಡಿರುವಂತದ್ದು ಈಗಿನ ವಾತಾವರಣ ತಕ್ಕಂತೆ.
1: ಹ್ಮ್, ಹಾಡಿ.
0: ಎಂತ

0: ರೈತರ ಬಗ್ಗೆ ಬಹಳ ಸೊಗಸಾಗಿ ರಚನೆ ಮಾಡಿದಿರಿ ತಾವು. ಮಳೆಯ ಆಟ, ಮಳೆಯ ಆಟ, ಬರಗಾಲದ ಪರಿಸ್ಥಿತಿಯಲ್ಲಿ ಹಾಡನ್ನ ರಚನೆ ಮಾಡಿದಿರಿ. ಇಲ್ಲ, ಬಹಳ ಒಳ್ಳೆ ಸೊಗಸಾಗಿ ಹಾಡಿದ್ರಿ ಸರ್. ಯಾಕಂದ್ರೆ ಪಲ್ಲವಿ ಅಂತ್ಯಕ್ಷರಿ ಕಾರ್ಯಕ್ರಮದಲ್ಲಿ ಸೀಮಿತ ಅವಧಿ ಅಂತ ಇರ್ತದೆ, ಸಾಕಷ್ಟು ಕೇಳುಗರು ಕರೆ ಮಾಡ್ತಿರ್ತಾರೆ. ಹೌದು ಸರ್. ಹಾಗೆ ಎಲ್ಲಿಗೆ ನಿಲ್ಸಿದ್ರಿ ತಾವು? ಎಲ್ಲಿಗೆ ನಿಲ್ಸಿದ್ರಿ? ಯಾವ ಅಕ್ಷರಕ್ಕೆ ನಿಲ್ಸಿದ್ರಿ? ಗಾ ನಿಲ್ಸಿದ್ರ? ಓಕೆ, ಕರೆ ಮಾಡಿ ತಾವೇ ರಚಿಸಿ ಹಾಡಿದ ಹಾಡಿಗೆ ಧನ್ಯವಾದಗಳು. ಹಲೋ, ಹಲೋ,
1: ಹಲೋ,
0: ನಮಸ್ಕಾರ.
1: ನಮಸ್ತೆ ಸರ್.
0: ತಮ್ಮ ಹೆಸರು ಹೇಳಿ.
1: ನಾವು ರಾಮಗೌಡ ಅಂತ ಹೇಳಿ, ಜೋಶಿಲಿಂಗಾಪುರದ ಹರಪನಹಳ್ಳಿ ತಾಲೂಕು.
0: ಹರಪನಹಳ್ಳಿ ತಾಲೂಕು.
1: ಓಕೆ,
0: ಗಾ ಅಕ್ಷರದಿಂದ ಹಾಡ್ತೀರಾ ಸರ್?
1: ಹಾಡಿ. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ, ಈ ಪ್ರೇಮ ತನೆ ಹಾಲು ಜನು ಸೇರಿದಂತೆ, ಈ ಬದುಕು ತನೆ ಹಾಲು ಜನು ಸೇರಿದಂತೆ, ಈ ಬದುಕು
0: ಸೊಗಸಾಗಿ ಹಾಡಿದ್ರಿ. ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ.
1: ಹೌದು,
0: ಅನುರಾಗ್ ಅರಳಿತು ಚಿತ್ರದ ಗೀತೆ ಇದು. ಹೌದಾ? ಧನ್ಯವಾದಗಳು ತಮಗೆ. ಹಲೋ, ಹಲೋ,
2: ಹಲೋ,
0: ನಮಸ್ಕಾರ.
2: ಹಲೋ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ?
0: ಕೆ ಚಿಕ್ಕಪ್ಪ ಶಾರದವರು.
2: ಖಂಡಿತ ಆಗ್ಲಿ ಸರ್. ಹೌದಾ?
0: ಚೆನ್ನಾಗಿದ್ದೀನಿ. ತಾವ ಹೇಗಿದ್ರಿ
2: ಸರ್? ನಮ್ದು ಕಾಫಿ ಆಯ್ತು ಸರ್. ನಿಮ್ದಾಯ್ತಾ?
0: ನಾನು ಕಾಫಿ ಟೀ ಕುಡಿಯಲ್ವಲ್ಲ.
2: ಹೌದಾ, ಒಳ್ಳೇದು ಬಿಡಿ ಸರ್. ಕಾಫಿ ಟೀ ಕುಡಿಯೋದ್ರಿಂದ ಏನೋ ಅದು ಒಂಥರ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಅದು ಕುಡಿದು ಆಯಾ ಟೈಮಿಗೆ ಕುಡಿಲಿಲ್ಲ ಅಂದ್ರೆ ಬಹಳ ಬೇಜಾರಾಗ್ಬಿಡುತ್ತೆ. ಅದು ಕುಡಿಯೋದೇ ಇಲ್ಲ ಅಂದ್ಬಿಟ್ರೆ ತಲೆ ಬಿಸಿ ಇಲ್ಲ ಸರ್.
0: ಒಳ್ಳೇದೇ. ಈಗ ಮಾ ಅಕ್ಷರದಿಂದ ಬಂದಿದೆ, ಮಾಯಿಂದ ಹಾಡಿ.
2: ಆಯ್ತು ಸರ್, ಹೇಳ್ತೀನಿ ಸರ್. ಮಾ ಅಕ್ಷರ ಅಲ್ಲ ಸರ್.

0: ಕಾಲನ ಮಾಡುತ್ತಿವೆ.
1: ಧನ್ಯವಾದಗಳು ಸರ್.
2: ಏ ಬಡವರ ಬಂಧು ಚಿತ್ರದ ಹಾಡನ್ನ ಹಾಡಿದ್ರಿ ಸರಿ. ಬಹದ್ದೂರು ಗಂಡು ಚಿತ್ರದ ಹಾಡು, ಬಹದ್ದೂರು ಗಂಡು ಚಿತ್ರದ ಹಾಡನ್ನು ಹಾಡಿದ್ರಿ. ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ ತಂಬಿ.
1: ಧನ್ಯವಾದಗಳು ಸರ್, ನಮಸ್ಕಾರ.
2: ಹಲೋ,
3: ನಮಸ್ಕಾರ.
2: ಮಲ್ಲಿಕಾರ್ಜುನ್ ಅವರಿಗೆ ವಾ ಅಕ್ಷರ ಬಂದಿದೆ, ವಾ ಎಂದ ಹಾಡಿ. ವಾ ವಾ ಅದು, ವಾ ವಾ ವಾ ಅದು ಮಧುವಾದ ನೀನು ಅದು. ಇದು ವಾ ವಾರ ವಾರ ವಾ ನಡಿದ್ರಿ. ವಸಂತ ಮಾಸ ಅದು ಹಾಡು ಹೀಗಲ್ಲ, ವಸಂತ ಮಾಸ ಶೃಂಗಾರ ಮಾಸ ಬಂದಿದೆ, ಒಂಟಿ ಬಾಳು ಸಾಕು ಸಾಕು ಜೋಡು ಇನ್ನು ಬೇಕು ಬೇಕು ಎಂದಿದೆ ಈ ಯೌವನ, ನಾನೇನು ಮಾಡಲಿ ವಸಂತ ಮಾಸ. ಈ ಹಾಡದು ರಾಘವೇಂದ್ರ ರಾಜ್ಕುಮಾರ್ ಅವರ ಹಾಡು, ಚಿರಂಜೀವಿ ಸುಧಾಕರ್ ಚಿತ್ರದ ಗೀತೆ ಅದು. ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ ತಮಗೆ. ಹಲೋ, ನಮಸ್ಕಾರ. ತಮ್ಮ ಹೆಸರು?

0: ಮಹೇಶ್ ಅವರಿಗೆ ಸಾ ಅಕ್ಷರ ಬಂದಿದೆ.
1: ಬೇಲೂರಿನ ಬಾಲೆ ಕೊರಳಿದೆ ಮಾಲೆ, ನೋಡು ಮುಂದೆ ನಿನ್ನ ಹಿಂದೆ ಬರುವೆ, ಜೊತೆಗೆ ತೋಳನ್ನು ಬಳಸಿ ತರುವೆ, ನಿಮಗೆ ಸಿಹಿ ಕಾಣಿಕೆ ತರುವೆ. ಬೇಲೂರಿನ ಬಾಲೆ ಈ ಕೊರಳಿದೆ ಮಾಲೆ. ಲಾಭನ್ ಸರ್
0: ಸೊಗಸಾಗಿ ಹಾಡಿದ್ರಿ. ಯಾವ ಚಿತ್ರದ ಹಾಡು ಗೊತ್ತಾ ಇದು? ಪರಶುರಾಮ್ ಚಿತ್ರದ ಹಾಡು. ಸರಿ ಮಾಡಿ ಹೇಳಿದ್ಕೆ ಧನ್ಯವಾದ ತಮ್ಗೆ. ಹಲೋ,
2: ಹಲೋ,
0: ನಮಸ್ಕಾರ.
2: ಹಲೋ ಸರ್.
0: ನಮಸ್ಕಾರ, ತಮ್ಮ ಹೆಸರು ಹೇಳಿ.
2: ತಿಪ್ಪಮ್ಮ ನಳರಾಜ್ ಸರ್.
0: ತಿಪ್ಪಮ್ಮ ನಳರಾಜ್ ಅವರಿಗೆ ಲಾ ಅಕ್ಷರ ಬಂದಿದೆ.
2: ಲಾ ಸರ್?
0: ಲಾ.
2: ಹೇಳ್ತೀನಿ ಸರ್,
0: ಹೇಳಿ.

0: ಧನ್ಯವಾದಗಳು ಸರ್.
1: ಸರ್ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು?
2: ಆರಾಮಿದ್ದೀರಾ ಸರ್?
1: ಹಾ, ಚೆನ್ನಾಗಿದ್ದೀನಿ. ತಾವು?
2: ನಾನು ಚೆನ್ನಾಗಿದ್ದೀನಿ ಸರ್. ವೇಗಲ್ಗೆರೆ ಲಂಬಾಣಿಯಿಂದ ಸರ್ ಧನಂಜಯ ನಾಯಕ್.
1: ಬಹಳ ದಿನಕ್ಕೆ ನಿಮ್ಮ ಧ್ವನಿ ಕೇಳ್ತಲ್ಲ, ಎಲ್ಲಿ ಹೋಗಿದ್ರು ಧನಂಜಯ ನಾಯಕ್ ಅವರು ಇಷ್ಟು ದಿನ?
2: ಹೌದು ಸರ್, ಬಹಳ ದಿನ ಆಗೋಯ್ತು.
1: ಬಿಸಿ ಇದ್ರಿ?
2: ಸ್ವಲ್ಪ ಬಿಸಿನೂ ಇದ್ದೆ ಸರ್. ಇದು ಸಿಗಲ್ಲ ಸರ್, ಅದು ನಂಬರ್ ಮಿಸ್ ಆಗ್ಬಿಟ್ಟಿದ್ದು ಸರ್. ಹಂಗಾಗಿ ರಾತ್ರಿ ನನ್ ಮಗ ಹೇಳಿದ್ರು, ಮತ್ತೆ ಎಫ್ಎಂ ಅಲ್ಲಿ ನಿಮ್ಮ ನಂಬರ್ ನ ರೆಕಾರ್ಡ್ ಮಾಡ್ಕೊಂಡ್ರು. ಬಹಳ ದಿನ ಸರ್.
1: ಬಹಳ ಸಂತೋಷ ಕಾರ್ಯಕ್ರಮದಲ್ಲಿ.
2: ಎಫ್ಎಂ ಅಂದ್ರೆ ನಮಗೆ ಬಹಳ ಖುಷಿ ಅಲ್ಲ ಸರ್.
1: ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿರ್ತೀರಾ, ಹಾಗಾಗಿ ಯಾಕೋ ಸ್ವಲ್ಪ ದಿನ ತಡೆ ಆಗಿತ್ತು ತಮ್ಮ ಅನುಭವ ಸ್ಥಿತಿ. ತಮಗೆ ರಾ ಅಕ್ಷರ ಬಂದಿದೆ, ರಾ ಇಂದ ಹಾಡಿ.
2: ರಾಮ ರಾಮ ರಾಮ ಹಸಿರು ಗಿರಿಯ ರಾಮ, ಕಾಡಿನಲ್ಲಿ ಬಂದೆ ನಾನು ಬಂದೆ
1: ಗೂಡಿನಲ್ಲಿ.
2: ಏನಂದ್ರೆ ಸರ್, ಬಹಳ ಖುಷಿ ಆಗ್ತಿದೆ ಸರ್. ಏನ್ ಹಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಅದು ಒಂಥರ ಬಹಳ ಖುಷಿ ಅನ್ಸುತ್ತಿದೆ ಸರ್, ಅಷ್ಟೇ ಸರ್.
1: ಖುಷಿಯಲ್ಲಿ ಚೆನ್ನಾಗಿ ಹಾಡಿದ್ರಿ, ಅದ್ರಾಗೂ ಪ್ರಯತ್ನ ಪಟ್ಟು ಹಾಡಿದ್ರಿ. ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ.
2: ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ ಸರ್.
1: ಹಲೋ, ನಮಸ್ತೆ. ಶಿವಲಿಂಗ ಹಿರೇಮಠ ಅವರು? ತಮಗೆ ದ ಅಕ್ಷರ ಬಂದಿದೆ.
2: ದಾಡಿ ಸರ್.

0: ಭೂಮಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
1: ಒಳ್ಳೆ ಹಾಡೆ ಹಾಡಿದ್ರಿ. ಯಾವ ಚಿತ್ರದ ಗೀತೆ ಗೊತ್ತಾಯ್ತು? ಯಾವ ಚಿತ್ರದ ಹಾಡು ಗೊತ್ತ?
2: ರಚನೆ ರಾಷ್ಟ್ರಕವಿ ಕುವೆಂಪು ಅವ್ರೆ.
1: ಹೌದು, ಇದು ಯಾವ ಚಿತ್ರದ ಗೀತೆ ಗೊತ್ತಾ?
2: ಮಿಸ್ ಲೀಲಾವತಿ.
1: ಹೌದು, ಮಿಸ್ ಲೀಲಾವತಿ, ಜಯಂತಿ ಅವರು ನಟಿಸಿರುವಂತ ಚಿತ್ರ ಅಲ್ವಾ?
2: ಹೌದು.
1: ಓಕೆ, ಬಹಳ ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ. ಹಲೋ
3: ಹಲೋ, ನಮಸ್ಕಾರ ಸರ್.
1: ಕೆ ಬಂದೆ ನವಾಜ್ ಅವ್ರ, ಯಾಕೆ ಕಟ್ ಆಗ್ಬಿಡ್ತು? ನವಾಜ್ ಅವರಿಗೆ ಲಾಕ್ಸ್ ಲಾ ಬಂದಿದೆ, ಲಾ ಅಕ್ಷರ ಆಡ್ಬಿಡಿ, ಲಾ ಇಂದ. ಹಾಡಿದ್ರು ಅಲ್ಲ, ಹಾಡಿದ್ರು ಅಲ್ಲ, ಹಾಡು ಅಲ್ಲ, ಹಾಡು ಹಾಡಿದ್ರು ಅದು, ಅಲ್ಲಲ್ಲ, ಹಾಡು ಹಾಡಿದ್ರು ಅದು.

0: ಲಾಕ್ಷರ ಹಾಡಿದ್ರು ಅದು ಲಾಲಿ ಲಾಲಿ ಸುಕುಮಾರ
1: ಹಾಡಿದ್ರಿ.
0: ಬೇರೆ ಹಾಡಿ, ಬೇರೆ ಹಾಡಿ.
1: ನಿಮ್ಮಪ್ಪನ ಮಗಳೇ, ನಿಮ್ಮಮ್ಮನ ಮಗಳೇ, ನನ್ನನ್ನು ಕಂಡು ಯಾರಿವನಂದು ಹೇಳುವುದೇನೆ ಮಾಮನ ಮಗಳೇ, ಲೇ ಅಪ್ಪನ ಮಗಳೇ, ಸೇವೆಯ ಸುಟ್ಟಿ ಬಂದ ರೌಡಿ ಕಣೆ, ನಾ ಕೆಟ್ಟವರ ಪಾಲಿಗೆ ವೈರಿ ಕಣೆ, ಊರೂರು ಅಲೆಯುವ ದುಷ್ಟ ಕಣೆ, ಇಂಥ ಪಾಪಿಸ್ಟ್ರಿಗೆ ಗೊತ್ತು ಕಣೆ, ವಂಚನೆ ಮಾಡೋ ಗುಂಪಿಗೆಲ್ಲ ಪಾಠ ಕಲ್ತವನು, ಆಸ್ತಿ ನಂಗು ತಕ್ಕಲ್ಲ ಬುದ್ಧಿ ಕಲ್ತವನು, ಯಾರೆಂದು ಈಗ ನಿನ್ನೆ ಬಲ್ಲೆ.
0: ನಿಲ್ಸಿಬಿಟ್ರಿ ಮಾಡಿ ಹಡತ್ಕೆ. ಧನ್ಯವಾದಗಳು ತಮಗೆ. ಇದೇ ನಿಮ್ಮ ಕೊನೆಯ ಕರೆ ಇದು? ಓಕೆ, ಧನ್ಯವಾದಗಳು ತಮಗೆ.
1: ಧನ್ಯವಾದ. ನಮಸ್ತೆ ನಮಸ್ತೆ ಸರ್. ನಮಸ್ತೆ.

0: ಇದುವರೆಗೂ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ನನ್ನ ಮನಃಪೂರ್ವಕ ಧನ್ಯವಾದಗಳು. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:32. ಈಗ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, July 29 BLO ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
3: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
5: ಪ್ರತಿ ಭಾನುವಾರ ಬೆಳಿಗ್ಗೆ 11:00 ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
6: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
5: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
7: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
5: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು. ಚಿಗುರು ಚಿಗುರು.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

0: companies and around 10 lakh healthcare professionals have been registered on the National Digital Health Registries. The Supreme Court will hear a batch of pleas seeking a fair and time-bound probe into the alleged embezzlement of the donations at the Ram Temple in Ayodhya on Monday. On 7 July, an Ayodhya court granted one-day police remand for three of the eight accused arrested in connection with the alleged theft of donations at the Ram Temple. A local court had sent all the eight accused to 14-day judicial custody on the 29th of last month. Benchmark domestic equity indices ended over 1% higher today. The Sensex rose 828 points to close at 77,569. The Nifty also climbed 244 points to settle at 24,207. In the FIFA World Cup, France stormed into the semifinals after defeating Morocco 2-0 in the first quarterfinal in Boston, USA. In the second quarterfinal tonight, Spain will face Belgium. And that is the end of this news bulletin.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:10:08. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆರು 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿ ಗ್ರಾಮದ ಹೊನ್ನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ. ವಿಷಯ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ತಜ್ಞರು ವಿಷಯ ತಜ್ಞರಾದ ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20 ನಮ್ಮ ನಿಲಯದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ, ಜನಪದ ಗೀತೆ ಹಾಗೂ ಹವಾಮಾನ ವರದಿ ಕೇಳಿವಿರಿ. 7:45 ಮಹಿಳಾ ಸಾಹಿತ್ಯದ ಹೊಸ ಅಲೆಗಳು, ಈ ಕುರಿತು ಮಾತನಾಡುತ್ತಾರೆ ಮಾಲತಿ ಪಟ್ಟಣ ಶೆಟ್ಟಿ. 8:00 ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 8:45 ವಚನಗಳು. 9:15 ಭಾವಗೀತೆಗಳು. 9:30 ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿವಿರಿ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಮ್ಮ ನಿಲಯದ ನಾಳಿನ ಕಾರ್ಯಕ್ರಮದತ್ತ ಗಮನಹರಿಸೋಣ. ನಮ್ಮ ನಿಲಯದ ನಾಳಿನ ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನೆ ಕೇಳುವಿರಿ ಬಿಂಡೆಗಿನ ವಿಲೆ ಭಗವಾನ್ ಅವರಿಂದ. 6:35 ದೇಶಭಕ್ತಿ ಗೀತೆ. 6:40 ನೇಗಿಲೆ ಮಿಡಿತ. ಕೆಳದೇಶಿ ಉಪನಾಯಕ UHS ನೇಗಿಲೆ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ವಿಷಯ ಅಂಜೂರ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಮಾಹಿತಿ ನೀಡುತ್ತಾರೆ ತಜ್ಞರಾದ ಡಾಕ್ಟರ್ ಗೌಡ್ರು ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ತಾಂತ್ರಿಕತೆ, ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. 6:45 ರೈತರಿಗೆ ಸಲಹೆ. 6:50 ಆರೋಗ್ಯ ಬಿಂದು ಕೇಳುತ್ತೀರಿ. ವಿಷಯ ಹೋಮಿಯೋಪತಿ ಚಿಕಿತ್ಸೆಗೆ ಆತಂಕಕ್ಕೆ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ HG ಮಂಜುನಾಥ್ ಕುಮಾರ್. 6:55 ಸಂಸ್ಕೃತ ವಾರ್ತೆ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರ. 7:00 ದಿನಚರಿ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:30 ಹಾಗೂ ಸಂಜೆ 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 7:45 ಚಿತ್ರಗೀತೆಗಳು. 8:30 ಬಾನುಲಿ ನೆನಪಿನಂಗಳ. ಆಕಾಶವಾಣಿ 90 ವಸಂತಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುವುದು. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ, ಈ ಕುರಿತು ಮಾತನಾಡುತ್ತಾರೆ ಸಾವಿತ್ರಿ ರಾಮರಾವ್. 9:10 ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಚಿತ್ರಗೀತೆ ಹಾಗೂ ಹಿಂದಿ ಚಿತ್ರಗೀತೆ ಕೇಳುತ್ತೀರಿ. 9:30 ಹಿಂದಿ ಚಿತ್ರಗೀತೆಗಳು. 10:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ. ಅರಳಿದ ಹೂಗಳು ಮಾಲಿಕೆಯಲ್ಲಿ ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯ ಕಲಾಜಗಲೂರು. 11:00 ಅಡಿಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡೆಗಳ ಪರಿಚಯವಿದೆ. ಇನ್ನು ನಮ್ಮ ನಿಲಯದ ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:00

0: ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸುರಡ್ಡಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:30 ನಮ್ಮ ನಿಲಯದಿಂದ ಪ್ರಕಟಣೆಗಳು. 12:35 ಬೆಂಗಳೂರು ಕೇಂದ್ರದ ಸಹಪ್ರಸರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವ ಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ ಕುರಿತು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಈ ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಮಿಷನ್ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುವಿರಿ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಮ್ಮ ನಿಲಯದ ನಾಳಿನ ಸಂಜೆಯ ಚಂದ್ರವಳ್ಳಿ ಪ್ರಸರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳುವಿರಿ. 5:30 ಕಥೆ ಕೇಳಿ ಕಥೆ ಮುಂದುವರೆಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಕಕ್ಕೆ ಹರಿವು ಗ್ರಾಮದ ಕೆ ಸದಾಶಿವಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುತ್ತೀರಿ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬುದ್ಧಿವಂತ ಗ್ರಾಹಕತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ICAR ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಜೆಎಂ ಸರಸ್ವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು UM ಮರಳುಸಿದ್ದೇಶ್. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. 7:45 ಸಮಾಚಾರ ದರ್ಶನ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರ. 8:00 ನಮ್ಮ ನಿಲಯದಿಂದ ಹೊಸ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹಪ್ರಸರದಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಕೊಡಗಿನ ಮಡಿಕೇರಿಯ ಚಂದನ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹಪ್ರಸರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಮಾಧುರಿದೇವಿ ಅವರಿಂದ ಕರ್ನಾಟಿಕ್ ವೀಣಾವಾದನ ಆಲಿಸುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಬಿಎಸ್ಮಾರ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು, ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು, 1,000ಕ್ಕಿಂತ ಹೆಚ್ಚಿನ ಬೆಲೆಯ ವಸ್ತುಗಳನ್ನು ಖರೀದಿಸಿದಲ್ಲಿ ಹೋಮ್ ಡೆಲಿವರಿ ಮಾಡಿಕೊಡಲಾಗುವುದು. ಸ್ಥಳ: ಧರ್ಮಶಾಲಾ ರಸ್ತೆ, ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 9845499959 ಕರೆ ಮಾಡಬಹುದು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇದುವರೆಗೂ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿ ಗ್ರಾಮದ ಹೊನ್ನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿ ಗ್ರಾಮದ ಹೊನ್ನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 6:30 ಅವಲೋಕನ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಅವಲೋಕನ ವಿಷಯ ನಶಾಮುಕ್ತ ಭಾರತ ಅಭಿಯಾನ ಮಾದಕ ದ್ರವ್ಯ ಮುಕ್ತ ಸಮಾಜದತ್ತ ಒಂದು ಮಹತ್ವದ ಹೆಜ್ಜೆ ಓದುತ್ತಿರುವವರು ಅಭಯ ದಾಮ್ಲೆ ಭಾರತದಲ್ಲಿ ಮಾದಕ ವ್ಯಸನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಕ್ತಿಗಳಿಂದ ಕುಟುಂಬಗಳಿಗೆ ಕುಟುಂಬಗಳಿಂದ ಇಡೀ ಸಮಾಜದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿರುವ ಒಂದು ಸವಾಲಾಗಿದೆ ಮಾದಕ ದ್ರವ್ಯಗಳ ಅತಿಯಾದ ಮತ್ತು ವೈದ್ಯಕೀಯೇತರ ಬಳಕೆಯು ತೀವ್ರ ಸಾಮಾಜಿಕ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದ್ದು ಜನರ ಆರೋಗ್ಯದ ಕ್ಷೀಣತೆಗೆ ಕಾರಣವಾಗಿ ಇದು ಗಂಭೀರ ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮಾದಕ ದ್ರವ್ಯಗಳ ಬೇಡಿಕೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಹಾಗೂ ಸಾಮೂಹಿಕ ಕ್ರಮದ ತುರ್ತು ಅಗತ್ಯವನ್ನು ಮನಗಂಡು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ 2020 ಆಗಸ್ಟ್ 15 ನಶಾಮುಕ್ತ ಭಾರತ ಅಭಿಯಾನವನ್ನು ದೇಶಾದ್ಯಂತ ಪ್ರಾರಂಭಿಸಿತು ಈ ಅಭಿಯಾನ ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಉಳಿಯದೆ ಇಂದು ದೇಶದ ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವ ಬೃಹತ್ ಜನಾಂದೋಲನವಾಗಿ ಪರಿವರ್ತಿತಗೊಂಡಿದೆ ಈ ಆಂದೋಲನ ಆರಂಭದಲ್ಲಿ ದೇಶದ ಅತ್ಯಂತ ದುರ್ಬಲ ಹಾಗೂ ಸೂಕ್ಷ್ಮ ಪ್ರದೇಶಗಳೆಂದು ಗುರುತಿಸಲಾದ 272 ಜಿಲ್ಲೆಗಳನ್ನು ಪ್ರಮುಖ ಗುರಿಯಾಗಿಸಿಕೊಂಡು ಕಾರ್ಯಪ್ರವೃತ್ತವಾಗಿತ್ತು ಕಾಲಕ್ರಮೇಣ ಇಡೀ ದೇಶಾದ್ಯಂತ ವ್ಯಾಪಕವಾಗಿ ವಿಸ್ತರಿಸಿದ ಈ ಅಭಿಯಾನ ಸಮಾಜದ ವಿಭಿನ್ನ ಸ್ತರಗಳ ಜನರನ್ನು ಯಶಸ್ವಿಯಾಗಿ ತಲುಪಿದೆ ಪ್ರಸ್ತುತ ದೇಶಾದ್ಯಂತ ಸುಮಾರು 7.81 ಕೋಟಿಗೂ ಹೆಚ್ಚು ಯುವಕರು 5.24 ಕೋಟಿ ಮಹಿಳೆಯರು ಮತ್ತು 17 ಲಕ್ಷಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಒಟ್ಟಾರೆಯಾಗಿ 23 ಕೋಟಿಗೂ ಹೆಚ್ಚು ವ್ಯಕ್ತಿಗಳನ್ನು ಈ ಅಭಿಯಾನದ ಮೂಲಕ ತಲುಪುವಲ್ಲಿ ಸಚಿವಾಲಯ ಯಶಸ್ವಿಯಾಗಿದೆ ಈ ಬೃಹತ್ ಸಂಖ್ಯೆಯ ನಾಗರಿಕರನ್ನು ಒಟ್ಟುಗೂಡಿಸುವ ಮೂಲಕ ಮಾದಕ ವ್ಯಸನದ ವಿರುದ್ಧ ದೇಶದಾದ್ಯಂತ ಒಗ್ಗಟ್ಟಿನ ಜಾಗೃತಿ ಮೂಡಿಸಲಾಗಿದೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ತಿಳಿಸಿರುವಂತೆ ನಶಾಮುಕ್ತ ಭಾರತ ಅಭಿಯಾನ ಆರೋಗ್ಯವಂತ ಮತ್ತು ಅತ್ಯಂತ ಶಿಸ್ತಿನ ಯುವ ಸಮುದಾಯವನ್ನು ನಿರ್ಮಿಸುವ ಮೂಲಕ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಬುನಾದಿ ಹಾಕುವ ಪ್ರಮುಖ ಉಪಕ್ರಮವಾಗಿ ಹೊರಹೊಮ್ಮಿದೆ ಭಾರತವನ್ನು ಸಂಪೂರ್ಣವಾಗಿ ಮಾದಕ ದ್ರವ್ಯ ಮುಕ್ತಗೊಳಿಸುವ ಉದ್ದೇಶದಿಂದ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತಗಳು ಪೊಲೀಸ್ ಇಲಾಖೆ ವಿವಿಧ ಸರ್ಕಾರೇತರ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳಂತಹ ಪ್ರಮುಖ ನಿಯಂತ್ರಕ ಮತ್ತು ಸೇವಾ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಅತ್ಯಂತ ಸಂಘಟಿತ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಈ ಅಭಿಯಾನವನ್ನು ಜಾರಿಗೊಳಿಸಲಾಗಿದೆ ಈ ಅಭಿಯಾನ ಮಾದಕ ವ್ಯಸನದ ತಡೆಗಟ್ಟುವಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಪುರಾವೆ ಆಧಾರಿತ ವೈಜ್ಞಾನಿಕ ವಿಧಾನವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಯುವಜನತೆಯನ್ನು ಸಕ್ರಿಯವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಭಾರತವನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸುವ ಸಾಮಾನ್ಯ ಗುರಿಗಾಗಿ ಸಮಾಜದ ಎಲ್ಲಾ ಪಾಲುದಾರರು ಕೈಗೊಂಡಿರುವ ವಿವಿಧ ಪ್ರಯತ್ನಗಳನ್ನು ಒಂದೇ ವೇದಿಕೆಯಡಿ ಒಟ್ಟುಗೂಡಿಸುವ ಸಮಗ್ರ ವಿಧಾನವನ್ನು ಈ ಆಂದೋಲನ ಹೊಂದಿದೆ ಈ ರಾಷ್ಟ್ರೀಯ ಉಪಕ್ರಮ ವಿಶೇಷವಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಯುವ ಶಾಖೆಗಳು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹೆಚ್ಚಿನ ಒತ್ತು ನೀಡಿವೆ ಆರಂಭಿಕ ಹಂತದಲ್ಲಿಯೇ ಮಾದಕ ದ್ರವ್ಯ ಸೇವನೆಯನ್ನು ತಡೆಗಟ್ಟುವುದು ಮತ್ತು ಸಮುದಾಯದ ನೇರ ತೊಡಗಿಸಿಕೊಳ್ಳುವಿಕೆಯ ಮೂಲಕ ಆರೋಗ್ಯಕರ ಹಾಗೂ ಸಂತೋಷದಾಯಕ ಸಮಾಜವನ್ನು ಬೆಳೆಸಲು ಈ ಆಂದೋಲನ ನಿರಂತರವಾಗಿ ಶ್ರಮಿಸುತ್ತಿದೆ ಮಾದಕ ವ್ಯಸನದ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಸಮಾಜದ ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವ ಮೂಲಕ ಈ ಪಿಡುಗನ್ನು ಬೇರು ಸಹಿತ ತೊಡೆದುಹಾಕಲು ಎಲ್ಲರ ಸಾಮೂಹಿಕ ಪ್ರಯತ್ನಗಳನ್ನು ಇದು ಪ್ರೋತ್ಸಾಹಿಸುತ್ತದೆ ಅಭಿಯಾನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ವಿಶೇಷ ಪ್ರತಿಜ್ಞಾವಿಧಿಯು ಮಾದಕ ವ್ಯಸನದ ತೊಂದರೆಗೆ ಸಿಲುಕಿದವರನ್ನು ತಲುಪಲು ಮತ್ತು ಅವರಿಗೆ ಸೂಕ್ತ ನೆರವು ನೀಡಲು ಜನರನ್ನು ಪ್ರೇರೇಪಿಸುತ್ತದೆ ಮಾದಕ ವಸ್ತುಗಳಿಂದ ದೂರವಿರಲು ಜನರಲ್ಲಿ ಜವಾಬ್ದಾರಿಯುತ ನಡವಳಿಕೆಯನ್ನು ಉತ್ತೇಜಿಸುವುದು

0: ಮತ್ತು ಮಾದಕ ವಸ್ತು ಮುಕ್ತ ಸಮಾಜದ ನಿರ್ಮಾಣಕ್ಕೆ ಯುವಜನರನ್ನು ಸಬಲೀಕರಣಗೊಳಿಸುವುದು ಈ ಪ್ರತಿಜ್ಞೆಯ ಮುಖ್ಯ ಉದ್ದೇಶವಾಗಿದೆ. ಮಾದಕ ವಸ್ತುಗಳ ವ್ಯಸನದಿಂದ ಬಳಲುತ್ತಿರುವವರು ಆ ಸಮಸ್ಯೆಯಿಂದ ಹೊರಬರಲು ಮತ್ತು ಅವರನ್ನು ಪ್ರೋತ್ಸಾಹಿಸಲು ಇಡೀ ಸಮಾಜ ಸಹಾನುಭೂತಿಯಿಂದ ಮುಂದೆ ಬರಬೇಕು ಎಂಬ ಮೂಲ ಸಂದೇಶದೊಂದಿಗೆ ಸರ್ಕಾರ ರಾಷ್ಟೀಯ ಸಹಾಯವಾಣಿ ಸಂಖ್ಯೆ 144446 ಅನ್ನು ಜಾರಿಗೆ ತಂದಿದ್ದು ಇದು ಸಂಕಷ್ಟದಲ್ಲಿರುವವರಿಗೆ ಉತ್ತಮ ಆಶಾಕಿರಣವಾಗಿದೆ. ಮಾದಕ ವ್ಯಸನದ ವಿಷಯದಲ್ಲಿ ನೇರ ಸಮುದಾಯದ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಆದ್ಯತೆ ನೀಡಿರುವುದು ನಶಾಮುಕ್ತ ಭಾರತ ಅಭಿಯಾನದ ಅತ್ಯಂತ ದೊಡ್ಡ ಯಶಸ್ಸಾಗಿದೆ. ಇಂದು ರಾಜ್ಯಗಳು, ಜಿಲ್ಲೆಗಳು ಹಾಗೂ ಸ್ಥಳೀಯ ಸಂಸ್ಥೆಗಳು ತಾವಾಗಿಯೇ ಈ ಅಭಿಯಾನದ ಜವಾಬ್ದಾರಿ ಮತ್ತು ಮುಂದಾಳತ್ವವನ್ನು ವಹಿಸಿಕೊಂಡಿವೆ. ಜಿಲ್ಲೆ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ವಿವಿಧ ಇಲಾಖೆಗಳೊಂದಿಗೆ ಮಾಡಿಕೊಂಡಿರುವ ಪಾಲುದಾರಿಕೆಯು ನಾಗರಿಕರಲ್ಲಿ ಜವಾಬ್ದಾರಿಯ ಪ್ರಜ್ಞೆಯನ್ನು ಮೂಡಿಸಿದೆ. ಇದು ಸಮಾಜದಲ್ಲಿದ್ದ ಮಾದಕ ವ್ಯಸನದ ಬಗೆಗಿನ ಕಳಂಕವನ್ನು ಕಡಿಮೆ ಮಾಡಿದ್ದಲ್ಲದೆ ವ್ಯಸನಕ್ಕೆ ಒಳಗಾದವರನ್ನು ಕೀಳಾಗಿ ನೋಡದೆ ಸಮಾಜದ ಮುಖ್ಯವಾಹಿನಿಗೆ ತರಲು ಮತ್ತು ಅವರ ಏಳಿಗೆಗೆ ಪೂರಕ ವಾತಾವರಣವನ್ನು ನಿರ್ಮಿಸಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:35:30. ಈಗ ಸೇವಾ ಮಾಹಿತಿ. ಕೆಳಗರೆ ಗಮನಿಸಿ, ನಾಳೆ ಬೆಳಗ್ಗೆ 10:00 to 11:00 ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಳೂರು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, 6:40 ಪ್ರದೇಶ ಸಮಾಚಾರ, ನಂತರ 6:51 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. 7:20 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು.
5: ಆಕಾಶವಾಣಿ ಸಮಯ 6:37. ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
6: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
9: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
8: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲ.

0: ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ ಆಗ ಶುರು ಮಾಡದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅವಳಿನ.
1: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಬೆಂಗಳೂರಿನಲ್ಲಿ ತೆರವುಗೊಳಿಸಲಾಗುತ್ತಿರುವ ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ನೀಡಿ ಅವರ ಜೀವನ ನಿರ್ವಹಣೆಗೆ ತೊಂದರೆಯಾಗದಂತೆ ತಳ್ಳುವ ಗಾಡಿ ಹಾಗೂ ದ್ವಿಚಕ್ರ ವಾಹನದ ಅನುಕೂಲತೆ ಕಲ್ಪಿಸಿ ರಸ್ತೆಯ ಒಂದು ಬದಿಯಲ್ಲಿ ವ್ಯಾಪಾರ ನಡೆಸಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ನ್ಯಾಯಾಲಯದ ಆದೇಶದಂತೆ ಬೆಂಗಳೂರಿನ ಬೀದಿ ಬದಿಯ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಈ ಬಗ್ಗೆ ಈ ಹಿಂದೆ ಬೆಂಗಳೂರಿನ ಎಲ್ಲ ಶಾಸಕರ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದರು. ನ್ಯಾಯಾಲಯದ ಆದೇಶ ಪಾಲನೆಯ ಜೊತೆಗೆ ವ್ಯಾಪಾರಸ್ಥರ ಉಪಜೀವನಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬೀದಿ ಬದಿಯ ವ್ಯಾಪಾರಸ್ಥರ ಸಮೀಕ್ಷೆ ಮಾಡಿ ಒಟ್ಟು 60,000 ವ್ಯಾಪಾರಸ್ಥರನ್ನು ಗುರುತಿಸಲಾಗಿದೆ. ಈ ಪೈಕಿ 30,000 ವ್ಯಾಪಾರಸ್ಥರು ಗುರುತಿನ ಚೀಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ವ್ಯಾಪಾರಸ್ಥರಿಗೆ ದ್ವಿಚಕ್ರ ವಾಹನ, ತಳ್ಳುವ ಗಾಡಿಗಳನ್ನು ನೀಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು. ಸಂಜೆ ವ್ಯಾಪಾರ ಮುಗಿದ ನಂತರ ಜಾಗ ಖಾಲಿ ಮಾಡಬೇಕಾಗುತ್ತದೆ. ಮುಖ್ಯ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ನಡೆಯಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ಧಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಹಾಗೂ ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ವಿಜಯಪುರ ಜಿಲ್ಲಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ತ್ವರಿತಗೊಳಿಸಲು ನಾಳೆ ಮತ್ತು ನಾಡಿದ್ದು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ಈ ವಿಶೇಷ ಅಭಿಯಾನದ ದಿನಗಳಂದು ಜಿಲ್ಲೆಯ ಎಲ್ಲಾ ಮತಗಟ್ಟೆ ಅಧಿಕಾರಿಗಳು ಬೆಳಿಗ್ಗೆ 8:30ರಿಂದಲೇ ಕಡ್ಡಾಯವಾಗಿ ಮನೆ ಮನೆಗೆ ಭೇಟಿ ನೀಡಿ ಎನ್ಯೂಮರೇಷನ್ ಗಣತಿ ನಮೂನೆಗಳನ್ನು ವಿತರಿಸಲಿದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗ ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಇಂದು ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಕುರಿತು ರಂಗೋಲಿ ಸ್ಪರ್ಧೆಯ ಮೂಲಕ ವಿನೂತನ ಜಾಗೃತಿ ಮೂಡಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಈ ಸ್ಪರ್ಧೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಸಹಾಯ ಗುಂಪಿನ ಮಹಿಳೆಯರು, ಸಹಾಯಕಿಯರು ಹಾಗೂ ಬೂತ್ ಮಟ್ಟದ ಅಧಿಕಾರಿಗಳು ಉತ್ಸಾಹದಿಂದ ಪಾಲ್ಗೊಂಡು ಬಣ್ಣ ಬಣ್ಣದ ರಂಗೋಲಿಗಳ ಮೂಲಕ ಮತದಾನದ ಮಹತ್ವದ ಸಂದೇಶ

0: ಗಳನ್ನು ಬಿತ್ತರಿಸಿದರು. ರಂಗೋಲಿ ವೀಕ್ಷಿಸಿ ವಿಜೇತರಿಗೆ ಬಹುಮಾನ ವಿತರಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಅವರು ಮುಂಬರುವ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂಬ ಗೊಂದಲ ತಲೆದೋರದಂತೆ ನಾಗರಿಕರು ಈಗಲೇ ಜಾಗೃತರಾಗಬೇಕು ಎಂದು ಕರೆ ನೀಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದು ಸಾರ್ವಜನಿಕರು ಅಗತ್ಯ ದಾಖಲೆಗಳೊಂದಿಗೆ ನಿಖರ ಮಾಹಿತಿ ಭರ್ತಿ ಮಾಡಿ ತಕ್ಷಣವೇ ಸಲ್ಲಿಸುವ ಮೂಲಕ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 80,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗುತ್ತಿದ್ದು ಇನ್ನು 9,300 ಫಾರ್ಮ್ಗಳು ಮಾತ್ರ ವಿತರಣೆಗೆ ಬಾಕಿ ಉಳಿದಿವೆ. ಬಿಎಲ್ಒಗಳಿಂದ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಹಾಗೂ ಡಿಜಿಟಲೀಕರಣ ಪ್ರಕ್ರಿಯೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇವರು ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಪತ್ತೆಯಾದ 6 ವಿವರಗಳನ್ನು ಮುಂದಿನ ಕ್ರಮಕ್ಕಾಗಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಕಳುಹಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ಅಧಿಕಾರಿಗಳು ಪ್ರಕರಣವನ್ನು ಪರಿಶೀಲಿಸಿ ಸಂಬಂಧಪಟ್ಟವರನ್ನು ವಶಕ್ಕೆ ಪಡೆಯುವ ಕುರಿತು ಆದೇಶ ಹೊರಡಿಸಲಿದ್ದು ನಂತರ ಅವರನ್ನು ಭಾರತದಿಂದ ಗಡಿಪಾರು ಮಾಡುವ ಸಂಬಂಧ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆ ಆವರಣದಲ್ಲಿ ಈ ಸಂಜೆ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹೀರಕ್ ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದ ಜಿಲ್ಲಾ ಪೊಲೀಸ್ ಘಟಕಗಳ ಬಲವರ್ಧನೆಗಾಗಿ 107 ಅತ್ಯಾಧುನಿಕ ವಾಹನಗಳ ಸೇವೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ. ಜಿಲ್ಲಾ ಪೊಲೀಸ್ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ ಹಾಗೂ 75 ಬೊಲೆರೋ ವಾಹನಗಳನ್ನು ನೀಡಲಾಗುತ್ತಿದ್ದು ಮುಖ್ಯಮಂತ್ರಿ ಹಸಿರು ನಿಶಾನೆ ಮೂಲಕ ನೂತನ ವಾಹನಗಳಿಗೆ ಚಾಲನೆ ನೀಡಲಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ರೈತರಿಗಾಗಿ 2026-27 ಸಾಲಿನ ಬೆಳೆ ವಿಮೆ ಯೋಜನೆ ಹಾಗೂ ಬೆಳೆ ಸಮೀಕ್ಷೆ ಯೋಜನೆ ಕುರಿತಂತೆ ಜಾಗೃತಿ ಮತ್ತು ಪ್ರಚಾರ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಈ ಆಂದೋಲನಕ್ಕೆ ಚಾಲನೆ ಇಂದು ನೀಡಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ರೈತರಲ್ಲಿ ಬೆಳೆ ವಿಮೆ ಮಾಡಿಸುವ ಮಹತ್ವ, ವಿಮಾ ಕಂತು ಪಾವತಿಸುವ ಕಡೆಯ ದಿನಾಂಕ ಹಾಗೂ ಬೆಳೆ ಸಮೀಕ್ಷೆಯ ನಿಖರತೆಯ ಅಗತ್ಯತೆಯ ಬಗ್ಗೆ ಪ್ರತಿ ಹಳ್ಳಿಯಲ್ಲೂ ಅರಿವು ಮೂಡಿಸಲು ಈ ಆಂದೋಲನವನ್ನು ರೂಪಿಸಲಾಗಿದೆ. ಪ್ರಚಾರ ಆಂದೋಲನ ತಂಡ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸಿ ರೈತರಿಗೆ ಸಕಾಲದಲ್ಲಿ ಬೆಳೆ ವಿಮೆ ನೋಂದಣಿ ಮಾಡಲು ಮತ್ತು ಸರ್ಕಾರದ ಕೃಷಿ ಯೋಜನೆಗಳ ಸೌಲಭ್ಯವನ್ನು ಯಾವುದೇ ಅಡೆತಡೆಯಿಲ್ಲದೆ ಪಡೆದುಕೊಳ್ಳಲು ಅಗತ್ಯ ಮಾಹಿತಿಯನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಕೇಂದ್ರದ ವಿಬಿಜಿ ರಾಮ್ಜಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಬೇಕಾದ ಸಕಲ

ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ವಾಸಂತಿ ಅಮರ್ ತಿಳಿಸಿದ್ದಾರೆ. ಮಾರ್ಗಸೂಚಿಯಂತೆ ದಿನಗೂಲಿಯನ್ನು 370 ರೂಪಾಯಿಯಿಂದ 382 ರೂಪಾಯಿಗೆ ಏರಿಕೆ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಜಂಟಿಯಾಗಿ ಆದೇಶ ಹೊರಡಿಸಿದ್ದು ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೂಲಿ ಮುಂದುವರಿಯಲಿದೆ. ಹೊಸ ಕಾಯ್ದೆಯಡಿ ನಿಯಮಾನುಸಾರ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೋಜನೆ ಜಾರಿಗೆ ತರಲು ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಾಹಿತ್ಯ ಅಕಾಡೆಮಿ ಮತ್ತು ಬೆಂಗಳೂರು ಆಕಾಶವಾಣಿ ಸಹಯೋಗದಲ್ಲಿ ಇದೇ ಸೋಮವಾರ ಆಕಾಶವಾಣಿ ಕೇಂದ್ರದಲ್ಲಿ ಸಾಹಿತ್ಯ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕವಿ, ವಿಮರ್ಶಕ ಮತ್ತು ನಾಟಕಕಾರ ಎಸ್ಜಿ ಸಿದ್ದರಾಮಯ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ದಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಮಂದಿ ಬಾಂಗ್ಲಾ ಪ್ರಜೆಗಳ ಪತ್ತೆ, ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ

ಸರ್ಕಾರ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೋಜನೆ ಜಾರಿಗೆ ತರಲು ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಾಹಿತ್ಯ ಅಕಾಡೆಮಿ ಮತ್ತು ಬೆಂಗಳೂರು ಆಕಾಶವಾಣಿ ಸಹಯೋಗದಲ್ಲಿ ಇದೇ ಸೋಮವಾರ ಆಕಾಶವಾಣಿ ಕೇಂದ್ರದಲ್ಲಿ ಸಾಹಿತ್ಯ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕವಿ, ವಿಮರ್ಶಕ ಮತ್ತು ನಾಟಕಕಾರ ಎಸ್ಜಿ ಸಿದ್ದರಾಮಯ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ ವ್ಯವಸ್ಥಿತ ರೂಪುರೇಷೆ ಸಿದ್ದಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಮಂದಿ ಬಾಂಗ್ಲಾ ಪ್ರಜೆಗಳ ಪತ್ತೆ, ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವಿವರ ರವಾನೆ. ಹಾಗೂ ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
1: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
0: ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ಕುರಿತು ಭಾಗವಹಿಸುತ್ತಾರೆ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ ಬೋರಯ್ಯ, ಮುಖ್ಯಸ್ಥರು ಸಾವಯವ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ, ಜಿಕೆವಿಕೆ, ಬೆಂಗಳೂರು.
2: ಎಲ್ಲ ಕೇಳುಗರಿಗೂ ನಮಸ್ಕಾರ. ಹಲೋ ಆಕಾಶವಾಣಿ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಇನ್ನೊಮ್ಮೆ ಕೇಳಿ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಇವತ್ತಿನ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು ಇಬ್ಬರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರುವ ಡಾಕ್ಟರ್ ಬೋರಯ್ಯ ಬಿ ಅವರು. ಡಾಕ್ಟ್ರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ತೆ.
2: ಅದೇ ಥರ ನಮ್ಮ ಹಲೋ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮದ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೇರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕಾರ್ಯಕ್ರಮದ ಸಂಯೋಜಕರಾಗಿದ್ದಾರೆ. ಅದೇ ಥರ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿ ನಮ್ಮ ರಾಜ್ಯ ಸರ್ಕಾರದ ಯಾವ್ಯಾವ ಒಂದು ಪರ್ಯಾಯ ವ್ಯವಸ್ಥೆ ನಮ್ಮ ರೈತರಿಗೆ ಮಾಡಿಕೊಡಬೇಕು ಅನ್ನೋ ಒಂದು ಕಳಕಳಿಯಿಂದ ಅವರು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿಯೂ ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಡಾಕ್ಟರ್ ನೂರ್ ಸಮದ್ ಅವರೇ, ಆಕಾಶವಾಣಿಗೆ ಮತ್ತು ರೈತರ ಪರವಾಗಿ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ತಿಮ್ಮಪ್ಪಗೌಡ್ರೆ.
2: ಹಾಗೆಯೇ ನಮ್ಮ ಕೇಳುಗರು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ಬರ್ಕೊಳ್ಳಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237074 77. ಇನ್ನೊಮ್ಮೆ ಕೇಳಿ, 2237074 77, 2237048 88, 2237048 88, 2237049 99, 2237049 99. ಎಷ್ಟಿಡಿ ಕೋಡ್ ಸಂಖ್ಯೆ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ರೈತರಿಗೆ ಈ ಒಂದು ಮಳೆ ಕಡಿಮೆ ಆಗದ ಅಥವಾ ಒಂದು ಬರಗಾಲ ನಿರೀಕ್ಷಿತ ಒಂದು ವಾತಾವರಣದಲ್ಲಿ ರಾಜ್ಯ ಸರ್ಕಾರ ಈ

0: ಒಂದು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ನಮ್ಮ ರೈತರು ಮತ್ತೆ ರೈತಾಭಿ ಉದ್ಯೋಗಕ್ಕೆ ಸಂಬಂಧಪಟ್ಟವರು ಏನ್ ಮಾಡಬಹುದು ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವು ಪ್ರಸಾರ ಮಾಡ್ತಾ ಇದ್ವಿ. ಡಾಕ್ಟ್ರೆ ಹೇಳಿ, ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ನೂರ್ ಸಮದ್ ಅವರು ಈ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ಕೇಳ್ತಾರೆ. ಡಾಕ್ಟರ್ ನೂರ್ ಸಮದ್ ಅವರೇ, ಕೇಳಿ ದಯವಿಟ್ಟು.
1: ಆಯ್ತು. ಎಲ್ಲ ಸಮಸ್ತ ರಾಜ್ಯದ ರೈತ ಬಾಂಧವರೇ ಹಾಗೂ ಕೇಳುವರಿಗೆ ಹಲೋ ಕೃಷಿ ರಂಗ, ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ರೈತ ಬಾಂಧವರೇ ಮನದಟ್ಟು ಮಾಡ್ಕೋಬೇಕು. ಮತ್ತೊಮ್ಮೆ ತಾವು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ಒಂದು ವಿಷಯಕ್ಕೆ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು, ಕೇಂದ್ರೀಕೃತವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು. ಈಗ ಬನ್ನಿ, ಈಗ ರೈತ ಬಾಂಧವರೇ, ಕೆಲವೊಮ್ಮೆ ಈ ಒಂದು ಕೃಷಿ ಮಾಡಬೇಕಾದ್ರೆ ಮಳೆ ಕೈ ಕೊಡುತ್ತೆ, ಅತಿವೃಷ್ಟಿ ಆಗುತ್ತೆ, ಅನಾವೃಷ್ಟಿ ಆಗುತ್ತೆ, ಹವಾಮಾನ ವೈಪರೀತ್ಯಗಳು ಸರ್ವೇ ಸಾಮಾನ್ಯ. ಮಳೆ ಕೈಕೊಟ್ಟಾಗ ರೈತ ಬಾಂಧವರು ಎದೆಗುಂದದೆ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ, ನಮ್ಮಲ್ಲಿ ಲಭ್ಯವಿರುವಂತಹ ಸ್ಥಳೀಯ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕೃಷಿಯನ್ನು ಮುಂದುವರಿಸಬೇಕು. ಯಾವ್ಯಾವ ಪರ್ಯಾಯ ಕ್ರಮಗಳಿದ್ದಾವೆ, ಇದನ್ನು ಹೇಗೆ ನಾವು ನಿರ್ವಹಿಸಬೇಕು ಅನ್ನೋ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಡನೆ ಇವತ್ತು ಡಾಕ್ಟರ್ ಬಿ ಬೋರಯ್ಯ, ಬೇಸಾಯ ಶಾಸ್ತ್ರಜ್ಞರು, ಪ್ರಾಧ್ಯಾಪಕರು ಹಾಗೂ ಸಂಯೋಜಕರು, ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ, ಕೃಷಿ ವಿಶ್ವವಿದ್ಯಾನಿಲಯ, GKVK ಇಲ್ಲಿಂದ ಆಗಮಿಸಿದರೆ. ಡಾಕ್ಟರ್ ಬಿ ಬೋರಯ್ಯ ಅವರೇ, ತಮಗೆ ಮತ್ತೊಮ್ಮೆ ರಾಜ್ಯದ ರೈತ ಬಾಂಧವರ ಪರವಾಗಿ ಮತ್ತು ಆಕಾಶವಾಣಿ ಕೇಂದ್ರದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ.
2: ಎಲ್ಲ ನಮಸ್ತೆ.
1: ಬೋರಯ್ಯವನವರೇ, ಈಗ ಪ್ರಪ್ರಥಮವಾಗಿ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ, ಈಗ ತಮಗೆಲ್ಲ ಗೊತ್ತೇ ಇದೆ, ಪ್ರಸ್ತುತ ಹವಾಮಾನ ಆಧಾರಿತ ಕೆಲವೊಂದು ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ರೈತರಿಗೆ ಕೆಲವು ಸಲಹೆಗಳನ್ನು ಕೊಡಬೇಕು, ಅವರಿಗೆ ಆತ್ಮವಿಶ್ವಾಸ ಮೂಡಿಸಿ ಕೃಷಿಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ವಿಷಯವನ್ನು ಚರ್ಚೆ ಮಾಡೋಣ. ಈಗ ನಮಗೆ ಗೊತ್ತಿರೋ ಹಾಗೆ ಈಗ ಮಳೆ ಸ್ವಲ್ಪ ಕೊರತೆ, ವಾಡಿಕೆ ಮಳೆಕ್ಕಿಂತ ಸ್ವಲ್ಪ ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಅನಾವೃಷ್ಟಿ
2: ಆಗ್ತದೆ
1: ಹಾಗಾಗ್ತದೆ. ಈಗ ರಾಜ್ಯದಲ್ಲಿ ಮಳೆ ಪರಿಸ್ಥಿತಿ ತಮ್ಮ ಒಂದು ಮಸ್ತಿಷ್ಕದಿಂದ ರೈತರಿಗೆ ಮಾಹಿತಿ ನೀಡಬೇಕು ಅಂತಂದರೆ ಯಾವ ರೀತಿ ಇದೆ, ರಾಜ್ಯವ್ಯಾಪಿ ಹೇಗೆ ನಡೀತಾ ಇದೆ, ಮಳೆ ಪರಿಸ್ಥಿತಿ ಹೇಗಿದೆ?
2: ಈಗ ಹವಾಮಾನ ಅಥವಾ ಮಳೆಯ ಪರಿಸ್ಥಿತಿಯನ್ನು ನಮ್ಮ ರಾಜ್ಯದಲ್ಲಿ ನೋಡಿಕೊಂಡಾಗ, ಈಗ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕರಾವಳಿ ಪ್ರದೇಶದಲ್ಲಿ ಇಲ್ಲೆಲ್ಲೂ ಸಹ ಅತಿವೃಷ್ಟಿ ಸಾಕಷ್ಟು ಆಗ್ತಾ ಇದೆ. ಅದೇ ರೀತಿ ದಕ್ಷಿಣ ಒಳನಾಡು ಮತ್ತು ಆಮೇಲೆ ಈ ಕಡೆ ಬೆಂಗಳೂರು, ಕೋಲಾರ, ತುಮಕೂರು ಈ ಒಂದು ಪ್ರದೇಶದಲ್ಲಿ ನೋಡಿದಾಗ ಮಳೆ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ.
1: ವಾಡಿಕೆ ಮಳೆ
2: ತುಂಬಾ ಶೇಕಡ 30% ಕೊರತೆಯನ್ನ ನಾವು ಈ ಪ್ರದೇಶದಲ್ಲಿ
1: ಕಾಣ್ತಾ ಇದೆ.
2: ಆದರೆ ಅಲ್ಲಿ ಅತಿವೃಷ್ಟಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ, ಬೇಸಾಯ ಕಾರ್ಯಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂತ ಬೆಳೆಗಳನ್ನ ಅಥವಾ ಅವ್ರು ಯಾವ ರೀತಿ ಬೇಸಾಯ ಕ್ರಮಗಳನ್ನ ಮಾಡಬಹುದು ಅಂತೇಳಿ
1: ಚರ್ಚೆ ಮಾಡೋಣ. ಈಗ ತಾವು ಹೇಳಿದ್ರಿ ಮಳೆ ಕೊರತೆ ಇದೆ ಅಂತ ಹೇಳಿದಾಗ, ಈ ಒಂದು ಮಳೆ ಕೊರತೆ ಇರುವ ಒಂದು ಪರಿಸ್ಥಿತಿಯಲ್ಲಿ ರೈತರು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಮಳೆ ಇಲ್ಲದೆ ಇದ್ದಾಗ ನೀರಿನ ನಿರ್ವಹಣೆ ಬಹಳ ಮುಖ್ಯ.
2: ಹೌದು.
1: ಸೊ ಹೀಗಿದ್ದಾಗ ರೈತರು ನೀರಿನ ನಿರ್ವಹಣೆ ಹೇಗೆ ಮಾಡಬೇಕಾಗುತ್ತೆ, ಅಥವಾ ಬೆಳೆ ಅವರು ಬೆಳಿಬೇಕು ಅಂತಂದ್ರೆ ಪರ್ಯಾಯ ಕ್ರಮಗಳು ಏನೇನಿದೆ ಅವರಿಗೆ, ಅಷ್ಟು ಮಾಹಿತಿ ನೀಡ್ತೀರಾ?
2: ಇದರಲ್ಲಿ ಏನಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಮಣ್ಣಿನ ಸಂರಕ್ಷಣೆಯನ್ನ, ಅದು ನೀರಿನ ಸಂರಕ್ಷಣೆಯನ್ನ ಬಹಳ ಮುಖ್ಯವಾಗಿ ಮಾಡಬೇಕಾಗುತ್ತೆ.
1: ಮಣ್ಣಿನಲ್ಲಿ
2: ತೇವಾಂಶ ಹಿಡಿದಿಟ್ಕೊಳ್ಳುವಂತ ಕಾರ್ಯಗಳನ್ನ ನಾವು ಮಾಡಬೇಕಾಗುತ್ತೆ.
1: ಏನೇನಿದೆ ಅಂತ
2: ಇದರಲ್ಲಿ ಬಂದ್ಬಿಟ್ಟು ನಾವೇನು ಕೃಷಿ ತ್ಯಾಜ್ಯಗಳು ಏನೇನಿದಾವೆ, ಆ ತ್ಯಾಜ್ಯಗಳನ್ನ ಅಥವಾ ಎಲೆಗಳನ್ನ ಅಥವಾ ಆ ಹೊಲಗಳಲ್ಲಿ ಯಾವ್ಯಾವುದು ತ್ಯಾಜ್ಯಗಳಿದಾವೆ ಅಂತವುಗಳನ್ನ ನಾವು ನಮ್ಮ ಭೂಮಿಗೆ ಸೇರಿಸುವಂತ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಆಮೇಲೆ ಇದರ ಜೊತೆ ಎಲ್ಲೆಲ್ಲಿ ಸಾಧ್ಯವಾಗಿದೆ ಅಂದ್ರೆ ಆ ಮಣ್ಣಿನ ತಕ್ಕಂತೆ, ಈಗ ಕೆಂಪು ಮಣ್ಣು ಮತ್ತೆ ಆಮೇಲೆ ನಮ್ಮ ರಾಜ್ಯದಲ್ಲಿ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಎರಡು ಭಾಗ, ಕೆಂಪು ಮಣ್ಣು ಕಪ್ಪು ಮಣ್ಣು ಅಂತ ಹೇಳಿ ಎರಡು ಭಾಗ ಮಾಡ್ತಾ
1: ಇದ್ದೀವಿ.
2: ಆಯಾ ಮಣ್ಣಿಗೆ ಅನುಗುಣವಾಗಿ ಕೆಲವೊಂದು ಏನು ಇಂಗು ಗುಂಡಿಗಳನ್ನ ಮಾಡುವಂಥದ್ದು, ಕೃಷಿ ಹೊಂಡಗಳನ್ನ ಮಾಡ್ಕೊಳೋದು, ಆ ನೀರನ್ನು ಹಿಡಿದಿಟ್ಕೊಳ್ಳುವಂತ ಕಾರ್ಯವನ್ನ ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ.
1: ಈಗ ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೋಬೇಕು.
2: ಹೌದೌದು.
1: ಸೊ ಇದರಲ್ಲಿ ಏನಾದ್ರು ಬೇಸಾಯ ಕ್ರಮಗಳು ಮತ್ತೇನಿದೆ ಬೇರೆ, ಏನಾದರೂ ರೈತರು ಪಾಲಿಸುವಂಥವು
2: ಅಂದ್ರೆ ಇದಕ್ಕೆ ಬೇಸಾಯ ಕ್ರಮಗಳು ಅಂತ ಹೇಳಿದ್ರೆ, ಒಂದು ಇಂಗು ಗುಂಡಿಗಳು ಅಂತ ಹೇಳಿದೆ ನಾನು, ಹೊದಿಕೆಗಳನ್ನು ಹಾಕುವಂಥದ್ದು. ಆ ಹೊದಿಕೆಗಳಲ್ಲಿ ಜೀವಂತ ಹೊದಿಕೆ, ಅಂದ್ರೆ ಜೀವಂತ ಬದುಕಿ ಅಂತ ನಾನು ಹೇಳ್ದಾಗ್ಲೇ ಹೇಳ್ದೆ, ಹುಲ್ಲು,

0: ಎಲೆ ಇಂಥವುಗಳನ್ನ ಹಾಕಂತದ್ದು. ಅದು ಇದ್ರ ಜೊತೆಗೆ ಹಸಿರೆಲೆ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳ ಎಲೆ ಬೆಳೆಗಳನ್ನ ನಾವು ಭೂಮಿಗೆ ಸೇರಿಸುವಂತ ಕಾರ್ಯವನ್ನ ಮಾಡಬೇಕಾಗುತ್ತೆ. ಇದರ ಜೊತೆ ಅಲ್ಲಲ್ಲಿ ರೈತ ಬಾಂಧವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು ಪ್ಲಾಸ್ಟಿಕ್ ಮಲ್ಚಸ್, ಅವುಗಳನ್ನು ಸಹ ನಾವು ಉಪಯೋಗಿಸ್ಕೊಂಡು ಎಲ್ಲಿ ಸಾಧ್ಯವಿದೆ ಆಯಾ ಬೆಳೆಗೆ ತಕ್ಕಂತೆ ನಾವು ಪ್ಲಾಸ್ಟಿಕ್ ಹೊದಿಕೆಗಳನ್ನ ನಾವು ಸಾಧ್ಯವಾದ ಮಟ್ಟಿಗೆ ಹಾಕ್ಬೇಕಾಗುತ್ತೆ.
1: ಅಂದ್ರೆ ಮಣ್ಣಿನಲ್ಲಿ ಇರುವ ತೇವಾಂಶನ ಹಿಡಿದಿಟ್ಕೊಳ್ಳೋದಕ್ಕೆ.
0: ಹೌದು,
1: ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರಿ ತಾವು.
0: ಹೌದು,
1: ಈ ಕೃಷಿ ಇಲಾಖೆ ವತಿಯಿಂದ ಈ
0: ಎಲ್ಲ ಏನೋ ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತೆ ಅಲ್ಲಲ್ಲಿ ನಮ್ಮ ಸೆಣಬು, ಡಯಂಚ ಮತ್ತೆ ಹುರುಳಿ, ಅಲಸಂದೆ ಆ ಬೆಳೆಗಳು ಸಿಗ್ತಾ ಇದಾವೆ. ಅವುಗಳನ್ನ ನಾವು ಹಸಿರೆಲೆ ಬೆಳೆಗಳಾಗಿ ಆ ಹೊಲಗಳೆಲ್ಲ ಹಾಕೊಂಡು ಅದನ್ನ ಭೂಮಿಗೆ
1: ಸೇರಿಸಬೇಕಾಗುತ್ತೆ. ಇದಕ್ಕೆ ಪೂರಕವಾಗಿ ಕೇಳಬೇಕು ಅಂತಂದ್ರೆ, ಈಗ ಒಂದು ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಂಡು ಹೇಳಿದ್ರಿ ತಾವು.
0: ಹೌದು,
1: ಈಗ ರೈತರು ಕೆಲವೊಂದು ಬೆಳೆಗಳಿಗೆ ಅಂದ್ರೆ ಕೆಲವೊಂದು ಬೆಳೆಗಳಿಗೆ ನೀರಿನ ಕಡಿಮೆ ನೀರನ್ನ ಬಯಸ್ತವೆ, ಅಂತ ಬೆಳೆಗಳನ್ನ ಏನಾದ್ರೂ ಹೇಳ್ಬೇಕಂದ್ರೆ ಯಾವ ರೀತಿ ಬೆಳೆಯನ್ನ ತಾವು ಸಲಹೆ ನೀಡ್ತೀರಾ?
0: ನಾವು ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಮಳೆ ನಾವು ಜುಲೈ 10 ತಾರೀಕುವರೆಗೂ ಬಂದಿದ್ದೀವಿ. ಈಗಾಗಲೇ ಒಂದು ಸಾಕಷ್ಟು ಸಮಯವನ್ನ ನಾವು ಬೆಳೆ ಬಿತ್ತನೆ ಇದನ್ನ ಕಳ್ಕೊಂಡಿದೀವಿ. ಈಗ ಮುಂದಿನ ದಿನಗಳಲ್ಲಿ ಕಡಿಮೆ ಅವಧಿಯ ಬರ ನಿರೋಧಕ ತಳಿಗಳನ್ನ ನಾವು ಈಗ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಅದರಲ್ಲಿ ನಾವು ಜೋಳ, ರಾಗಿ, ನವಣೆ ಎಲ್ಲ ಸಿರಿಧಾನ್ಯಗಳು, ಇದರ ಜೊತೆ ಉರುಳಿ ಮತ್ತೆ ಅವರೆ ಇವುಗಳನ್ನು ಸಹ ನಾವು ಬೆಳೆದು ಬಿಟ್ಟು ಒಂದು ಬರ ನಿರೋಧಕ ಶಕ್ತಿ ಇರುವಂತ ಈ ಬೆಳೆಗಳು ಅವರ ಏನು ಆ ಜಮೀನಿಗೆ ತಕ್ಕಂತೆ ಆ ಮಣ್ಣಿಗೆ ತಕ್ಕಂತೆ ಈ ಬೆಳೆಗಳನ್ನ ಅವರು ಬೆಳಿಬಹುದು.
1: ಅಂದ್ರೆ ಈಗ ರಾಗಿ ಅಂತ ಹೇಳಿದ್ರೆ, ರಾಗಿಯ ಕೆಲವೊಂದು ತಳಿಗಳು ಏನಾದ್ರು ರೈತರಿಗೆ ನೀಡುವಂತಹ ತಳಿಗಳ ಹೆಸರು ಹೇಳೋಕಾಗತ್ತ ತಮಗೆ?
0: ಅದರಲ್ಲಿ ರಾಗಿ ತಳಿಗಳೆಲ್ಲ ಹೇಳಿದ್ರೆ ML 322 ಇವುಗಳನ್ನು ನಾವು ಬರ ನಿರೋಧಕ ಅಂದ್ರೆ ಸ್ವಲ್ಪ ಮಟ್ಟಿಗೆ ಬರವನ್ನ ತಡೆಗೊಳ್ಳುವ ಶಕ್ತಿ ಇರ್ತವೆ. ಸಾಮಾನ್ಯವಾಗಿ ಸಿರಿಧಾನ್ಯಗಳೆಲ್ಲವನ್ನು ಸಹ ಬರ ಇದು ಶಕ್ತಿ ಇರುವ ತಳಿಗಳೇ.
1: ಸರಿ, ಬೋರೇಗೌಡ್ರೆ ಒಂದು ಕರೆ ಇದೆ, ರೈತರು ಕರೆ ಮಾಡ್ತಾ ಇದ್ದಾರೆ.
2: ಹಲೋ
1: ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ.
2: ನಮಸ್ಕಾರ ಸರ್.
1: ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಬೆಳಗಾವಿ ಜಿಲ್ಲೆ ಸವನೂರ್ ತಾಲೂಕು.
1: ಸವನೂರ್ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ. ತಮ್ಮ ಹೆಸರು?
2: ಇದು ಸರ್,
1: ತಮ್ಮ ಹೆಸರು ಹೇಳಿ.
2: ರಮೇಶ್ ಸರ್. ರಮೇಶ್
1: ಸರ್, ರಮೇಶ್ ಅವ್ರ ಪ್ರಶ್ನೆ ಕೇಳಿ, ನೇರವಾಗಿ ಪ್ರಶ್ನೆ ಕೇಳಿ.
2: ಇದು ನಾವು ಈಗ ಇದೇನ್ ಸರ್, ಈಗ ಮಳೆ ಆಗುದು ಹೆಂಗೈತೆ ಸರ್ ಈಗ ಹವಾಮಾನ?
1: ಬೆಳಗಾವಿ ಸವನೂರಿಂದ ಹೇಳ್ತಾ ಇದ್ದೀರಾ?
0: ಅಂದ್ರೆ ಈಗ ಅಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತೆ ಆಮೇಲೆ ಈಗ ವಾರದಲ್ಲಿ ನಮ್ಮ IMD ಅವರು ನಿಮ್ಗೆ ಇದು ಕೊಡ್ತಾರೆ, ಏನೋ ಮಾಹಿತಿಯನ್ನ ಅವಾಗವಾಗ ನಿಮ್ಗೆ ಒದಗಿಸ್ತಾ ಇದಾರೆ. ಬಟ್ ಈಗ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಈಗ ಮಳೆ ನಿರೀಕ್ಷೆಯಲ್ಲಿ ಎಲ್ಲಾ ಪ್ರದೇಶದಲ್ಲಿ ಇದೆ.
1: ರಮೇಶ್ ಅವರೇ ಕೇಳಿ, ಇಲ್ಲಿ ಈಗ ನಿಮ್ಮಲ್ಲಿ ಮಳೆ ಕೊರತೆ ಇದ್ದಾಗ ಇಲ್ಲೇನಂತಂದ್ರೆ, ನಾವು ಅಂತಹ ಒಂದು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಹೇಳ್ತಾ ಇದೀವಿ, ಚರ್ಚೆ ಮಾಡ್ತಾ ಇದೀವಿ. ಸೊ ಇದಕ್ಕೆ ಪೂರಕವಾಗಿ ತಮ್ಮ ಪ್ರಶ್ನೆ ಹೇಗಿರ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ಯಾವ ಬೆಳೆ ತಗೊಳ್ತಿದ್ದೀರಾ, ಅಥವಾ ಆ ಬೆಳೆ ತಗೋಬಹುದಾ, ಅಥವಾ ಬೇರೆ ಬೆಳೆಯನ್ನು ಬೆಳಬೇಕು, ಈ ರೀತಿ ಕೇಳ್ಕೋಬಹುದು, ಅಥವಾ ಬೇರೆ ಅದಕ್ಕೆ ವ್ಯವಸ್ಥಿತವಾಗಿ ಏನ್ ಮಾಡ್ಕೋಬಹುದು ಆತರ ಕೇಳಿದ್ರೆ ಅದಕ್ಕೆ ಸೂಕ್ತ ಉತ್ತರ ಸಿಗುತ್ತೆ. ಆತರ ಏನೋ ಪ್ರಶ್ನೆ ಇದೆಯಾ ನಿಮ್ದು?
0: ಹೇಳಿ ರಮೇಶ್ ಅವರೇ.
1: ಸೋಯಾಬೀನ್ ಸರಿ
0: ಹೇಳಿ
1: ಹೇಳಿ ಹೇಳಿ.
2: 3 ಎಕರೆ ಸೋಯಾಬೀನ್ ಹಾಕಿದ್ರೆ ಸರ್ ಈಗ ಹೆಂಗೆ ಸರ್ ಅದು ತಗೋಬಹುದಾ ಹೆಂಗೆ?
0: ಅಲ್ಲ ಈಗ ಹಾಕಿದ್ರೆ ನೀವು ಬಿತ್ತನೆ ಮಾಡಿದಿರಾ?
1: ಯಾವ ಸ್ಥಿತಿ?
2: ಬಿತ್ತನೆ ಮಾಡಿದ್ರಿ ಸರ್.
0: ಎಷ್ಟು ದಿವಸ ಆಗಿದೆ ಬಿತ್ತನೆ ಮಾಡಿ?
2: 1 ತಿಂಗಳ ಆಯ್ತು ಸರ್ ಈಗ.
0: ಈಗ ನೀವ್ ಏನಂತ ಹೇಳಿದ್ರೆ ಅಂತರ್ ಬೇಸಾಯ ಮಾಡಿದಿರಾ, ಇಂಟರ್ ಕಲ್ಟಿವೇಷನ್?
2: ಇಲ್ಲ ಸರ್, ಅಂದ್ರೆ ಇದು ಸರ್ ಅದು ಮೇಡ ಸರ್ ಮೇಡ.
0: ಓಕೆ, ಅಂದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಇನ್ನು ಎಷ್ಟು ದಿವಸ ಆಯ್ತು ಮಳೆ ಹೋಗಿ?
2: ಮಳೆ ಹೋಗಿ ಈಗ ಆಗೈತೆ ಸರ್, ಮೊನ್ನೆ ಹಂಗೆ ಸಣ್ಣಗೆ ಸರ್ ಸ್ವಲ್ಪ ಸ್ವಲ್ಪ.
0: ಓಕೆ ಓಕೆ, ಅಂದ್ರೆ ಈ ಬೆಳೆ ಏನಂತ ಹೇಳಿದ್ರೆ ಇನ್ನೂ ತಡ್ಕೊಂಡ ಸಾಮರ್ಥ್ಯ ಇದೆ. ಈಗ ನೀವು ಅಂತರ ಬೇಸಾಯ ಮಾಡಿದ್ರೆ ಈ ನಿಮ್ಗೆ ಹೂ ಬಿಡುವಂತ ಹಂತದಲ್ಲಿರುತ್ತೆ ಈಗ ಆ ಬೆಳೆ.
2: ಹೌದಾ ಸರ್?

0: ಅಂತರ್ಬೇಸಾಯ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಅಂದ್ರೆ ಮಳೆ ತುಂಬಾ ದಿವಸ ಬರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗಾಳಿ ಆಡುತ್ತೆ, ಕೆಲವು ರಂಧ್ರಗಳಿದಾವೆ ಮಣ್ಣಲ್ಲಿ, ಆ ರಂಧ್ರಗಳನ್ನ ನಾವು ಮುಚ್ಚಬೇಕಾಗುತ್ತೆ. ಅದನ್ನ ಏನಾದ್ರೂ ಅಂತರ ಬೇಸಾಯ ಮಾಡಿದಾಗ ಆ ರಂಧ್ರಗಳು ಮುಚ್ಚೋಗುತ್ತೆ. ಆವಾಗ ಆವಿಯಾಗದು ಭೂಮಿಯಿಂದ ತೇವಾಂಶ ಆವಿಯಾಗದನ್ನ ತಡೆಯುತ್ತದು. ಅದು ಒಂದು ಸೂಕ್ತವಾದ ಪದ್ಧತಿ.
1: ಅವರಿಗೆ ಸೂಕ್ತವಾದ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀವಿ. ಬೊರೆಯವರೇ, ಈಗ ಮುಂದುವರೆದಾಗಿದ್ದಲ್ಲಿ ಈಗ ನಮಗೆ ರಸಗೊಬ್ಬರಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ, ಈಗ ಕೆಲವೊಮ್ಮೆ ರಸಗೊಬ್ಬರಗಳ ಕೊರತೆನೂ ಆಗುತ್ತೆ. ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯಲ್ಲಿ ರೈತರು ರಸಗೊಬ್ಬರಗಳ ಬಗ್ಗೆ ಕೇಳ್ತಾ ಇಲ್ಲ, ಯಾಕಂತಂದರೆ ಸಾಕಷ್ಟು ಮಳೆ ಆಗಬೇಕು, ಏನೇ ಬೇಡಿಕೆ ಇದ್ರೂ ಸಹ. ಈಗ ನಾವು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಬೇರೆ ಗೊಬ್ಬರಗಳನ್ನು ಬಳಸಬೇಕು ಅಂತ ಹೇಳಿದ್ರೆ, ರೈತರಿಗೆ ತಾವು ಯಾವ ಯಾವ ರೀತಿಯಾದಂಥ ಗೊಬ್ಬರಗಳನ್ನು ಬಳಸೋದಕ್ಕೆ ಸಲಹೆ ನೀಡ್ತೀರಿ?
0: ಈಗ ತಾವು ಒಳ್ಳೆಯ ಪ್ರಶ್ನೆಯನ್ನು ನೀವು ಈಗ ಕೇಳ್ತಾ ಇದ್ದೀರಿ. ಈಗ ಏನು ನಮ್ಮ ಒಂದು ಪ್ರಪಂಚ ಜಗತ್ತಿನಲ್ಲಿ ನಡೀತಾ ಇದೆ, ವಿದ್ಯಮಾನಗಳು ನಡೀತಾ ಇದ್ದಾವೆ, ಆ ವಿದ್ಯಮಾನಕ್ಕೆ ತಕ್ಕಂತೆ ಈಗ ಅದನ್ನು ಸಹ ರಸಗೊಬ್ಬರ ಲಭ್ಯತೆ ಸಹ ಅಂದರೆ ಕಡಿಮೆ ಆಗ್ತಾ ಇದೆ. ಅದನ್ನು ನಾವು ಯೋಚನೆ ಮಾಡಿದಲೆ ಇದಕ್ಕೆ ಪರ್ಯಾಯವಾಗಿ ನಾವು ಸಾಕಷ್ಟು ಅವಕಾಶಗಳು ನಮ್ಮ ರೈತ ಬಾಂಧವರಲ್ಲಿ ಇಲ್ಲಿ ಸಿಗ್ತಾ ಇದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ಕಾಂಪೋಸ್ಟು ಮತ್ತು ತೊಟ್ಟಿ ಏನೋ ಕೊಟ್ಟಿಗೆ ಗೊಬ್ಬರನ ಮತ್ತು ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು, ಇವುಗಳೆಲ್ಲವನ್ನು ಸಹ ಪರ್ಯಾಯ ರೂಪದಲ್ಲಿ ಬರ್ಕೊಬೋದು. ಇದರ ಜೊತೆಗೆ ದ್ರವರೂಪದ ಗೊಬ್ಬರಗಳಲ್ಲಿ ಜೀವಾಮೃತ ಮಾಡ್ಕೊಳ್ಳೋದು, ಬೀಜಾಮೃತ ಮಾಡ್ಕೊಳ್ಳೋದು, ಮತ್ತೆ ಪಂಚಗವ್ಯ ಮಾಡೋದು, ಮತ್ತಾಮೇಲೆ ಹಸುಗಳು ಯಾರು ಎಲ್ಲೆಲ್ಲಿ ಹಸುಗಳು ಜಾಸ್ತಿ ಇದಾವೆ ಅವುಗಳಿಗೆ ಘನ ಜೀವಾಮೃತ ಮಾಡ್ಕೊಂಡ್ಬಿಟ್ಟು, ನಾವೇನು ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಉಪಯೋಗಿಸ್ತೇವಲ್ಲ ಅದರ ಪರ್ಯಾಯವಾಗಿ ಘನ ಜೀವಾಮೃತ ಉಪಯೋಗ ಮಾಡಿಬಿಟ್ಟು ಅದನ್ನ ನಮ್ಮ ಹೊಲಗಳಿಗೂ ಸಹ ನಾವು ಬಳಕೆ ಮಾಡ್ಬೋದು. ಆಮೇಲೆ ಇನ್ನೊಂದು ತುಂಬಾ ಕಡಿಮೆ ವೆಚ್ಚದಲ್ಲಿ ಮಾಡಬೇಕಾಗಿರೋದು ಎರೆಜಲ. ಯಾರು ಎರೆಹುಳು ತೊಟ್ಟಿ ಮಾಡ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಎರೆಜಲನ ನಾವು ಸಹ ಒಂದು ಪರ್ಯಾಯವಾಗಿ ಅದನ್ನ ಉಪಯೋಗಿಸಬಹುದು.
1: ಎರೆಜಲವನ್ನು ನೀವು
0: ಪರ್ಯಾಯ ರೂಪದಲ್ಲಿ ಅದನ್ನ ದ್ರಾವಣ ರೂಪದಲ್ಲಿ
1: ಯಾವ ರೀತಿ ಬಳಸ್ತಾರೆ ರೈತರು? ಇದು
0: ಅದನ್ನ ಸ್ಪ್ರೇ ಮಾಡೋದಕ್ಕೆ,
1: ಅಂದ್ರೆ ಸಿಂಪಡಣೆ
0: ಮಾಡೋದಕ್ಕೆ
1: ಸಿಂಪಡಣೆ
0: ಮಾಡಬಹುದು. ಅಂದ್ರೆ ಏನು ನಾವು ಬೆಳೆ ವರ್ಧಕಗಳಾಗಿ ಅಂಗಡಿಗಳಲ್ಲಿ ಸಿಗ್ತಾ ಇದಾವಲ್ಲ ಅದಕ್ಕೆ ಪರ್ಯಾಯವಾಗಿ ನಾವು ಎರೆಜಲನ ನಾವು ಬಳಕೆ
1: ರಸವರಿಯಾಗಿ ಬಳಕೆ ಮಾಡ್ತೀವಿ, ಫರ್ಟಿಗೇಷನ್ ಅಂತ ಹೇಳಿ, ಅದಕ್ಕೆ ಇದು ಬಳಸಬಹುದು.
0: ಇದನ್ನು ಸಹ ಬಳಕೆ ಮಾಡಬಹುದು, ಎರೆಜಲನ ಸಹ ಬಳಕೆ ಮಾಡಬಹುದು. ಅದ್ರ ಜೊತೆ ಜೀವಾಮೃತ ಸಹ ನಾವು ಡ್ರಿಪ್ ಮೂಲಕ ನಾವು ಬಳಕೆ ಮಾಡಬಹುದು.
1: ಸರಿ ಸರಿ,
0: ಇದಕ್ಕೆಲ್ಲವನ್ನು ಸಹ ರಾಸಾಯನಿಕ ಗೊಬ್ಬರಗಳಿಗೆ ಪರ್ಯಾಯವಾಗಿ ಈ ಗೊಬ್ಬರಗಳನ್ನು ಉಪಯೋಗಿಸಬಹುದು.
1: ಮತ್ತೆ ಇದನ್ನು ಚರ್ಚೆ ಮುಂದುವರ್ಸೋಣ, ಯಾಕೆ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ನಮಸ್ಕಾರ ರೀ.
2: ಹಲೋ
1: ಹೇಳ್ರಿ. ನಮಸ್ಕಾರ, ತಮ್ಮ ಹೆಸರು?
2: ಇಲ್ಲಿ ರಾಯಬಾರಿಂದ ಭೀಮರಾವ್ ಕೋಕಾಟೆ ಮಾತಾಡೋದ್ರಿ.
1: ಭೀಮರಾವ್ ಅವರೇ ನಮಸ್ಕಾರ, ಕೇಳಿ ಅಂತ ಪ್ರಶ್ನೆ ಕೇಳಿ.
2: ಈಗ ನಮ್ಗೆ ಸ್ವಲ್ಪ ಮಳೆ ಆಗಿದೆ, ತುಂತುರು ಮಳೆ ರೀ, ಈಗ ಮುಸುಕಿನ ಜೋಳ ಹಾಕ್ಬೋದನ್ರಿ?
1: ಹಾ, ತುಂತುರು ಮಳೆ ಆಗಿದೆ, ಮುಸುಕಿನ ಜೋಳ ಹಾಕ್ಬೇಕು.
0: ಈಗ ತೇವಾಂಶ ಎಷ್ಟು ದಿವಸ ಐತ್ರಿ ಈಗ? ಅಂದ್ರೆ ನೀವು ಮೊದಲೆಲ್ಲ ಮಳೆ ಬಂದಿರಲಿಲ್ಲ ಅಂದ್ರೆ
2: ತೇವಾಂಶ ಸಾಕಷ್ಟು ಐತ್ರಿ ಈಗ?
0: ಹಾ, ತೇವಾಂಶ ಸಾಕಷ್ಟು ಇದ್ರೆ ನೀವು ಮುಸುಕಿನ ಜೋಳವನ್ನ ನೀವು ಬಿತ್ತನೆ ಮಾಡಬಹುದು, ಅದೇನು ತೊಂದರೆ ಇಲ್ಲ.
1: ತಾವ್ ಹೇಳ್ತಾ ಇದ್ರಿ ಈಗ ಎರೆ ಜಲ ಜೈವಿಕ, ಈ ಜೈವಿಕ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಹೇಳಿತಾವು ದಯಮಾಡಿ. ಯಾವ ಜೈವಿಕ ಗೊಬ್ಬರ?
0: ಜೈವಿಕ ಗೊಬ್ಬರಗಳು ಹೇಳಿದೆ, ಇದರಲ್ಲಿ ಬೇರೆ ಬೇರೆ ಅಂದ್ರೆ
1: ಸೂಕ್ಷ್ಮ
0: ಸಾರಜನಕವನ್ನ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು.
1: ಹೌದು.
0: ಮತ್ತಾಮೇಲೆ ಏನು ಮಣ್ಣಲ್ಲಿ ಈಗ ಏನು ಪೋಷಕಾಂಶಗಳಿದಾವಲ್ಲ ಆ ಪೋಷಕಾಂಶಗಳನ್ನ ಅದೇನಂದ್ರೆ ಅವು ಸಿಗದಿಲ್ಲ, ಗಿಡಗಳಿಗೆ ಸಿಗದಿಲ್ಲ,
1: ಅಲಭ್ಯ ರೂಪದಲ್ಲಿ
0: ಅಲಭ್ಯ ರೂಪದಲ್ಲಿರುತ್ತೆ, ಅದನ್ನ ಲಭ್ಯವಾಗಿ ಮಾಡ್ತವೆ ಈ ಸೂಕ್ಷ್ಮ ಈ ಒಂದು ಜೈವಿಕ ಗೊಬ್ಬರಗಳು. ಅವುಗಳು ಸಹ ನಮ್ಮಲ್ಲಿ ಜೈವಿಕ ಗೊಬ್ಬರಗಳು ಲಭ್ಯ
1: ಇದಾವೆ.
0: ಇದರಲ್ಲಿ ಬಂದ್ಬಿಟ್ಟು ನಾವು ಸಾರಜನಕ ಸ್ಥಿರೀಕರಿಸವು ರೈಸೋಬಿಯಂ ಆಗಿರ್ಬೋದು, ಅಸ್ಟೋಬ್ಯಾಕ್ಟರ್, ಅಜೋಸ್ಪೈರಮ್ನ ನಾವು ಆಯಾ ಬೆಳೆಗೆ ಅಂದ್ರೆ ದ್ವಿದಳ ಧಾನ್ಯ ಬೆಳೆಗಳು, ಕಾಳು ಬೆಳೆಗಳು ಅಂತವಕ್ಕೆ ನಾವು ರೈಸೋಬಿಯಂ ಅನ್ನು ಉಪಯೋಗಿಸಬೇಕಾಗುತ್ತೆ. ಆದ್ರೆ ಏಕದಳೆ ಬೆಳೆಗಳಿಗೆ ನಾವು ಅಜಿಟೋಬ್ಯಾಕ್ಟರ್, ಅಜೋಸ್ಪೈರಮ್ನ ನಾವು ಉಪಯೋಗಿಸಬೇಕಾಗುತ್ತೆ. ಮತ್ತಾಮೇಲೆ ನಾನು ಇನ್ನೊಂದು ಹೇಳಿದೆ ನಿಮ್ಗೆ, ಅಂದ್ರೆ ಏನು ಅಲಭ್ಯವಾಗಿರೋ ಪೋಷಕಾಂಶಗಳನ್ನ ಲಭ್ಯವಾಗಿ ಮಾಡೋ ಅಂತವು

0: ಅಲ್ಲಿ ಫಾಸ್ಫರಸ್ ಅಂದ್ರೆ ರಂಜಕ ಕರಗಿಸುವ ಜೀವಾಣು, ಮತ್ತೆ ಪೊಟ್ಯಾಶಿಯಂ ಅದನ್ನ ಮೊಬಲೈಸ್ ಮಾಡಿಬಿಟ್ಟು ಅದನ್ನ ನಮ್ಮ ಸಸಿಗಳಿಗೆ ಲಭ್ಯವಾಗುವಂತ ಮಾಡುವ ಕೆ ಎಸ್ ಬಿ ಅಂತೇಳಿ, ಪೊಟ್ಯಾಶಿಯಂ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ. ಇವುಗಳನ್ನು ಸಹ ಆಯಾ ಇಲಾಖೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ಕೆವಿಕಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇವು ಸಿಗ್ತಾ ಇದಾವೆ. ಅವುಗಳನ್ನ ನಮ್ಮ ಒಂದು ತಾವ್ ಹೇಳದಂಗೆ ರಾಸಾಯನಿಕ ಗೊಬ್ಬರಗಳಿಗೆ ಕೆಲವೊಂದು ಪೋಷಕಾಂಶಗಳು ಒದಗಿಸುವಂತವು. ಮತ್ತೆ ಆಮೇಲೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡುವಂತ ಕೆಲಸಗಳನ್ನ ಇವು ಒಂದು ಸೂಕ್ಷ್ಮ ಜೀವಿಗಳು ಮಾಡ್ತಾ ಇದಾವೆ. ಅದು ನಾವು ಎಲ್ಲ ಗಮನಿಸಬೇಕಾಗಿರೋದು. ಮತ್ತೆ ಆಮೇಲೆ ಇದು ಕಡಿಮೆ ಖರ್ಚಲ್ಲಿ, ನಾವೇನು ಹೆಚ್ಚಿಗೆ ಇದಕ್ಕೆ ಖರ್ಚು ಮಾಡಬೇಕಾ ಅವಶ್ಯಕತೆ ಇರುವುದಿಲ್ಲ.
1: ಮತ್ತೊಂದು ಕರೆ ಬರ್ತಾ ಇದೆ ಬೊರೆಯವರೇ, ನೋಡೋಣ ಏನ್ ಪ್ರಶ್ನೆ. ಹಲೋ ಹಲೋ
2: ಹಲೋ,
1: ಹಾ ನಮಸ್ಕಾರ ಹೇಳಿ.
2: ನಮಸ್ಕಾರ
0: ಹೇಳ್ರಿ.
2: ನಮ್ಮ ಹೆಸರು ಶರಣಪ್ಪ ಅಂತ, ನಾವು ಹುಬ್ಳಿ ತಾಲೂಕಿಂದ ಮಾತಾಡ್ತಾ ಇದ್ದೀವಿ ಸರ.
1: ಹೇಳ್ರಿ, ಕೇಳಿ ಪ್ರಶ್ನೆ.
2: ಇದು ಬೆಳೆ ವಿಮಾ ಅಂತಂದ್ರಲ್ಲ ಸರ, ಈಗ ನನಗೊಂದು ಅನುಮಾನ ಏನಂತಂದ್ರೆ, ಈಗ ಬೆಳೆ ವಿಮಾ ಕಟ್ಟಬೇಕಾದ್ರೆ ಬೆಳೆ ಸಾಲ ಇದ್ದವ್ರು ಕಟ್ಟಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಸರ್? ಅದು
1: ಇಲ್ಲ ಇಲ್ಲ ಇಲ್ಲ, ಯಾರಾದ್ರೂ ಕಟ್ಟಬಹುದು. ಬೆಳೆ ಸಾಲ ಸಾಲ ಇದ್ರೂ ಲೋನಿ ಫಾರ್ಮರ್ಸ್ ಅಂತಾರೆ, ಅದಕ್ಕೆ ಸಾಲ ಇದ್ರೂ ಸಹ ತಾವು ಬೆಳೆ ವಿಮೆ ಕಟ್ಟಬಹುದು. ಅದು ನಿಮ್ಮ ಬ್ಯಾಂಕ್ ಗಳಿಗೆ ಸಂಪರ್ಕ ಮಾಡಬಹುದು ನೀವು ಅದ್ರ ಬಗ್ಗೆ. ಹೌದು. ಬೊರೆಯವರು ಮತ್ತೊಂದ್ ಕರೆ ಬರ್ತಾ. ಹಲೋ ಹಲೋ,
3: ನಮಸ್ಕಾರ ಸರ್.
1: ನಮಸ್ಕಾರ, ತಮ್ಮ ಹೆಸರು ಹೇಳಿ.
3: ನಾವು ದಾವಣಗೆರೆ ಜಿಲ್ಲೆ ನ್ಯಾಮತಿಯಿಂದ ಹಂಪಣ್ಣ ಅಂತಂದು.
1: ನ್ಯಾಮತಿಯಿಂದ ಹಂಪಣ್ಣ ಅವ್ರೆ, ಹಂಪಣ್ಣ ಅವ್ರ ಪ್ರಶ್ನೆ ಕೇಳಿ.
3: ಅದೇ ಸರ್, ಈಗ ಮುಚ್ಚಿಗೆಗೆ ಪ್ಲಾಸ್ಟಿಕ್ ಬಳಸೋಲ್ಲ, ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಅದು ಪುಡಿ ಆಗ್ಬಿಟ್ಟು ಆ ಭೂಮಿಯಲ್ಲಿ ಸೇರ್ತಾ ಇದೆ. ಇದ್ರ ಬದಲಿಗೆ ಅಡಿಕೆ ಸಿಪ್ಪೆ ಬಳಸಬಹುದಲ್ಲ ಅಂತ.
0: ಹೌದ್ರಿ,
1: ಅದಕ್ಕೆ ಸಲಹೆ ನೀಡ್ತಾರೆ.
0: ಒಳ್ಳೆ ಪ್ರಶ್ನೆಯನ್ನ ನೀವು ಕೇಳಿದ್ರಿ. ಪರಿಸರ ಬಗ್ಗೆ ಕಾಳಜಿ ಇರ ಅಂತವರು.
3: ಹೌದ್ ಸರ್.
0: ಮತ್ತೆ ಏನು ನಮ್ಮ ಸೂಕ್ಷ್ಮಾಣು ಜೀವಿಗಳು ಭೂಮಿ ಆರೋಗ್ಯವನ್ನ ನಾವಂತ ಕಳೀತಾ ಇದೀವಿ ಅಂದ್ರೆ, ಭೂಮಿಗೆ ಒಂದು ಜೀವ ಇದೆ, ಆ ಜೀವಕ್ಕೆ ನಾವು ಏನ್ ಬೇಕಾಗುತ್ತೋ ಅಂತ ಒಂದು ವಸ್ತುಗಳನ್ನ, ಪದಾರ್ಥಗಳನ್ನ, ಅಂತ ಗೊಬ್ಬರಗಳನ್ನ ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ. ಅದರಲ್ಲಿ ತಾವ್ ಹೇಳಿದ್ರೆ ಪ್ಲಾಸ್ಟಿಕ್ ಎಲ್ಲೆಲ್ಲಿ
3: ಅಂದ್ರೆ
0: ಕಡಿಮೆ ಪ್ರಮಾಣದಲ್ಲಿ ಒಂದು, ಇದರಲ್ಲಿ ಎರಡ್ ತರ ಮೂರ್ ತರ ಇದಾವೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ದಿವಸ ಅದನ್ನು ಉಪಯೋಗಿಸ್ಕೊಂಡು ತೆಗೆದಾಕಂತದ್ದು. ಈಗ ಅದರಲ್ಲೂ ಸಹ ಅಂದ್ರೆ ಬಯೋ ಡಿಗ್ರೇಡೇಬಲ್ ಅಂದ್ರೆ ಎರಡು ವರ್ಷ ಮೂರು ವರ್ಷ ಇರುತ್ತೆ, ಅದನ್ನ ಹಂಗೆ ಭೂಮಿಗೆ ಸೇರುತ್ತೆ, ಅದನ್ನು ಸಹ ಸಿಗ್ತಾ ಇದೆ. ಆಮೇಲೆ ನೀವು ಇಲ್ಲಿ ಕೇಳಿರೋ ಪ್ರಶ್ನೆಗೆ ಸಕ್ಕಂತೆ ನೀವೇನ್ ಹೇಳಿದ್ರಿ, ಅಡಕೆ ಸಿಪ್ಪೆ ಅಂತವುಗಳನ್ನ ಉಪಯೋಗಿಸ್ಬೋದು. ಏನಾಗ್ತಾ ಇದೆ ಅಂದ್ರೆ, ಉಪಯೋಗಿಸಿದಾಗ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಅದರಲ್ಲಿ ಕಾರ್ಬನ್ ಮತ್ತೆ ನೈಟ್ರೋಜನ್ ಕಂಟೆಂಟ್ ಅಂದ್ರೆ ಸಿ ಎನ್ ರೇಷಿಯೋ ಅಂತ ನಾವು ಕರಿತಾ ಇದೀವಿ. ನೀವೇ ನಿಮ್ಮಲ್ಲೇ ಉತ್ತರ ಇದೆ, ಅದನ್ನ ನೀವು ಬಳಕೆ ಮಾಡಬಹುದು. ಅಂದ್ರೆ ಇದೇನಂದ್ರೆ, ಆ ಸಾಲು ಯಾವ ಬೆಳೆ ಇದೆಯಲ್ಲ ಆ ಬೆಳೆ ತಕ್ಕಂತೆ ನೀವು ನೋಡ್ಕೊಂಡು ನಿಮ್ಮ ಜಾಗರೂಕತೆಯಿಂದ ಅದನ್ನ ಉಪಯೋಗಿಸಬೇಕಾಗುತ್ತೆ.
1: ಮತ್ತೊಂದು ಕರೆ ಬರ್ತದೆ. ಹಲೋ ನಮಸ್ಕಾರ.
2: ಹಲೋ
1: ನಮಸ್ಕಾರ ಹೇಳ್ರಿ. ತಮ್ಮ ಹೆಸರು?
2: ನಮ್ಮ ಹೆಸರು ವಿರೂಪಾಕ್ಷಪ್ಪ ಅಂತೇಳಿ, ನ್ಯಾಮತಿ ತಾಲೂಕು.
0: ಹೇಳಿ ವಿರೂಪಾಕ್ಷ.
2: ಚಟ್ನಳ್ಳಿ. ಚಟ್ನಳ್ಳಿ ಸರ್.
0: ಹೇಳಿ ಹೇಳಿ.
1: ಈಗ ನಿಮ್ಮ ರೇಡಿಯೋ ಇಂದ ಸ್ವಲ್ಪ ದೂರ ಇದ್ದು ಮಾತಾಡಿ, ನೀವು ಅಲ್ಲಿ ಪ್ರತಿಧ್ವನಿಸ್ತಾ ಇದೆ ನಿಮ್ಮ ಧ್ವನಿ. ನೀವು ಕೇಳ್ತಾ
2: ಇದ್ದೀರಾ? ಏನು ಬೆಳೆ ಉದ್ದು ಅಥವಾ ಹೆಸರು ಬಿತ್ತಬಹುದು ಈ ಟೈಮ್ನಲ್ಲಿ ಅಂತ?
1: ಉದ್ದು ಅಥವಾ ಹೆಸರು
0: ಅಂದ್ರೆ ಈಗ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಮುಂಗಾರು, ಪೂರ್ವ ಮುಂಗಾರು ಆ ಹಂತದಲ್ಲಿ, ಈಗ ಮುಂಗಾರು ಈಗ ಇನ್ನೂ ಇದೆ, ಈ ಜುಲೈ ತಿಂಗಳವರೆಗೂ ಇದೆ ನಮಗೆ, ಜುಲೈ ಆಗಸ್ಟ್ ವರೆಗೂ ಇದೆ. ತದನಂತರ ದಿನಗಳಲ್ಲಿ ನಾವು ಹೆಸರು ಉದ್ದುಗಳನ್ನು ನೀವು ಬಿತ್ತನೆ ಮಾಡೋದಕ್ಕೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಆಯಾ ಪ್ರದೇಶಕ್ಕೆ ತಕ್ಕಂತೆ. ಏನ್ ಹೇಳಿ?
2: ಉದ್ದು ಹೆಸರನ್ನ ಯಾವ ತಿಂಗಳಲ್ಲಿ ಬಿತ್ತಿರು ಉತ್ತಮ ಅಂತ
0: ಅಂದ್ರೆ, ಈಗ
4: ದೂರ ಇಟ್ಟು ಮಾತಾಡಿ, ರೇಡಿಯೋ ಸೆಟ್ ದೂರ ಇಡಿ.
2: ಆಯ್ತು ಸರ್.
4: ಮಾತಾಡಿ, ಕೇಳಿ ಪ್ರಶ್ನೆ.
2: ದೂರ ಇಟ್ಟಿದ್ದೀನಿ ಸರ್.
1: ಹೇಳಿ.

0: ಯಾವ ತಿಂಗಳಲ್ಲಿ
1: ಅಂದ್ರೆ
2: ನಾವು
1: ಬಿತ್ತಿದ್ರೆ ಉತ್ತಮ
2: ಈಗ ಉತ್ತಮವಾದ ಬರಬೇಕು ಅಂತ ಹೇಳಿದ್ರೆ ಪೂರ್ವ ಮುಂಗಾರು ಇದರಲ್ಲಿ ಅದು ಉತ್ತಮವಾಗಿ ನಮ್ಗೆ ಒಳ್ಳೆ ಇಳುವರಿಯನ್ನ ಕೊಡುವಂತದ್ದು.
1: ನಾವು ಸರ್ ಈಗ ಹೆಚ್ಚು ಕಡಿಮೆ ಆಗಸ್ಟ್ 20 ಮೇಲೆ ಬಿತ್ತದು ಅಂತ ಅಂತ
2: ಅಂದ್ರೆ ಈಗ ಉತ್ತಮವಾಗಿ ಅಂತಂದ ಹೇಳಿದ್ರಿ ಆ ಸಂದರ್ಭದಲ್ಲಿ ಮಾಡೋ ಅಂತದ್ದು. ಮತ್ತಾಮೇಲೆ ಪೂರ್ವ ಮುಂಗಾರು ಆದ್ಮೇಲೆ ಅಂದ್ರೆ ಅದಾದ್ಮೇಲೆ ನೀವ್ ಹೇಳ್ದಂಗೆ ಆಗಸ್ಟ್ 20-25 ತಾರೀಕು ಮೇಲ್ಪಟ್ಟು ಅವುಗಳನ್ನು ಸಹ ನೀವು ಬಿತ್ತನೆ ಮಾಡಬಹುದು.
1: ಒಂದು ನಿಮ್ ಕಂಡೀಷನ್ ಬಿತ್ತಿರೆ ಬರ್ಬೋದಾ, ಉತ್ತಮ ಬೆಳೆ ಬರ್ಬೋದಾ ಅಂತ
2: ಅಂದ್ರೆ ಅದಕ್ಕೆ ತಕ್ಕಂತೆ ಕೆಲವೊಂದು ಕೆಲವು ರೋಗ ರುಜಿನಗಳು ಯಾಕಂತ ಹೇಳಿದ್ರೆ ಈಗ ಈಗ ಮಳೆ ನೋಡ್ತಾ ಇದೀವಲ್ವಾ, ಆ ಮಳೆಗೆ ತಕ್ಕಂತೆ ಜಾಸ್ತಿ ಮಳೆ ಆದ್ರೆ ಕೆಲವೊಂದು ರೋಗ ರುಜಿನಗಳು ಬರೋಂತ ಸಂದರ್ಭ ಇರುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು ಅಂತ ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಧನದ ಗೊಬ್ಬರ ಸಾಕಷ್ಟು ನಮ್ಮ ಹೊಲಗಳಿಗೆ ಹಾಕ್ಬೇಕು. ಅದ್ರ ಜೊತೆ ಜೈವಿಕ ಗೊಬ್ಬರಗಳು ನಾನು ಈಗ ಹೇಳಿದೆ ಬೀಜೋಪಚಾರ ಮಾಡಿಬಿಟ್ಟು ಅವುಗಳನ್ನ ಹಾಕಿದ್ರೆ ಫಲಿತಾಂಶ ನಾವು ಪಡ್ಕೊಬಹುದು. ಅಂದ್ರೆ ಮಾಡಿದ್ರೆ ನೀವು ಒಂದು ಮುಂಜಾಗ್ರತೆ ವಹಿಸಿಕೊಂಡು ಮಾಡಬೇಕಾಗುತ್ತೆ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೈತ ಬಾಂಧವರಿಗೆ. ಈಗ ಬರೆಗೌಡ್ರೆ ಮತ್ತೊಂದು, ಈಗ ಇಷ್ಟೊತ್ತು ತಾವು ಮಳೆ ಕೊರತೆ ಇದ್ದ ಪ್ರದೇಶದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ರಿ. ಈಗ ಕೆಲವು ಕಡೆ ಮಳೆ ತುಂಬ ಹೆಚ್ಚಾಗ್ಬಿಟ್ಟಿದೆ.
2: ಹೌದು.
3: ಸೊ ಹೀಗಿದ್ದಾಗ ಅವ್ರು ಆ ರೈತರಿಗೆ ತಾವು ಏನು ಸಲಹೆ ನೀಡೋಕ್ಕೆ ಬಯಸ್ತೀರಿ
2: ಅಂತ ಅಂತ ರೈತ ಬಾಂಧವರು ಏನು ಸಾಕಷ್ಟು ಅತಿವೃಷ್ಟಿ ಸಾಕಷ್ಟು ಆಗ್ತಾ ಇದೆ ಕೆಲವು ಸಂದರ್ಭಗಳಲ್ಲಿ, ಅಂತ ಇದರಲ್ಲಿ ಏನೇನು ನಮ್ಮ ಮಳೆ ಆಗ್ತಾ ಇದೆ ಆ ಒಂದು ಪ್ರದೇಶಕ್ಕೆ ಸೂಕ್ತವಾದ ಬೆಳೆಗಳು ಭತ್ತ ಆಗಿರ್ಬೋದು ಮತ್ತಾಮೇಲೆ ಕಬ್ಬು ಆಗಿರ್ಬೋದು, ಅಂತ ಬೆಳೆಗಳನ್ನ ಅವರು ಬಿತ್ತನೆ ಮಾಡೋದಕ್ಕೆ ಅವಕಾಶಗಳು ಇದಾವೆ ಅಂತ ಒಂದು. ಅದರಲ್ಲೂ ಸಹ ಕೆಂಪಣ್ಣಾದ್ರೆ ಕಪ್ಪಣ್ಣಾದ್ರೆ ತೇವಾಂಶ ಸಾಕಷ್ಟು ದಿವಸಗಳಿರುತ್ತೆ. ಅದನ್ನೆಲ್ಲ ಅದಕ್ಕೆ ಪೂರಕವಾದಂತ ಕ್ರಮಗಳನ್ನ ಬೇಸಾಯ ಕ್ರಮಗಳನ್ನ ಏನು ಚರಂಡಿಗಳು ಮಾಡೋದು, ಚರಂಡಿ ಮಾಡಿಬಿಟ್ಟು ನೀರನ್ನ ಹೊರಗಡೆ ಬಿಟ್ಬಿಟ್ಟು ಆಮೇಲೆ ಬಸಿಗಾಲಿಗಳನ್ನ ಮಾಡಿಬಿಟ್ಟು ಮಾಡೋಂಥದ್ದು. ಅದಕ್ಕೆ ತೇವಾಂಶ ಆದ್ಮೇಲೆ ಸೂಕ್ತವಾದ ಬೆಳೆಗಳನ್ನ, ಅದರಲ್ಲೂ ಈಗ ಜುಲೈ ವರೆಗೂ ಬಂದಿದೀವಿ ನಾವು ಇವಾಗ. ಅಂದ್ರೆ ನಾವು
3: ಮುಂಗಾರಿನ
2: ಈ ಸ್ಥಿತಿಯಲ್ಲಿ ಏನೋ ಕಡಿಮೆ ಅವಧಿಯ ಅದಕ್ಕೆ ಆಯಾ ಪ್ರದೇಶಕ್ಕೆ ಸೂಕ್ತವಾಗಿರುವ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ಇದರಲ್ಲಿ ಅವರು ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶ ಇದಾರೆ ಅಲ್ಲೆಲ್ಲ ನಮ್ಮ ಕೆವಿಕೆ ಇದಾವೆ, ರೈತ ಸಂಪರ್ಕ ಕೇಂದ್ರಗಳಿದಾವೆ, ಕೃಷಿ ಇಲಾಖೆ ಇದೆ, ಮತ್ತೆ ವಿಶ್ವವಿದ್ಯಾನಿಲಯದವೆ, ಅಲ್ಲಲ್ಲಿ ಆಯಾ ಒಂದು ಪ್ರದೇಶದಲ್ಲಿ ಮಾಹಿತಿ ಪಡ್ಕೊಂಡು ಆ ಅಲ್ಲಿರೋ ಒಂದು ಬೆಳೆಗಳನ್ನ ಬೆಳೆದ್ರೆ ತುಂಬಾ ಉತ್ತಮವಾದ ಫಲಿತಾಂಶವನ್ನ ಪಡಿಬಹುದು.
3: ಸರಿ, ಮತ್ತೊಂದು ಕರೆ.
4: ಹಲೋ
3: ಹಲೋ
4: ಹಲೋ, ನಮಸ್ಕಾರ ಸರ್.
3: ನಮಸ್ಕಾರ, ತಮ್ಮ ಹೆಸರು?
4: ಮೈಸೂರು ಜಿಲ್ಲೆ ತಿನ್ನರಸೀಪುರ ತಾಲೂಕು ಸೊಸ್ಪೇಂದ್ರ ಎಸ್ ಮಾಧವ ಶೆಟ್ರ ಮಾಡೋ ನಮಸ್ಕಾರಗಳು.
3: ನಮಸ್ಕಾರಗಳು ಮಾಧವ ಶೆಟ್ರೆ, ಪ್ರಶ್ನೆ ಕೇಳಿ
4: ಸರ್. ಈಗ ನಾವು ರೋಹಿಣಿ ಮಳದಲ್ಲಿ ಶೇಂಗಾ ಬಿತ್ತನೆ ಮಾಡ್ಬೇಕಾಯ್ತು, ರೋಹಿಣಿ ಮಳೆ ಬೆಳ್ಳಿನ ಶೇಂಗಾ ಬಿತ್ತನೆ ಮುಂದೂಡಲಾಯ್ತು, ಈಗ ಪುನರಸ್ತು ಮಳೆ ಆಯ್ತಾ ಅದ ಬಿತ್ತನೆ ಮಾಡ್ಬೋದ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ
3: ಗುರುಗಳ.
2: ಈಗ ಶೇಂಗಾ ಬೆಳೆಯನ್ನ ಅಂದ್ರೆ ಸೂಕ್ತವಾದ ಸಮಯ
3: ತಿನರಸೀಪುರದ
2: ಜೂನ್ 15 ರಿಂದ ಜುಲೈ 15.
3: ದಯಮಾಡಿ ಮಾಧವ ಶೆಟ್ಟರೆ ರೇಡಿಯೋ ಸ್ವಲ್ಪ ದೂರ ಬನ್ನಿ ನೀವು, ಯಾಕಂತಂದ್ರೆ ಇಲ್ಲಿ ಪ್ರತಿಧ್ವನಿಸ್ತಾ ಇದೆ ಇವ್ರು ಮಾತಾಡ್ತಾ ಇರೋದು. ಈಗ ಮಾತಾಡಿ
2: ನೋಡಿ. ಈಗ ಜೂನ್ 15 ತಾರೀಕಿನಿಂದ ಜುಲೈ 15 ತಾರೀಕು 20 ತಾರೀಕುವರೆಗೂ ನಾವು ಆ ಶೇಂಗಾವನ್ನ ಅಂದ್ರೆ ಯಾವ ಶೇಂಗಾ ಅಂದ್ರೆ ನೀವು ಬಳ್ಳಿ ಬಳ್ಳಿ ಶೇಂಗಾನ ಅಥವಾ ಅರಡಿರೋ ಶೇಂಗಾನ ಅನ್ನೋದು ಇದು ಮಾಡಿಕೊಂಡು, ನೀವು ಬಳ್ಳಿ ಶೇಂಗಾ ಆದರೆ ನೀವು 20 ತಾರೀಕು ಜುಲೈವರೆಗೂ ನೀವು ಬಿತ್ತನೆ ಮಾಡೋದಕ್ಕೆ ಅವಕಾಶ ಇದೆ. ತದನಂತರದಲ್ಲಿ ಮಾಡಿದ್ದೇ ಆದರೆ ಗಣನೀಯವಾಗಿ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಈಗ ನೀವು ಇನ್ನೇನು ಇನ್ನೊಂದು 5 ದಿವಸದಲ್ಲಿ ಮಳೆ ಬಂದ್ರೆ ಇನ್ನು 5-10 ದಿವಸದಲ್ಲಿ ಅಲ್ಲಿವರೆಗೂ ಅವಕಾಶ ಇದೆ. ತದನಂತರದಲ್ಲಿ ನಾವು ಇಳುವರಿಯಲ್ಲಿ ಕಡಿಮೆ ಆಗುತ್ತೆ.
0: ಮಾಧವ ಶೆಟ್ಟರ್ ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮಸ್ಕಾರ ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ

0: ಇದೆ. ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರೇಬಿ ಅವರು. ಗುರುಗಳೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ ಮತ್ತೆ ನಮಸ್ಕಾರ
1: ಎಲ್ಲರಿಗೂ ರೈತ ಬಾಂಧವರಿಗೆ.
0: ಅದೇ ತರ ನಮ್ಮ ಜೊತೆಗೆ ಇವತ್ತು ರಾಜ್ಯ ಸರ್ಕಾರದ ಕೋಆರ್ಡಿನೇಟರ್ ಆಗಿ ಸಂಯೋಜಕರಾಗಿ ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೇರಿ ಸಾಹೇಬರು ಕೂಡ ಬಂದರು ನಮ್ಮ ಕೇಳುಗರಿಗೂ. ಅವರು ಕೂಡ ಪ್ರಶ್ನೆಯನ್ನು ಕೇಳಿದ್ರು, ಸೂಕ್ತವಾದ ಪ್ರಶ್ನೆಗಳು ನಮ್ಮ ರೈತರಿಗೆ ನೆರವಾಗುತ್ತವೆ ಅನ್ನೋದು. ತಮಗೂ ಕೂಡ ಸರ್ ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು, ನಮಸ್ಕಾರ.
2: ನಮಸ್ಕಾರ, ಧನ್ಯವಾದಗಳು ಎಲ್ರಿಗೂ, ಎಲ್ಲ ರಾಜ್ಯದ ರೈತ ಬಾಂಧವರಿಗೂ ಧನ್ಯವಾದಗಳು.
0: ಒಂದು ಸ್ವಾಗತ.
3: ಹಲೋ ಕೃಷಿ ರಂಗ.
4: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಉತ್ತರಿಸಿದವರು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ ಬೋರಯ್ಯ, ಮುಖ್ಯಸ್ಥರು ಸಾವಯವ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮಿ ರಾಜೀವ್, ತಾಂತ್ರಿಕ ನೆರವು ಉಮಾ ತಮಿಳರಸಿ. ಹೆಲೋ ಕೃಷಿ ರಂಗ ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ಹಲೋ ಆಕಾಶವಾಣಿ,
6: ಹಲೋ, ನಮ್ದೊಂದು ಸಮಸ್ಯೆ ಇದೆ.
3: ನಮ್ಮ ಮುಂದಿನ
2: ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 7:21:48. ಇನ್ನು ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
7: ನಿಮ್ಮ ಸಮಯಕ್ಕೆ ತಕ್ಕಂತೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿ ಆದಾಯ ಗಳಿಸಲು ಚಿತ್ರದುರ್ಗ ಕೊಟ್ಯಾಕ್ ಲೈಫ್ ಅಲ್ಲಿ ಉತ್ತಮ ಅವಕಾಶ. ಗೃಹಿಣಿಯರು, ನಿವೃತ್ತ ನೌಕರರು, ಸ್ವಯಂ ಉದ್ಯೋಗ ಮಾಡುತ್ತಿರುವ 35 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಸದಾವಕಾಶ. ಉಚಿತ ತರಬೇತಿ, ನಿರಂತರ ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆದಾಯ ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗದ ಕೊಟ್ಯಾಕ್ ಲೈಫ್ ವ್ಯವಸ್ಥಾಪಕರು ಲಾವಣ್ಯ ಜೆ ಅವರನ್ನ ಸಂಪರ್ಕಿಸಿ. ಫೋನ್ ಸಂಖ್ಯೆ 8431411856.
8: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ
9: ಬ್ರೋ? ಇದು ಹರಿದಿದೆ.
8: ಇಲ್ಲಿ ಕೇಳು, ಹರಿದೋಗಿರ್ತಿರೋ ಅಥವಾ ಹಳೆ ನೋಟನ್ನು
10: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
9: ವಾವ್, ಹೊಸ ನೋಟ್ ಸಿಗುತ್ತಾ?
8: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
10: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
11: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಈಗ ಪೇಟೆ ಧಾರಣೆ. ಚಿತ್ರದುರ್ಗದ ಪೇಟೆ ಧಾರಣೆ ಹೀಗಿದೆ. ಶೇಂಗಾ ನಾಟಿ ಕ್ವಿಂಟಲ್ಗೆ ಕನಿಷ್ಠ 4462 ರೂಪಾಯಿಂದ ಗರಿಷ್ಠ 8139 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ 3801 ರೂಪಾಯಿಂದ ಗರಿಷ್ಠ 4375 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2185 ರೂಪಾಯಿಂದ ಗರಿಷ್ಠ 2625 ರೂಪಾಯಿಗಳು. ನವಣೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3110 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 3100 ರೂಪಾಯಿಂದ ಗರಿಷ್ಠ 3746 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ. ಕೊತ್ತಂಬರಿ ಧನಿಯಾ ಬೀಜ ಕ್ವಿಂಟಲ್ಗೆ ಕನಿಷ್ಠ ಗರಿಷ್ಠ 6607 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 6829 ರೂಪಾಯಿಂದ ಗರಿಷ್ಠ 8900 69 ರೂಪಾಯಿಗಳು.

0: ಮೆಕ್ಕೆಜೋಳ ಹಳದಿ ಕ್ವಿಂಟಾಲ್ಗೆ ಕನಿಷ್ಠ 2001 ರೂಪಾಯಿಂದ ಗರಿಷ್ಠ 2509 ರೂಪಾಯಿಗಳು. ರಾಗಿ ಉತ್ತಮ ಕ್ವಿಂಟಲ್ಗೆ ಕನಿಷ್ಠ 2800 ರೂಪಾಯಿಂದ ಗರಿಷ್ಠ 3000 ರೂಪಾಯಿಗಳು. ಅಕ್ಕಿ ಮಧ್ಯಮ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2320 ರೂಪಾಯಿಗಳು. ಹಿರಿಯೂರಿನ ಮಾರುಕಟ್ಟೆ ಧಾರಣೆ. ಕಡಲೆಕಾಯಿ ಬೀಜ ಕ್ವಿಂಟಲ್ಗೆ ಕನಿಷ್ಠ 10500 ರೂಪಾಯಿಂದ ಗರಿಷ್ಠ 11052 ರೂಪಾಯಿಗಳು. ಹರಿಹರದ ಮಾರುಕಟ್ಟೆ ಧಾರಣೆ. ಭತ್ತ ತೆಂಗಿನಕಾಯಿ ಕನಿಷ್ಠ ಗರಿಷ್ಠ 19000 ರೂಪಾಯಿಗಳು. ಭತ್ತ ಚಿಕ್ಕದು ಕ್ವಿಂಟಾಲ್ಗೆ ಕನಿಷ್ಠ 2500 ರೂಪಾಯಿಂದ ಗರಿಷ್ಠ 2900 ರೂಪಾಯಿಗಳು. ಹೊಳಲ್ಕೆರೆಯ ಮಾರುಕಟ್ಟೆ ಧಾರಣೆ. ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 21500 ರೂಪಾಯಿಂದ ಗರಿಷ್ಠ 27000 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 34786 ರೂಪಾಯಿಂದ ಗರಿಷ್ಠ 51299 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2350 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಈಗ ರೈತರಿಗೆ ಸಲಹೆ.
1: ರೈತ ಬಂಧವರೇ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೆ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದ್ಸರಿ ನಾವು ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಳದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬ ತನಕನೂ ಕೂಡ ನಿರಂತರವಾಗಿ ತುಂಬ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವೇನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ನಾವು ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನು ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನು

0: ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನಪದ ಗೀತೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 7:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆಗೆ ಹರ್ಷ ವ್ಯಕ್ತಪಡಿಸಿದ ಉಪರಾಷ್ಟ್ರಪತಿ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತವಾಗಿ ಇಂದು ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ್ದಾರೆ. ಆಕ್ಲೆಂಡ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿಯವರನ್ನು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಅಲ್ಲಿ ಅವರಿಗೆ ಭಾರತ ನ್ಯೂಜಿಲೆಂಡ್ ಸಶಸ್ತ್ರ ಪಡೆಗಳಿಂದ ಔಪಚಾರಿಕ ಸ್ವಾಗತ ದೊರೆಯಿತು. ಈ ಪ್ರವಾಸದ ಸಮಯದಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಶಿಕ್ಷಣ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಸಂಬಂಧ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಇದು ಉಭಯ ದೇಶಗಳ ನಡುವಿನ ಉತ್ತಮಗೊಳ್ಳುತ್ತಿರುವ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖ ಉದ್ಯಮಿಗಳು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಹನ ನಡೆಸಲಿದ್ದಾರೆ. ನ್ಯೂಜಿಲೆಂಡ್ ಪ್ರವಾಸಕ್ಕೂ ಮುನ್ನ ಪ್ರಧಾನಿ ಆಸ್ಟ್ರೇಲಿಯಾದ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸಿದರು. ಭಾರತ ಆಸ್ಟ್ರೇಲಿಯಾದ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಎರಡು ಅತಿದೊಡ್ಡ ಪ್ರಜಾಪ್ರಭುತ್ವದ ದೇಶಗಳ ನಡುವೆ ಭವಿಷ್ಯದ ನೀಲನಕ್ಷೆ ರೂಪುಗೊಂಡಿದೆ. ತಮ್ಮ ಭೇಟಿಯ ಸಮಯದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಆಸ್ಟ್ರೇಲಿಯಾ ಸರ್ಕಾರ ಮತ್ತು ಪ್ರಜೆಗಳಿಗೆ ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗಿದ್ದ ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಪರವಾನಗಿ ವಿನಾಯಿತಿಯನ್ನು ಹಿಂಪಡೆದಿದೆ. ಪರಿಮಾಣದ ಆಧಾರದಲ್ಲಿ ಶೇಕಡಾ 12ಕ್ಕಿಂತ ಹೆಚ್ಚು ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಹಾಗೂ 30 ಮಿಲಿಲೀಟರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಔಷಧಗಳು ಇನ್ನು ಮುಂದೆ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗುತ್ತಿದ್ದ ವಿನಾಯಿತಿಯ ವ್ಯಾಪ್ತಿಗೆ ಬರುವುದಿಲ್ಲ. ಇಂತಹ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಇನ್ನು ಮುಂದೆ ಔಷಧ ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940ರ ಅಡಿಯಲ್ಲಿ ಅಗತ್ಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಲಿದೆ. ಈ ತಿದ್ದುಪಡಿಯಿಂದ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣ ಇನ್ನಷ್ಟು ಬಲಗೊಳ್ಳಲಿದ್ದು ಅವುಗಳನ್ನು ನಿಯಂತ್ರಿತ ಔಷಧ ಸರಬರಾಜು ವ್ಯವಸ್ಥೆಯ ಮೂಲಕವೇ ವಿತರಿಸಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಇದರಿಂದ ಔಷಧಗಳ ದುರುಪಯೋಗ ಮತ್ತು ಅಕ್ರಮ ಬಳಕೆಯ ಸಾಧ್ಯತೆ ಗಣನೀಯವಾಗಿ ಕಡಿಮೆಯಾಗಲಿದ್ದು ಚಿಕಿತ್ಸಾ ಉದ್ದೇಶಗಳಿಗೆ ಅವುಗಳ ಲಭ್ಯತೆ ನಿರಂತರವಾಗಿ ಖಾತ್ರಿಯಾಗಲಿದೆ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳನ್ನು ಯಶಸ್ವಿಯಾಗಿ ಭಾರತಕ್ಕೆ ಮರಳಿ ತರಲಾಗಿರುವ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಮರುಸ್ಥಾಪಿಸುವ ಮತ್ತು ಸಂರಕ್ಷಿಸುವ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. 2014ರಿಂದ ಇದುವರೆಗೆ 600ಕ್ಕೂ ಹೆಚ್ಚು ಪ್ರಾಚೀನ ಕಲಾಕೃತಿಗಳು ಭಾರತಕ್ಕೆ ಮರಳಿರುವುದು ಈ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಯನ್ನು ತೋರುತ್ತಿದ್ದು ವಿಕಾಸ್ ಭಿ ವಿರಾಸತ್ ಭಿ ಎಂಬ ಧ್ಯೇಯದತ್ತ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಉಪರಾಷ್ಟಪತಿ ತಿಳಿಸಿದ್ದಾರೆ. ಭಾರತಕ್ಕೆ ಮರಳಿರುವ ಈ ಅಮೂಲ್ಯ ಕಲಾಕೃತಿಗಳು 11 ಮತ್ತು 12ನೇ ಶತಮಾನಕ್ಕೆ ಸೇರಿದ್ದು ಮೂಲತಃ ತಮಿಳುನಾಡಿನ ಐತಿಹಾಸಿಕ ದೇವಾಲಯಗಳಿಂದ ಬಂದಿವೆ. ಇವುಗಳಲ್ಲಿ ಭದ್ರಕಾಳಿ ದೇವಿಯ ಕಂಚಿನ ತ್ರಿಶೂಲ, ನಂದಿಯ ಗ್ರಾನೈಟ್ ಶಿಲ್ಪ ಹಾಗೂ ಷಣ್ಮುಖ ಕಾರ್ತಿಕೇಯನ ಬಸಾಲ್ಟ್ ಶಿಲ್ಪ ಸೇರಿವೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಶಿಮ್ಲಾದ ಭಾರತೀಯ ಉನ್ನತ ಅಧ್ಯಯನ

0: ಸಂಸ್ಥೆ ಐಐಎಎಸ್ ಆಯೋಜಿಸಿದ್ದ ವಂದೇ ಮಾತರಂ ಎ ಜರ್ನಿ ಶಾಶ್ವತ ಪ್ರದರ್ಶನ ಹಾಗೂ ಸರ್ದಾರ್ ಪಟೇಲ್ ಅವರ ದೃಷ್ಟಿಕೋನ ಏಕೀಕರಣ ಐಕ್ಯತೆ ಮತ್ತು ಒಕ್ಕೂಟ ವ್ಯವಸ್ಥೆ ಕುರಿತ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸಮಾರಂಭವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆಯು ಮಾತೃಭೂಮಿಯ ಮೇಲಿನ ಪ್ರೀತಿಯನ್ನು ಪವಿತ್ರ ರಾಷ್ಟೀಯ ಕರ್ತವ್ಯವನ್ನಾಗಿ ಪರಿವರ್ತಿಸಿತು. ಅಲ್ಲದೆ ಧೈರ್ಯ, ತ್ಯಾಗ ಮತ್ತು ಆಶಯದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿತು ಎಂದು ಹೇಳಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಗೌರವ ನಮನ ಸಲ್ಲಿಸಿದ ಉಪರಾಷ್ಟಪತಿ, ಒಂದು ರಾಷ್ಟ್ರ ಒಂದು ಸಂವಿಧಾನ ಮತ್ತು ಹಂಚಿಕೆಯ ರಾಷ್ಟೀಯ ಭವಿಷ್ಯಕ್ಕೆ ಸರ್ದಾರ್ ಪಟೇಲ್ ಭದ್ರ ಬುನಾದಿ ಹಾಕಿದರು ಎಂದು ಅವರು ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಬಿಹಾರದ ಗಯಾನಗರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನು ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿ ಮುಂಬರುವ ಮಳೆಗಾಲದ ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾಕ್ಟರ್ ಎಲ್ ಮುರುಗನ್ ಇಂದು ಪರಿಶೀಲಿಸಿದರು. ಸಂಸತ್ತಿನ ಮಳೆಗಾಲದ ಅಧಿವೇಶನ ಇದೇ 20ರಂದು ಆರಂಭಗೊಂಡು 13 ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರೈಲು ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ರೈಲ್ವೆಯ 680 ಮಾರ್ಗದಲ್ಲಿ ಕವಚ್ ವ್ಯವಸ್ಥೆ ಅಳವಡಿಸಲು ಭಾರತೀಯ ರೈಲ್ವೆ 206 ರೂಪಾಯಿ ಮಂಜೂರು ಮಾಡಿದೆ. ದಟ್ಟಣೆ ಹೆಚ್ಚಿರುವ ಹಾಗೂ ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ ರೈಲು ಮಾರ್ಗಗಳಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಸುರಕ್ಷತಾ ವ್ಯವಸ್ಥೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಈ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ರೈಲುಗಳ ಸಂಚಾರವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಿದ್ದು ಅಗತ್ಯವಿದ್ದಾಗ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಇದರೊಂದಿಗೆ ಛತ್ತೀಸ್ಗಢದ ರಾಯ್ಪುರದಲ್ಲಿ 250 ವಿದ್ಯುತ್ ಲೋಕೋಮೋಟಿವ್ಗಳಿಗೆ ಹೆಚ್ಚುವರಿ ಹೋಮಿಂಗ್ ಸೌಲಭ್ಯ ನಿರ್ಮಾಣಕ್ಕಾಗಿ ಭಾರತೀಯ ರೈಲ್ವೆ 175 ರೂಪಾಯಿ ಮಂಜೂರು ಮಾಡಿದೆ. ಲೋಕೋಮೋಟಿವ್ಗಳ ನಿಗದಿತ ನಿರ್ವಹಣೆ, ಸುರಕ್ಷತಾ ತಪಾಸಣೆ, ದುರಸ್ತಿ ಹಾಗೂ ಸಮಗ್ರ ನಿರ್ವಹಣೆಯ ಹೊಣೆ ಹೋಮಿಂಗ್ ಶೆಡ್ಗೆ ಸೇರಿದ್ದು, ರೈಲುಗಳ ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಖಚಿತಪಡಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪ್ರಗತಿಯನ್ನು ಪರಿಶೀಲಿಸಲು ಮಿಷನ್ ಸ್ಟೀರಿಂಗ್ ಗ್ರೂಪ್ನ 3ನೇ ಸಭೆಯ ಅಧ್ಯಕ್ಷತೆಯನ್ನು ಇಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ವಹಿಸಿದ್ದರು. ಯೋಜನೆಯಡಿ ವಿಶ್ವದ ಅತಿದೊಡ್ಡ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸುಮಾರು 94 ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ರಚಿಸಲಾಗಿದ್ದು 105 ಆರೋಗ್ಯ ದಾಖಲೆಗಳನ್ನು ಲಿಂಕ್ ಮಾಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಇದರಡಿ 533,000 ಆರೋಗ್ಯ ಸೌಲಭ್ಯಗಳು ಮತ್ತು ಸುಮಾರು 1,00,000 ಆರೋಗ್ಯ ವೃತ್ತಿಪರರನ್ನು ರಾಷ್ಟೀಯ ಡಿಜಿಟಲ್ ಆರೋಗ್ಯ ನೋಂದಣಿಗಳಲ್ಲಿ ನೋಂದಾಯಿಸಲಾಗಿದೆ. ಡಿಜಿಟಲ್ ಆರೋಗ್ಯ ಅಳವಡಿಕೆಯನ್ನು ಹೆಚ್ಚಿಸುವುದು, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದು, ಸಾಂಸ್ಥಿಕ ಸಾಮರ್ಥ್ಯಗಳನ್ನು ಬಲಪಡಿಸುವುದು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಹಯೋಗವನ್ನು ಉತ್ತಮಗೊಳಿಸುವತ್ತ ಗಮನಹರಿಸುವ ಯೋಜನೆಯ ಭವಿಷ್ಯದ ಮಾರ್ಗಸೂಚಿಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಲಂಡನ್ನಿನ ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 46 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 194 ರನ್ ಗಳಿಸಿ ಆಡುತ್ತಿದೆ. ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸಮನ್ವಯ ಆಧಾರಿತ ವಿಧಾನ ಅನುಸರಿಸಲು ಉದ್ದೇಶಿತ ಸಹಕಾರ ಘೋಷಣೆಗೆ ನೀತಿ ಆಯೋಗ ಮತ್ತು ಟಾಟಾ ಮೋಟಾರ್ಸ್ ಫೌಂಡೇಶನ್ ಸಹಿ ಹಾಕಿವೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ನೀತಿ ಆಯೋಗ, ಗ್ರಾಮ ಮಟ್ಟದ ಸಂಸ್ಥೆಗಳನ್ನು ಬಲಪಡಿಸುವುದು, ಸರ್ಕಾರಿ ಯೋಜನೆಗಳ ಸೌಲಭ್ಯವನ್ನು ಪರಿಣಾಮಕಾರಿಯಾಗಿ ತಲುಪಿಸುವುದು, ಕೃಷಿ ಮತ್ತು ಜೀವನೋಪಾಯ ವೃದ್ಧಿ, ಆರೋಗ್ಯ ಮತ್ತು ಪೌಷ್ಟಿಕತೆ ಉತ್ತೇಜನ, ಶಿಕ್ಷಣ ಹಾಗೂ

0: ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳಾ ನೇತೃತ್ವದ ಜೀವನೋಪಾಯಕ್ಕೆ ಬೆಂಬಲ ನೀಡುವುದರ ಮೇಲೆ ಈ ಸಹಭಾಗಿತ್ವ ಕೇಂದ್ರೀಕರಿಸಲಿದೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೂರು ರಾಷ್ಟಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರು ಪಡೆಯುವಿಕೆಗೆ ಉಪರಾಷ್ಟ್ರಪತಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಇದು 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 7:45:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಈಗ ಕೇಳಿ ಮಹಿಳಾ ಸಾಹಿತ್ಯದ ಹೊಸ ಅಲೆಗಳು. ಈ ಕುರಿತು ಮಾತನಾಡುತ್ತಾರೆ ಮಾಲತಿ ಪಟ್ಟಣ ಶೆಟ್ಟಿ.
2: ಸಾಹಿತ್ಯವನ್ನು ನವನವೋನ್ಮೇಷ ಶಾಲಿನಿ ವಾಹಿನಿ ಎಂದು ನದಿಗೆ ಹೋಲಿಸಿದ್ದು ಹಳೆಯ ರೂಪಕವಾಗಿದ್ದರೂ ಇದರ ಅರ್ಥವತ್ತಿಕೆಯಿಂದಾಗಿ ಇಂದಿಗೂ ಬಳಕೆಯಲ್ಲಿದೆ. ನದಿಗೆ ಕಾಲಕಾಲಕ್ಕೆ ಸೇರಿಕೊಳ್ಳುವ ಹೊಸ ಪ್ರವಾಹದ ಅಲೆಗಳಿಂದಾಗಿ ಹೊಸ ಚೈತನ್ಯವೂ ಮೂಡಿ ಅದು ಪುನರುಜ್ಜೀವನವನ್ನು ಪಡೆಯುತ್ತದೆ. ಅದರಂತೆ ಕಾಲಕಾಲಕ್ಕೆ ಸಾಹಿತ್ಯದಲ್ಲೂ ಹೊಸ ವೈಚಾರಿಕ ಪ್ರವಾಹಗಳು, ಪ್ರಭಾವಗಳು ಸೇರಿಕೊಂಡು ಇದಕ್ಕೂ ಪುನರ್ಜನ್ಮವನ್ನು ನೀಡುತ್ತವೆ. ಹಳೆತು ಹಳಸಿದಾಗಲೆಲ್ಲ ಕಾಲೋಚಿತವಾಗಿ ಬಂದ ಹೊಸತನ್ನು ಸ್ವೀಕರಿಸಬೇಕು. ಸ್ವೀಕರಿಸದಿದ್ದರೂ ಅದು ಪ್ರತಿರೋಧವಾಗಿ, ಚಳುವಳಿಯಾಗಿ, ಯುದ್ಧವಾಗಿ, ಕ್ರಾಂತಿಯಾಗಿ ನುಗ್ಗಿಕೊಂಡು ಬಂದು ಆವರಿಸಿ ನಿಂತುಬಿಡುತ್ತದೆ. ಪಂಪ, ರನ್ನ, ಪೊನ್ನರ ಸಾಹಿತ್ಯ, ಶಿವಶರಣರ ಸಾಹಿತ್ಯ, ದಾಸ ಸಾಹಿತ್ಯ, ನವೋದಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ ಮತ್ತು ನವ್ಯ ಬಂಡಾಯ ದಲಿತ ಸ್ತ್ರೀವಾದಿ ಸಾಹಿತ್ಯಗಳು ಹಳತನ್ನು ತಳ್ಳಿಹಾಕಿ ಹೊಸತನವನ್ನು ಸ್ಥಾಪಿಸಿದ ಚರಿತ್ರೆಯ ಹೊಸ ಅಧ್ಯಾಯಗಳಿವು. ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಸಾಹಿತ್ಯದ ಇತಿಹಾಸದಲ್ಲಿ ಪರಿವರ್ತನೆಯ ಹೊಸ ಅಧ್ಯಾಯಗಳು ಅನಾವರಣಗೊಳ್ಳುತ್ತಲೇ ಇರುತ್ತವೆ. ಪ್ರಾಚೀನ ಗ್ರೀಸ್ ದೇಶದ ಕವಯಿತ್ರಿ ಸ್ಯಾಫೋ ತನ್ನ ಪ್ರೇಮವನ್ನು ಕುರಿತು ಧೈರ್ಯದಿಂದ ಮುಕ್ತವಾಗಿ ಬರೆದು ಸಾಹಿತ್ಯದಲ್ಲಿ ಹೊಸ ಅಲೆ ತಂದಳು. ನಾಸಿ ಕವಯಿತ್ರಿ ಸಿಲ್ವಿಯಾ ಪ್ಲಾತ್ ತನ್ನ ಬದುಕಿನ ದುಃಖ ದುಮ್ಮಾನಗಳನ್ನು ಬರಹಗಳಲ್ಲಿ ದಾಖಲಿಸಿದಾಗ ಆಕೆ ಸಾಹಿತ್ಯದಲ್ಲಿ ಹೊಸ ಅಲೆ ಮೂಡಿಸಿದ್ದಳು. ರಷ್ಯನ್ ಕವಯಿತ್ರಿ ಅನ್ನಾ ಅಖಮತೋವಾ ತನ್ನ ದಾರುಣ ಬದುಕನ್ನು ಕುರಿತು ಕಾವ್ಯ ರಚಿಸಿ ಹೊಸ ಅಲೆಯ ಸೃಷ್ಟಿಗೆ ಕಾರಣರಾದಳು. ಕ್ರೂರವಾದ ಕೌಟುಂಬಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ಅನ್ಯಾಯಗಳಿಗೆ ಬಲಿಯಾಗಿ ಈ ಕವಯಿತ್ರಿಯರು ಪ್ರಾಣ ಕಳೆದುಕೊಂಡರು. ನಾವಿಲ್ಲಿ ಸ್ಮರಿಸಬೇಕಾದದ್ದು ಇವರ ಅಗಾಧ ಕೆಚ್ಚನ್ನು. 20ನೇ ಶತಮಾನದ ಭಾರತೀಯ ಸಾಹಿತ್ಯ ಚರಿತ್ರೆಯಲ್ಲಿ ಇವೇ ದೌರ್ಜನ್ಯಗಳು ಪುರುಷ ಕೇಂದ್ರಿತ ಸಮಾಜದಲ್ಲಿ ಮುಂದುವರಿದಿದ್ದು ಇವುಗಳನ್ನು ನಿರ್ಭಿಡಿ ಎಂದು ವಿರೋಧಿಸಿದ ಮಲಯಾಳಿ ಕವಿ ಕಮಲಾದಾಸ್, ಬಂಗಾಳಿ ಲೇಖಕಿ ಮಹಾಶ್ವೇತಾದೇವಿ, ಪಂಜಾಬದ ಅಮೃತಾ ಪ್ರೀತಂ, ಉರ್ದು ಭಾಷೆಯ ಕವಯಿತ್ರಿ ಸಾಜಿದಾ ಜೈದಿ, ಮರಾಠಿ ಲೇಖಕಿ ಮಲ್ಲಿಕಾ ಅಮರ್ ಶೇಖರ್ಂತಹ ದಿಟ್ಟ ಲೇಖಕಿಯರು ಭಾರತೀಯ ಮಹಿಳಾ ಸಾಹಿತ್ಯಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟ ಧೀರ ಮಹಿಳೆಯರು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ಹಿಂದೆಯೇ, ಅಂದರೆ 12ನೇ ಶತಮಾನದಲ್ಲಿ ಮೊಟ್ಟ ಮೊದಲು ಮೊಳಗಿದ ಆತ್ಮತೇಜದ ಮಹಿಳಾ ಧ್ವನಿ ಅಂದರೆ ಅದು ನಮ್ಮ ಅಕ್ಕ ಮಹಾದೇವಿಯದು. ಉಟ್ಟ ಸೀರೆಯ ಸೀಳಿ, ತೊಟ್ಟ ತೊಡುಗೆಯ ಮುರಿದು, ಬಿಟ್ಟೆಹೆನು ಬಿಡುಜಡೆಯ. ಉಟ್ಟ ಸೀರೆಯ ಸೀಳಿ, ತೊಟ್ಟ ತೊಡುಗೆಯ ಮುರಿದು, ಬಿಟ್ಟು ಹೆನು ಬಿಡುಜಡೆಯ, ನೆಲದೇವ ಕೊಟ್ಟಿಹ ನೆನಗೆ ತನುಮನವ. ತನ್ನ ಚಿಂತನೆಗಳಲ್ಲಿ, ತನ್ನ ಬಾಳಿನಲ್ಲಿ ಮತ್ತು ಆ ಮೂಲಕ ಮಹಿಳಾ ಸಾಹಿತ್ಯದಲ್ಲಿ ಹೊಸ ಧ್ವನಿಯನ್ನು ಹೊಮ್ಮಿಸಿದ ಧೀರೋದಾತ್ತ ಕವಯಿತ್ರಿ ಮಹಾದೇವಿ ಅಕ್ಕ. 20ನೇ ಶತಮಾನದ ಮೊದಲ ದಶಕಗಳಲ್ಲಿ ತಿರುಮಲಾಂಬ, ಆರ್ ಕಲ್ಯಾಣಮ್ಮ, ಬೆಳಗೆರೆ ಜಾನಕಮ್ಮ, ತಿರುಮಲೆ ರಾಜಮ್ಮ, ಸರಸ್ವತಿಬಾಯಿ ರಾಜವಾಡೆ ಮತ್ತು ಕೊಡಗಿನ ಗೌರಮ್ಮ ಇವರೆಲ್ಲರೂ ಜಿಡ್ಡುಗಟ್ಟಿದ ಸಂಪ್ರದಾಯಗಳನ್ನು, ಸಾಮಾಜಿಕ ಮತ್ತು ಧಾರ್ಮಿಕ ಕಾನೂನು ಕಟ್ಟಳೆಗಳನ್ನು ಮುರಿದು ಒಬ್ಬ ಮಹಿಳೆಯ ಬಾಳಿನ ಮುಖ್ಯ ಘಟ್ಟಗಳಾದ ಮದುವೆ, ದಾಂಪತ್ಯ ಮತ್ತು ವೈಧವ್ಯಗಳಿಗೆ ಹೊಸ ಪರಿಭಾಷೆಯನ್ನು ನೀಡಿದಂಥವರು. ಇಂದಿನ ದಶಕಗಳಲ್ಲಿ ಶಿಕ್ಷಣ ಪಡೆದ ಶ್ಯಾಮಲಾದೇವಿ ಬೆಳಗಾಂವ್ಕರ್, ತ್ರಿವೇಣಿ, ಅನುಪಮಾ ನಿರಂಜನ್,

ಎಂ ಕೆ ಇಂದಿರಾ, ಎಚ್ ವಿ ಸಾವಿತ್ರಮ್ಮ, ಶಾಂತಾದೇವಿ ಮಾಳ್ವಾಡ್, ಗೀತಾ ಕುಲಕರ್ಣಿ, ಶಾಂತಾದೇವಿ ಕಣಿವಿಯರಂಥ ಲೇಖಕಿಯರು ತಮ್ಮ ಹೊಸ ವೈಚಾರಿಕ ಧೋರಣೆಗಳಿಂದಾಗಿ ಸಾಹಿತ್ಯದಲ್ಲಿ ಹೊಸತನವನ್ನು ಮೂಡಿಸಿದರು. 20ನೇ ಶತಮಾನದ ಉತ್ತರಾರ್ಧದಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಬೀಸಿದ ಸ್ತ್ರೀವಾದದ ಗಾಳಿ ಭಾರತೀಯ, ಅದರಂತೆ ಕನ್ನಡದ ಲೇಖಕಿಯರ ಮೇಲೆಯೂ ಗಾಢವಾದ ಪರಿಣಾಮ ಬೀರಿತು. ಯುರೋಪ್ ದೇಶಗಳಲ್ಲಿಯ ಅನೇಕ ವೈಚಾರಿಕ ಕ್ರಾಂತಿಕಾರರಂತೆ ಕೆಲ ಮಹಿಳೆಯರು ವೈಚಾರಿಕ ಕ್ರಾಂತಿಗೆ ಕಾರಣರಾಗಿದ್ದರು. ಮೇರಿ ವುಲ್ಸ್ಟನ್ ಕ್ರಾಫ್ಟ್, ಸಿಮೋನ್ ದ ಬೋವಾ, ಕೇಟ್ ಮಿಲೆಟ್ರಂಥ ಪ್ರಗತಿಪರ ಸಾಮಾಜಿಕ ಹೋರಾಟಗಾರ್ತಿಯರು ಮಹಿಳೆಯರ ಹಕ್ಕುಗಳಿಗಾಗಿ, ಸಮಾನತೆಗಾಗಿ ಮತ್ತು ಮಹಿಳೆಯರ ಅಸ್ಮಿತೆಗಾಗಿ ತೀವ್ರವಾದ ಸಂಘರ್ಷಕ್ಕೆ ಇಳಿದದ್ದನ್ನು ನಾವಿಲ್ಲಿ ಸ್ಮರಿಸಬೇಕು. ಈ ಸ್ತ್ರೀವಾದಿ ಆಂದೋಲನವು ಕನ್ನಡದ ಅಸಂಖ್ಯ ಪ್ರಜ್ಞಾವಂತ ಲೇಖಕಿಯರನ್ನು ಜಾಗೃತಗೊಳಿಸಿತು. 20ನೇ ಶತಮಾನದ 7ನೇ, 8ನೇ, 9ನೇ ದಶಕಗಳಲ್ಲಿ ಎಂದೂ ಕಾಣಸಿಗದಂಥ ದೊಡ್ಡ ಸಂಖ್ಯೆಯಲ್ಲಿ ಲೇಖಕಿಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡಿದ್ದನ್ನು ನಾವು ಗಮನಿಸಬಹುದು. ಅವರಲ್ಲಿ ಕೆಲವರನ್ನು

ಸಂಘರ್ಷಕ್ಕೆ ಇಳಿದದ್ದನ್ನು ನಾವಿಲ್ಲಿ ಸ್ಮರಿಸಬೇಕು. ಈ ಸ್ತ್ರೀವಾದಿ ಆಂದೋಲನವು ಕನ್ನಡದ ಅಸಂಖ್ಯ ಪ್ರಜ್ಞಾವಂತ ಲೇಖಕಿಯರನ್ನು ಜಾಗೃತಗೊಳಿಸಿತು. 20ನೇ ಶತಮಾನದ 7ನೇ 8ನೇ 9ನೇ ದಶಕಗಳಲ್ಲಿ ಎಂದೂ ಕಾಣಸಿಗದಂಥ ದೊಡ್ಡ ಸಂಖ್ಯೆಯಲ್ಲಿ ಲೇಖಕಿಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡಿದ್ದನ್ನು ನಾವು ಗಮನಿಸಬಹುದು. ಅವರಲ್ಲಿ ಕೆಲವರನ್ನು ಇಲ್ಲಿ ಉದಾಹರಿಸಬಹುದು. ಶೈಲಜಾ ಉಡಚಣ, ಎನ್ ರಾಜಲಕ್ಷ್ಮಿ, ವೀಣಾ ಶಾಂತೇಶ್ವರ, ಚ ಸರ್ವಮಂಗಳ, ಶಶಿಕಲಾ ವೀರಯ್ಯಸ್ವಾಮಿ, ವೈದೇಹಿ, ಸ ಉಷಾ, ಪ್ರತಿಭಾ ನಂದಕುಮಾರ, ಸವಿತಾ ನಾಗಭೂಷಣ್, ಬಿಎನ್ ಸುಮಿತ್ರಾದೇವಿ ಮೊದಲಾದವರು ಪುರುಷ ಪ್ರಧಾನ ಸಮಾಜದ ನೀತಿ ನಿಯಮಗಳನ್ನು ಆಚರಣೆಗಳನ್ನು ಖಂಡಿಸಿದ ಇವರ ಸಾಹಿತ್ಯವು ಮಹಿಳೆಯರಲ್ಲಿ ಆತ್ಮಗೌರವದ ಭಾವವನ್ನು ಜಾಗರಿಸಿತು. ಅಮ್ಮ ಸಾಕು ಮಾಡು, ಅಮ್ಮ ಸಾಕು ಮಾಡು, ನಿನ್ನ ಪುರಾಣ ಏನೇ ಹೇಳು, ತೊಡೆ ಸಂದಿಯಲ್ಲಿ ಬದುಕ ಹುಗಿದು ಬದುಕಲಾರೆ. ಅಮ್ಮ ಸಾಕು ಮಾಡು, ನಿನ್ನ ಪುರಾಣ ಏನೇ ಹೇಳು, ತೊಡೆ ಸಂದಿಯಲ್ಲಿ ಬದುಕು ಹುಗಿದು ಬದುಕಲಾರೆ, ನೀನು ಅಜ್ಜಿ ಸುತ್ತಿದ ವರ್ತುಳದಲ್ಲಿ ಸುತ್ತಲಾರೆ ಎಂದು ಕ್ರೂರ ಪರಂಪರೆಗಳನ್ನು ಚ ಸರ್ವಮಂಗಳ ನಿರಾಕರಿಸುತ್ತಾರೆ. ಐಡೆಂಟಿಟಿ ಕಾರ್ಡ್ ಇಲ್ಲದೆ ಪುಂಡಲೀಕನಿಗಾಗಿ ಕಾಯುತ್ತ ನೂರಾರು ಮುಳ್ಳುಗಳ ನಿಜದ ಗುಲಾಬಿ ತೋಟದಲ್ಲಿ ಹುಡುಗಿಯರು ಕವನ ಆಗುತ್ತಾರೆ ಎನ್ನುವ ಸ ಉಷಾ, ಹೆಣ್ಣಿನ ಅಸ್ತಿತ್ವವನ್ನು ಗುರುತಿಸದ ವ್ಯವಸ್ಥೆಯಲ್ಲಿಯ ಹುಡುಗಿಯರ ಅಸಹಾಯಕತೆಯನ್ನು ಈ ಸಾಲುಗಳಲ್ಲಿ ಬಿಂಬಿಸುತ್ತಾರೆ. ನಾನೊಬ್ಬನ ಪತ್ನಿ, 3 ಮಕ್ಕಳ ತಾಯಿ, ಇನ್ನೂ ನನ್ನ ಸೀರೆ, ಕುಪ್ಪಸ, ಬೊಟ್ಟು, ಬೈತಲೆ ಎಲ್ಲ ನನ್ನ ಅತ್ತೆ ಮಾವಂದಿರ ಮರ್ಜಿ. ಮಹಿಳೆಗೆ ತನ್ನಂತೆ ತನಗಾಗಿ ಬಾಳುವುದನ್ನು ನಿರಾಕರಿಸುತ್ತಿರುವಂತಹ ಪುರುಷ ಪ್ರಧಾನ ಸಮಾಜವನ್ನು ಪ್ರತಿಭಾನಂದ ಕುಮಾರ್ ಈ ಸಾಲುಗಳಲ್ಲಿ ವಿಡಂಬಿಸುತ್ತಾರೆ. ಈಗ ವರ್ತಮಾನದ ಮಹಿಳೆಯರ ಸಾಹಿತ್ಯವನ್ನು ಗಮನಿಸುವುದಾದರೆ ಕರ್ನಾಟಕದ ಈ ಸಂದರ್ಭದಲ್ಲಿ ಬಹುಮಟ್ಟಿನ ಮಹಿಳೆಯರು ವಿದ್ಯಾವಂತರು, ವಿವೇಚನೆಯುಳ್ಳವರು, ತಮ್ಮ ಹಕ್ಕಿನ ಬಗೆಗೆ, ಸಮಾನತೆಯ ಬಗೆಗೆ ಅರಿವು ಉಳ್ಳಂಥವರು, ಅನೇಕರು ಉದ್ಯೋಗಸ್ಥರಾಗಿ ಆರ್ಥಿಕವಾಗಿ ಸ್ವತಂತ್ರರಾಗಿರುತ್ತಾರೆ. ಕಥೆ, ಕವಿತೆ, ಪ್ರಬಂಧ, ವಿಮರ್ಶೆ, ಕಾದಂಬರಿ, ಸಂಶೋಧನಾ, ವೈಜ್ಞಾನಿಕ ಬರಹ, ಅಂಕಣ ಬರಹಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರು ತಮ್ಮ ಸಾಹಿತ್ಯದಲ್ಲಿ ತಂದ ಹೊಸ ಚಿಂತನೆಗಳು ಅಚ್ಚರಿ ಮೂಡಿಸುವಷ್ಟು ಮುಕ್ತವಾಗಿವೆ, ಮೌಲಿಕವಾಗಿವೆ. ದಿಟ್ಟ ಅಭಿವ್ಯಕ್ತಿ, ಸಂಪ್ರದಾಯಗಳ ಖಂಡನೆ, ಪರಿಸರ ಪ್ರಜ್ಞೆ, ಅನ್ಯಾಯದ ವಿರುದ್ಧ ಬಂಡಾಯದ ಧ್ವನಿ ಮತ್ತು ಇದುವರೆಗೆ ಪುರುಷರಿಂದ ಆಕ್ರಮಿತವಾದಂಥ ವಿಮರ್ಶೆ, ಸಂಶೋಧನೆ, ವೈಚಾರಿಕ, ವೈಜ್ಞಾನಿಕ ಲೇಖನ ಮತ್ತು ಅಂಕಣ ಬರಹಗಳಲ್ಲಿ ಅನೇಕರು ತೊಡಗಿಕೊಂಡಿರುವುದೂ ಸಹ ಒಂದು ಶುಭ ಸೂಚನೆ. ಸಾಹಿತ್ಯ ರಚನೆಯಲ್ಲಿ ಭರವಸೆ ಮೂಡಿಸಿದ ಇಂದಿನ ಲೇಖಕಿಯರ ಪಟ್ಟಿ ಸುದೀರ್ಘವಾಗಿದೆ. ಕೆಲವು ಹೆಸರುಗಳನ್ನು ನೆನಪಿಸಬಹುದು. ಕವಿತಾ ರೈ, ಎಂ ಆರ್ ಕಮಲಾ, ಎಚ್ ಎಲ್ ಪುಷ್ಪ, ಎಂ ಎಸ್ ಆಶಾದೇವಿ, ಲಲಿತಾ ಸಿದ್ದಬಸಯ್ಯ, ಸುನಂದಾ ಕಡಿಮೆ, ಅನಸೂಯ ಕಾಂಬಳೆ, ಕಸ್ತೂರಿ ಬಾಯರಿ, ಪಿ ಚಂದ್ರಿಕಾ, ದೂ ಸರಸ್ವತಿ, ಎಚ್ ಎಸ್ ಅನುಪಮಾ, ಬಿ ಯು ಸುಮಾ, ಗೀತಾ ವಸಂತ್, ಪ್ರಜ್ಞಾ ಮತ್ತಿಹಳ್ಳಿ ಮತ್ತು ಕಾವ್ಯ ಕಡಿಮೆ ಮುಂತಾದವರು. ಬೋನ್ಸಾಯಿ ಮರಗಳನ್ನು ನೋಡಿದಾಗಲೆಲ್ಲ ಕನಸುಗಳನ್ನು ಕಟ್ಟಿಹಾಕಿ ಕುಂಡದಲ್ಲಿ ಹೂತಿಟ್ಟ ಹಾಗಾಗುತ್ತದೆ ಎಂದು ಇತ್ತೀಚೆಗೆ ಪ್ರಕಟವಾದ ಎನ್ ಸಂಧ್ಯಾರಾಣಿಯವರ ಈ ಕವಿತೆಯಲ್ಲಿ ಮಹಿಳೆಯನ್ನು ಬೋನ್ಸಾಯಿಗೆ ಹೋಲಿಸಿದ್ದು ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಹೊಸ ರೂಪಕ. ಕತ್ತಲಮ್ಮನಿಗೆ ಒಂದೇ ಕನವರಿಕೆ, ಹುಟ್ಟಲಿರುವ ಸೂರ್ಯನಿಗೆ ಒಂದು ಚಂದದ ಕುಲಾಯಿ ಕಟ್ಟಬೇಕೆಂದು. ಸ್ತ್ರೀ ಸಂವೇದನೆಯ ಪ್ರಜ್ಞಾ ಮತ್ತಿಹಳ್ಳಿಯವರು ಇಂಥ ಅನೇಕ ಹೊಸ ಉಪಮೆ, ರೂಪಕ, ಭಾಷೆಯನ್ನು ತಮ್ಮ ಕಥೆ, ಕವಿತೆ, ಪ್ರಬಂಧಗಳಲ್ಲಿ ಹೇರಳವಾಗಿ ಬಳಸಿದ ಹೊಸ ಲೇಖಕಿ. ಇತ್ತೀಚೆಗೆ ಪ್ರಕಟವಾದ ದೂ ಸರಸ್ವತಿಯವರ ಬಚ್ಚೀಸು ಕಥಾಸಂಗ್ರಹ ಮತ್ತು ಎಚ್ ಎಸ್ ಅನುಪಮಾ ಅವರ ಚಿವುಟಿದಷ್ಟು ಚಿಗುರು ಕಥಾಸಂಗ್ರಹಗಳು ತೆರೆದಿಟ್ಟಂಥ ಕೆಳವರ್ಗದ ಮಹಿಳೆಯರ ಕಡುವಾಸ್ತವಗಳು ಓದುಗರ ಹೃದಯವನ್ನು ತಟ್ಟುತ್ತವೆ. ಅದರಂತೆ ಅನಸೂಯ ಕಾಂಬಳೆ, ಪಿ ಚಂದ್ರಿಕಾ, ಸುನಂದಾ ಕಡಿಮೆ, ಲಲಿತಾ ಸಿದ್ದಬಸಯ್ಯ ಇವರೆಲ್ಲ ತಮ್ಮ ಬರಹಗಳಲ್ಲಿ ಪ್ರಯೋಗಿಸಿದ ವೈಚಾರಿಕತೆಯ ಹೊಸ ಆಯಾಮಗಳು ಮತ್ತು ಭಾಷೆಯಲ್ಲಿಯ ಹೊಸ ಪ್ರಯೋಗಗಳು ಓದುಗರನ್ನು ಅಚ್ಚರಿಗೊಳಿಸುತ್ತವೆ. ಒಟ್ಟಾರೆ ಆಧುನಿಕ ಲೇಖಕಿಯರ ಹೊಸ ವಿಚಾರಕ್ರಮ ಮತ್ತು ಭಾಷಾ ಪ್ರಯೋಗಗಳಲ್ಲದೆ ನಿರೂಪಣೆಯ ವೈವಿಧ್ಯಗಳು ಇಂದಿನ ಮಹಿಳಾ ಸಾಹಿತ್ಯದಲ್ಲಿಯ ಪ್ರಬುದ್ಧತೆಯನ್ನು ಎತ್ತಿರುತ್ತವೆ. ಎಂ ಎಸ್ ಆಶಾದೇವಿ, ಸುಮಿತ್ರಾಬಾಯಿ,
ಎಚ್ಎಲ್ ಪುಷ್ಪ, ಸವಿತಾ ಬನ್ನಾಡಿ ಇವರೆಲ್ಲ ಇಂದಿನ ಉತ್ತಮ ವಿಮರ್ಶಕರು. ಅಂಕಣ ಬರಹಗಳಲ್ಲಿ ತೊಡಗಿದ ಡಾಕ್ಟರ್ ವಿನಯಾ ಮತ್ತು ಶ್ರೀಮತಿ ಕೆ ನೀಲಾರಂಥವರು ಪ್ರಸ್ತುತ ರಾಜಕೀಯ,

0: ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭಗಳನ್ನು ವಿಶ್ಲೇಷಿಸುವಂತಹ ಬಗೆ ನಿಜವಾಗಲೂ ಶ್ಲಾಘನೀಯವಾದದ್ದು. ಹೀಗೆ ಇಂದಿನ ಲೇಖಕಿಯರ ಸಾಹಿತ್ಯ ರಚನೆಗಳಲ್ಲಿ ವಿಷಯ, ವಸ್ತು, ಚಿಂತನೆ, ಭಾಷೆ, ತಂತ್ರ, ನಿರೂಪಣೆ ಪ್ರತಿಯೊಂದರಲ್ಲಿಯೂ ಪ್ರಾಯೋಗಿಕತೆಯನ್ನು ಬಳಸಿದ್ದನ್ನು ಅವರ ಇತ್ತೀಚಿನ ಪುಸ್ತಕಗಳಲ್ಲಿ ನಾವು ಕಾಣುತ್ತೇವೆ. ಇಂದಿನ ಲೇಖಕಿಯರು ತಮ್ಮ ನಿರಂತರದ ಅಧ್ಯಯನಶೀಲತೆಯಿಂದಾಗಿ, ಗಾಢ ಅನುಭವಗಳಿಂದಾಗಿ ಪರಿಣಾಮಕಾರಿ ಸಾಹಿತ್ಯವನ್ನು ನೀಡುವುದನ್ನು ನಮ್ಮ ಓದುಗರು ಹೊಸ ಭರವಸೆಗಳಿಂದ ನೋಡುತ್ತಿದ್ದಾರೆ. ಎಲ್ಲ ವರ್ಗಗಳ, ಎಲ್ಲ ಪ್ರದೇಶಗಳ, ಎಲ್ಲ ಕ್ಷೇತ್ರಗಳ, ಎಲ್ಲ ವಯೋಮಾನದ ಮಹಿಳೆಯರು ಬರವಣಿಗೆಯ ಕಲೆಯಲ್ಲಿ ತೊಡಗಿಕೊಂಡರೆ ಕನ್ನಡ ಮಹಿಳಾ ಸಾಹಿತ್ಯದಲ್ಲಿ ನವನವೀನ ಪ್ರವಾಹಗಳು ಸೇರಿಕೊಂಡು ಸಮೃದ್ಧಿಯನ್ನು ತರುತ್ತವೆ ಎಂದು ನಾನು ಭಾವಿಸುತ್ತೇನೆ.
1: ಇದುವರೆಗೂ ಮಹಿಳಾ ಸಾಹಿತ್ಯದ ಹೊಸ ಅಲೆಗಳು ಈ ಕುರಿತು ಮಾತನಾಡಿದವರು ಮಾಲತಿ ಪಟ್ಟಣಶೆಟ್ಟಿ.

0: ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ ನಮನ ನಮನ.
1: ಪ್ರತಿ ಭಾನುವಾರ ಬೆಳಿಗ್ಗೆ 11:00 ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
2: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
1: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
3: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
1: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
0: ಕೇಳ್ತಿದ್ದೀರಾ ಚಿತ್ರದುರ್ಗ ಆಕಾಶವಾಣಿ 102.6 FM.
1: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
4: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
5: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
4: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
6: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ.

0: ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಇನ್ನು ಮುಂದೆ ಕೇಳಿ. ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಹಾಗಾದರೆ 8 ಗಂಟೆಗೆ ಸಮಯ ಆಯಿತು, ಜನರಂಜನೆ ಕಾರ್ಯಕ್ರಮ ಶುರು ಆಯಿತು. ಹಾಗಾದರೆ ನೀವೆಲ್ಲ ಏನು ಮಾಡಬೇಕು? ಹಾಗಾದರೆ ರೆಡಿಯಾಗಿ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 944840420273, ಮತ್ತೊಂದು ಮೊಬೈಲ್ ಸಂಖ್ಯೆ 914190972 9448640273 ಆ್ಯಂಡ್ 9141970272. ಹಾಗೆ ನಮ್ಮ ಕೇಳುಗರು ಬುಧವಾರ ಹಾಗೂ ಗುರುವಾರ ಮಾಡಿದಂಥ ಕೇಳುಗರು ಜನರಂಜನೆ ಕಾರ್ಯಕ್ರಮದಲ್ಲಿ ಮತ್ತೆ ಕರೆ ಮಾಡುವಂತಿಲ್ಲ. ಯಾಕಂದರೆ ಸಾಕಷ್ಟು ಜನ ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನೀವೆಲ್ಲ ಅವರಿಗೆ ಅವಕಾಶವನ್ನು ಕೊಡಿ ಅಂತ ನಾನು ತಮ್ಮಲ್ಲಿ ವಿನಮ್ರವಾಗಿ ಮನವಿಯನ್ನು ಮಾಡ್ಕೋತಾ ಇದ್ದೇನೆ. ಹೀಗೆ ಜನರಂಜನೆ ಕಾರ್ಯಕ್ರಮದಲ್ಲಿ ನೀವು ಕೇವಲ ನಿಮ್ಮ ಹೆಸರು ಅಷ್ಟೇ ಹೇಳಬಹುದು. ನಿಮ್ಮ ಬಿಟ್ಟರೆ ನೀವು ಯಾವುದೇ ನಿಮ್ಮ ಕುಟುಂಬದ ಹೆಸರಾಗಲಿ ಸ್ನೇಹಿತರ ಹೆಸರಾಗಲಿ ಹೇಳುವಂತಿಲ್ಲ. ಬೇಕಾದರೆ ಆ ಚಲನಚಿತ್ರದ ಬಗ್ಗೆ ನೀವು ಸ್ವಲ್ಪ ಮಾಹಿತಿಯನ್ನು ಸಹ ಕೊಡಬಹುದು. ನಮ್ಮ ಮೊದಲನೇ ಕಾಲರ್ ಯಾರು, ಬನ್ನಿ ಮಾತಾಡ್ಸೋಣ. ಹಾಗೆ ನೀವು ನೇರವಾಗಿ ಮಾತಾಡ್ತಾ ನಿಮ್ಮ ಮೆಚ್ಚಿನ ಹಾಡನ್ನು ಕೇಳಬಹುದು. ಹಾಗೆ ನಮ್ಮಲ್ಲಿ ಲಭ್ಯವಿರುವ ಚಿತ್ರದ ಗೀತೆಗಳನ್ನು ಕೇಳಿ ಅಂತ ತಮ್ಮಲ್ಲಿ ಮನವಿ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಿದ್ದಾರೆ? ಮೊದಲನೇ ಕರೆ ಅಮೃತ ರಮೇಶ್ ಅವರು. ಬಹಳ ದಿನದ ಮಟ್ಟಿಗೆ ತಮ್ಮ ಧ್ವನಿ ಕೇಳಿ ಬಹಳ ಸಂತೋಷ ಆಯ್ತು. ಹೇಳಿ, ಯಾವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ತಮಗೆ ಇಷ್ಟ?
1: ಬಡವರ ಬಂದು ಫಿಲಮ್ ಅಲ್ಲಿ ಸರ್
0: ಲೈನ್ ಸಿಕ್ಕಿದ್ದಕ್ಕೆ ಖುಷಿ ಆಗ್ತಿದೆ. ಖುಷಿಯಲ್ಲಿ ಬಡವರ ಬಂದ ಕೇಳಿದ್ರಿ?
1: ಇಲ್ಲ, ಅದು ನಿನ್ನ ಕಂಗಳ ಬಿಸಿ ಹನಿಗಳು ಅಂತ ಇದೆಯಲ್ಲ ಸರ್,
0: ಬಹಳ ಒಳ್ಳೆ ಹಾಡು ಅದು. ಆ ಹಾಡಲ್ಲೂ ಸಹ ಒಂದು ಸಂದೇಶ ಇದೆ. ನೋಡಿದಿರ ಚಿತ್ರನ?
1: ತುಂಬಾ ಸರಿ ನೋಡಿದೀನಿ, ಯಾಕೋ ಅನಿಸ್ತು ಸರ್, ಅದಕ್ಕೆ ನೆನಪು ಮಾಡ್ಕೊಂಡು ಇದು ಖುಷಿ ಮರ್ತೇ.
0: ಓ, ಬಡವರ ಬಂದು ಚಿತ್ರದ ಗೀತನ ಕೇಳಿದಿರಿ, ಬಹಳ ಒಳ್ಳೆಯ ಹಾಡು ಅನ್ನೋದು. ಆಯ್ತು, ಕೇಳಿ, ನಿಮ್ಮ ಮೆಚ್ಚಿನ ಹಾಡನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.

0: ಕೇಳಿದರೆ ಗಮನಿಸಿ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಲೂರು. ಬನ್ನಿ, ನಮ್ಮ ಮುಂದಿನ ಕರೆ ಕಾಲರ್ನ ಮಾತಾಡಿಸೋಣ. ಹಲೋ.
1: ಹಲೋ ಸರ್,
0: ನಮಸ್ಕಾರ, ಹೇಳಿ.
1: ನಾವು ರಂಗ ಸಮುದ್ರದಿಂದ ಬಸವರಾಜ ಸ್ವಾಮಿ.
0: ರಂಗ ಸಮುದ್ರ?
1: ಹೌದು ಸರ್.
0: ಏನ್ ಬಸವರಾಜ್ ಅವ್ರು ಏನ್ ಮಾಡ್ಕೊಂಡಿದ್ರಿ
1: ಸರ್? ನಮ್ದು ವ್ಯವಸಾಯ.
0: ನಿಮ್ಮ ಧ್ವನಿ ನನಗೆ ಹೊಸದು, ಹಾಗಾಗಿ.
1: ಹೌದು.
0: ಯಾವ ಹಾಡ್ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ
1: ಸರ್? ಈ ಬದುಕು ಬಂಗಾರವಾಯಿತು ಚಿತ್ರದಿಂದ ಜಗದೀಶ ಸರ್ವೇಶ ಅನ್ನೋದು ಹಾಡ್ ಹಾಕಿ.
0: ಜಗದೀಶ ಸರ್ವೇಶ, ಯಾಕೆ ಇಷ್ಟ ಆಯ್ತು ಈ ಹಾಡು ತಮ್ಗೆ?
1: ಚೆನ್ನಾಗಿದೆ ಸರ್.
0: ದೇವರಾಡ್ ಅಂತ ಇಷ್ಟ ಆಗಿದೆ, ಅದಕ್ಕೆ
1: ದೇವರಾಡ್. ಹೌದು ಸರ್, ದೇವರಾಡ್ ಅಂತ.
0: ಬಸವರಾಜ್ ಅವರು ಯಾವಾಗ ಯಾವ ಕಾರ್ಯಕ್ರಮಗಳು ಕೇಳ್ತೀರಿ? ನಿಮ್ಮ ಧ್ವನಿ ಹೊಸದು.
1: ಎಲ್ಲಾ ಕಾರ್ಯಕ್ರಮಗಳು ಕೇಳ್ತೀವಿ ಸರ್.
0: ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ? ಅಲ್ಲಿ ಯಾವ್ದೋ ಒಂದು ಧ್ವನಿ ಪದ ಬಂದ ಬಹಳ ಇಷ್ಟ ಅಂತ ಹೇಳ್ತಾ ಇದಾರೆ. ಹಾಗಾಗಿ ಪದ ಬಂದ, ಅವರು ಪದ ಬಂದ ಕೇಳ್ತಾರೆ. ನೀವೆಲ್ಲ ಕಾರ್ಯಕ್ರಮಗಳು ಕೇಳ್ತೀರಿ?
1: ಇಲ್ಲ ಸರ್, ನಾನು ಕೆಲವೊಮ್ಮೆ ಪದಭಂಗ ಬಗ್ಗೆ ಕರೆ ಮಾಡಿದ್ದೀನಿ. ಹೌದು ಸರ್.
0: ಆಯ್ತು ಆಯ್ತು, ನಿಮ್ಮ ಹಾಡು ಪ್ರಸಾರ ಆಗುತ್ತೆ, ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ.
1: ಓಕೆ ಸರ್.

0: Hello. Hello.
1: Hi, Namaste, sir.
0: Namaste. Samesro.
1: Sir,
0: Dhananjay Nayak or Yava Hadu Beku within a character model?
1: Sir, Kadamba in Kadamba Dilla.
0: Lekhalagire Ramani Tandana?
1: Rekalagire Ramani Tandana. Rekalagire Tanda.
0: Rekalagire Tanda. Kadamba. Kadamba Dali? Yeah, hard big tamge. Hello. Hello. Gurudhani. Hello. Hello.
2: Hello.
0: Namaskara.
2: Hello, Namaste, sir.
0: Hello, Tamisri. Nadel
2: in the Manjula, sir.
0: Manjula.
2: ಹೌದು ಸರ್.
0: ಯಾವ ಹಾಡು ಬೇಕು ತಮಗೆ?
2: ಜೀವನ ನದಿಯಿಂದ ಕಾವೇರಿ ಹಾಕ್ತಾನ್
0: ಜೀವ ನದಿ. ಕಾವೇರಿ ಕನ್ನಡ ನಾಡಿನ ಜೀವ ನದಿ ಕಾವೇರಿ.
2: ಕನ್ನಡ ನಾಡಿನ ಜೀವ ನದಿ ಕಾವೇರಿ.
0: ಯಾಕೆ ಇಷ್ಟ ಆಯ್ತು ಈ ಹಾಡು ತಮಗೆ?
2: ಚೆನ್ನಾಗಿದೆ ಸರ್. ಅದಕ್ಕೆ ನೀರು ಮುಖ್ಯ ಸರ್. ರೈತರಿಗೆ ನಮಗೂ ಎಲ್ಲರಿಗೂ ನೀರಿದ್ರೆ ಉತ್ತಮ ಸರ್.
0: ಹಾಗಾಗಿ ನೀರು ಮುಖ್ಯ. ಹಾಗೆ ಕಾವೇರಿ ನದಿನ ನೆನೆಸ್ಕೊಂಡು ನೀವು ಹಾಡನ್ನ ಕೇಳ್ತಿದ್ರಿ.
2: ಹೌದು ಸರ್.
0: ಆಯ್ತು, ಕೇಳಿ. ನಿಮ್ಮ ಮೆಚ್ಚಿನ ಹಾಡು ಪ್ರಸಾರ ಆಗುತ್ತೆ. ಧನ್ಯವಾದಗಳು ಸರ್.

0: ಧನಂಜಯ್
1: ಸರ್, ನೀವು ಕಟ್ ಆಗಿ ನಿಮ್ದೇ ಕಟ್ ಆಗಿದೆ ಸರ್. ಅಲ್ಲ ಸರ್, ಸರ್ ಅಂತ ಕದಂಬಿಂದ ಯಾಮಿನಿ ಅಂತ ಹಾಡಿದ್ರೆ ಅಖಿಲ್ ಸರ್ ಅಂತ ಹೇಳ್ಬೇಕಾಗಿತ್ತು.
0: ಕಟ್ ಮಾಡ್ಬಿಟ್ರೆ ಹಂಗೆ ಕಟ್ ಆಯ್ತು, ನಿಮ್ ಧ್ವನಿನ ಕೇಳಿಲ್ಲ.
1: ಇಲ್ಲ ಸರ್, ಇಲ್ಲಿ ಇವ್ರು ಎಷ್ಟು ನಿಮ್ ಕೇಳೋರ್ ಹೇಳ್ತಿದ್ರು, ನಿಮ್ ಅವ್ರು ಮಾತಾಡ್ತಿದ್ದಾರೆ ನೀವ್ ಮಾತಾಡ್ತಿದ್ದ ಅಂತ ಹೇಳಿದ್ರು. ಆಗ್ಬಿಡಿ ಸರ್, ಬೈ ಮಿಸ್ಟೇಕ್ ಆಗಿದೆ.
0: ಕೊನೆಗೂ ಪ್ರಯತ್ನ ಪಟ್ರಿ, ಬಹಳ ಖುಷಿ ಆಯ್ತು ನನಗೆ.
1: ಹೌದು ಸರ್, ಅದೇ ಸರ್,
0: ಕದಂಬ
1: ಫಲ ಇರುತ್ತಲ್ಲ ಸರ್,
0: ಪ್ರಯತ್ನ ಪಡಬೇಕು. ಗುಡ್ ಅದು. ಯಾಮಿನಿ ಯಾಕೆ ಇಷ್ಟ ಆಯ್ತು ಹಾಡು? ಈ ಚಿತ್ರ ನೋಡಿದ್ರಿ ನೀವು? ವರ್ಧನ್ ಭಾನುಪ್ರಿ ಅವರ ನಟನೆ ಬಹಳ ಅದ್ಭುತವಾಗಿದೆ ಇದು ಚಿತ್ರ. ಅದಕ್ಕಾಗಿ ಇಷ್ಟ ಆಯ್ತಾ? ಹಾಗಾಗಿ ಹಾಡು ಕೇಳಿದಿರಿ. ಪ್ರಸಾರ ಆಗ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮ್ಮಿ.
1: ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ.

0: ಹಲೋ
1: ಹಲೋ ಸರ್
0: ನಮಸ್ಕಾರ ಹೇಳಿ ತಮ್ಮ ಹೆಸರು
1: ತೀರ್ಥ ಪ್ರಸಾದ್
0: ತೀರ್ಥ ಪ್ರಸಾದ್
1: ದೊಡ್ಡ ಮೇಟಿ ಕುರಿಕೆ ಸರ್ ಅರಸೀಕೆರೆ ತಾಲೂಕಿನವರು
0: ತೀರ್ಥ ಪ್ರಸಾದ್ ನಿಮ್ಮ ಹೆಸರು ಬಹಳ ಚಂದ ಇದೆ
1: ಸರ್ ನಮ್ಮ ಅಜ್ಜ ರೈಟರ್ ಸರ್ ಹೆಸರು
0: ಏನ ತೀರ್ಥ ಪ್ರಸಾದ್ ಅಂದ್ರೆ ಅರ್ಥ
1: ಅದೇ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಸರ್
0: ಅದಕ್ಕೆ ತೀರ್ಥ ಪ್ರಸಾದ್ ಅಂತ
1: ಮಾಡಾಳ ಗೌರಮ್ಮ ಅಂತ ಫೇಮಸ್ ಹಾಸನ್ ಡಿಸ್ಟಿಕ್ ಅಲ್ಲಿ ಇದೆ ಸರ್ ಅರಸೀಕೆರೆ ತಾಲೂಕ್ ಹತ್ರ ದೊಡ್ಡ ಮೇಟಿ ಕುರಿಕೆ ಅಂತ ನಿಮ್ಮ
0: ಚಿತ್ರದುರ್ಗದಲ್ಲಿ ಒಂದು ಮೇಟಿ ಕುರಿಕೆ ಇದೆ ಹೌದು ಹೌದು ಹಿರಿಯೂರು ತಾಲೂಕಿನಲ್ಲಿ ಇದೆ ಮೇಟಿ ಕುರಿಕೆ ಗ್ರಾಮ ಬಹಳ ಸಂತೋಷ ಆಯ್ತು ತೀರ್ಥ ಪ್ರಸಾದ್ ಒಂಥರ ಚೆನ್ನಾಗಿದೆ ಹೆಸರು ತಮ್ಮ ಹೆಸರು ಯಾವ ಹಾಡು ಬೇಕು ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಗೆ ಸ್ವಯಂವರ ಜಗವೇ ಒಂದು ಸ್ವಯಂವರ ನಲ್ಲಿ ನೀವು ಎಷ್ಟು ಕೋಟಿಗೆ ಒಬ್ಬ ಪ್ರಿಯ ಸಖಿ ಅದ ಹಳೆದೇ ಹಳೆದಲ್ಲೇ ಪಿ ಬಿ ಶ್ರೀನಿವಾಸ್ ಅವರು ಹಳೆದು ಕೋಟಿಗೆ ಒಬ್ಬ ಪ್ರಾಣ ಸಖಿ ಮತ್ತೆ ಮಿಲ್ಕಿ ಬಾಯ್ ಮತ್ತೆ ಮಾಡಿಗೆ ಕಣ್ಣ ಅಂಬಾರಿ ನಿನ್ನ ಕಣ್ಣ ಕನ್ನಡಿಯಲ್ಲಿ ಬೆಳುವಲದ ಮಡಿಯಲ್ಲಿ ಎಲ್ಲಾರ್ ಕಾಯೋ ದೇವರೇ ನೀನು ಇದೆ ಯಾಕೆ ಇಷ್ಟ ಆಯ್ತು ಈ ಹಾಡು ಒಳ್ಳೆ ಹಾಡೇ ಇದು
1: ಸರ್ ಸರ್
0: ಹೇಳಿ
1: ಹಲೋ ಹೇಳಿ ನಿಮ್ಮಲ್ಲಿ ಕಾರ್ಯಕ್ರಮ ವಚನ
0: ಚೆನ್ನಾಗಿರುತ್ತಾ
1: ಭಾವಗೀತೆ ಕೇಳ್ತೀರ ಒಂಬತ್ತು ಕಾಲಿಗೆ ಆಮೇಲೆ ಭಕ್ತಿ ಪ್ರಧಾನ ಚಿತ್ರಗೀತೆ ಆಗ್ತಿರ್ತದ ಸರ್ ಈಗ ಒಂಬತ್ತುವರೆಗೆ ಶುಕ್ರವಾರ ಪ್ರತಿ ಶುಕ್ರವಾರ
0: ಹೌದು
1: ಒಂದಿನ ಮಿಸ್ ಮಾಡಲ್ ಸರ್
0: ಎಲ್ಲ ಒಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೇಳ್ತೀರಿ ತಾವು
1: ಚರಣ ಪಲ್ಲವಿ ಮಾತ್ರ ಕರೆನೇ ಸಿಗಲ್ ಸರ್ ಭಾವಗೀತೆ ಜನಪದ ಗೀತೆ ಹೆಂಗಿರ್ತಾರ ಸರ್ ನೀವು ಆಗ್ತಿರಲ್ಲ ಹನ್ನೊಂದ್ ಗಂಟೆಲಿ ಪ್ರತಿ ದಿನ ಒಂದು ದಿನ ಮಿಸ್ ಮಾಡಲ್ ಸರ್ ಕಾರ್ಯಕ್ರಮಗಳು ಮಾತ್ರ
0: ಒಟ್ಟು ನಿಮ್ಮ ಗ್ರಾಮೀಣ ಪ್ರದೇಶದವರಿಗೆ ಹೆಚ್ಚಿನ ಅನುಕೂಲ ಆಗಿದೆ ಮತ್ತೆ ಗ್ರಾಮೀಣ ಮಹಿಳೆಯರಿಗಾಗಿ ಮಹಿಳೆಯರಿಗೆ ಮತ್ತೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೆ
1: ಚೆನ್ನಾಗಿದೆ
0: ನಿಮ್ಮ ಮೆಚ್ಚಿನ ಹಾಡು ಪ್ರಸಾರ ಆಗ್ತದೆ ಕರೆ ಮಾಡಕ್ಕೆ ಧನ್ಯವಾದಗಳು ತಮಗೆ.

ಮನ್ಸರ್ ಮಾಡಿ ಅವರಿಷ್ಟದಂಗೆ ಆಡಾಗ್ ಬಿಟ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾ ಕೂಡ್ಬಿಟ್ರು. ಮನ್ಸರ್ ಮಾಡಿ ಅವರಿಷ್ಟದಂಗೆ ಆಡಾಗ್ ಬಿಟ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾ ಕೂಡ್ಬಿಟ್ರು. ನಿನ್ನ ಹೆಸರನ್ ಹೇಳ್ಕಂಡೆಷ್ಟೋ ಪಾಪ ಮಾಡ್ತಾರೆ. ನಿನ್ನ ಹೆಸರನ್ ಹೇಳ್ಕಂಡೆಷ್ಟೋ ಪಾಪ.

ಬೇಸಾಯಕ್ಕೆ ಕಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿಬಾರ್ದು, ಭಾಗ್ಯ ಮಾತ್ರ ಬೇಕು. ಬೇಸಾಯಕ್ಕೆ ಕಾಡದೆ

0: ಹಲೋ
1: ಹಲೋ
0: ಹಲೋ ನಮಸ್ಕಾರ ಹಲೋ ಹೇಳಿ ತಮ್ಮ ಹೆಸರು ಹೇಳಿ
1: ಅಂಬಿಕಾ ಸರ್
0: ಅಂಬಿಕಾ ಅವ್ರ ಎಲ್ಲಿಂದ ಯಾವ ಹಾಡು ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆ ನಿನ್ನುಸಿರೆ ನಿನ್ನುಸಿರೆ ನಿಮ್ಮ ಚಿತ್ರ ಇಲ್ಲಲ್ಲ ನಮ್ಮಲ್ಲಿ ಇಲ್ಲ ನಿಮ್ಮ ಹಾಡಿಲ್ಲ ಯಾವ ಹಾಡು ಇನ್ನೊಂದು ಇನ್ನೊಮ್ಮೆ ಹೇಳಿ ಭೂಪತಿ ಅದರಲ್ಲಿ ಯಾವ ಹಾಡು ಯಾಕೆ ಇಷ್ಟ ಆಯ್ತು ಈ ಭೂಪತಿ ಚಿತ್ರ ತಮಗೆ ಅವರು ಫ್ಯಾನ್ ಆಗಿ ಹಾಡು ಕೇಳ್ತಿದ್ರಿ ಓಕೆ ಕೇಳಿ ನಿಮ್ಮ ಮೆಚ್ಚಿನ ಹಾಡು ಬರ್ತಾ ಇದೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮಗೆ
1: ಥ್ಯಾಂಕ್ ಯು ಸರ್

0: ನಮ್ಮ ಕಾರ್ಯಕ್ರಮದ ಕೊನೆಯ ಕರೆ, ಬನ್ನಿ ಮಾತಾಡ್ಸೋಣ. ಹಲೋ, ಹಲೋ, ಹಲೋ, ಹಲೋ, ಮಾತಾಡಿ.
1: ಹಲೋ
0: ಹೇಳಿ, ತಮ್ಮ ಹೆಸರು ಹೇಳಿ.
1: ಹಲೋ ಸರ್.
0: ಹಾ, ನೇತ್ರ ನಟರಾಜ್.
1: ಚಿತ್ರದುರ್ಗದಿಂದ ನೇತ್ರ ನಟರಾಜ್ ಸರ್.
0: ನೇತ್ರ ನಟರಾಜ್ ಅವರಿಗೆ ಯಾವ ಹಾಡು ಬೇಕು
1: ಸರ್? ವಸಂತ ಕಾವ್ಯ ಇದರಲ್ಲಿ ಒಲವಿನ ಗೆಳತಿ ಅಂತ ಇದೆ ಸರ್ ಹಾಡು.
0: ವಸಂತ ಕಾವ್ಯ
1: ಸರ್.
0: ನಿಮ್ಮ ಹಾಡು ಸಿಗ್ತಾ ಇಲ್ಲ, ಬೇರೆ ಕೇಳಿ.
1: ಮೈನಾ ಚಿತ್ರದಿಂದ ನೋಡಿ ಸರ್. ಮೊದಲ ಮಳೆ ಅಂತ ಅಂತಿದೆ ಸರ್.
0: ಮೊದಲ ಮಳೆಯಂತೆ
1: ಸರ್.

0: ಯಾಕೆ ಇಷ್ಟ ಆಯ್ತು ಈ ಹಾಡು?
1: ಚೆನ್ನಾಗಿದೆ ಸರ್ ಸಾಂಗ್.
0: ಈ ಚಿತ್ರ ನೋಡಿದ್ರಿ?
1: ಇಷ್ಟ ಆಯ್ತು ಸರ್.
0: ಈ ಚಿತ್ರ ನೋಡಿದ್ರಿ?
1: ಹೌದು ಸರ್.
0: ಚಿತ್ರದಲ್ಲಿ ಮೆಸೇಜ್ ಇದೆ, ಅದನ್ನು ಗೊತ್ತಾಯ್ತಾ?
1: ಹೌದು ಸರ್, ಚೆನ್ನಾಗಿದೆ ಸರ್ ಸಾಹಿತ್ಯ.

ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 8:45:10. ಈಗ ಕೇಳಿ ವಚನಗಳು. ಮೊದಲಿಗೆ ಕೇಳಿ ಅಲ್ಲಮ ಪ್ರಭು ಅವರ ವಚನ ರಮೇಶ್ ಅತ್ರೇಯವರ ಧ್ವನಿಯಲ್ಲಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಕೇಳಿ ವಚನ ಭಂಡಾರಿ ಶಾಂತರಸ ಅವರ ವಚನ, ರವೀಂದ್ರ ಹೆಗಡೆ ಮರೂರು ಅವರ ಸ್ವರದಲ್ಲಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಅಲ್ಲಮ ಪ್ರಭು ಅವರ ವಚನ. ಹಾಡಿದ್ದಾರೆ ಶಿವಮೊಗ್ಗ ಎಲ್ ವೇಣುಗೋಪಾಲ್.

ಇದುವರೆಗೂ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 9 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.

ಕೆಳಗರಿಗೆ ಮನಸ್ಸಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಳೂರು. ಇನ್ನು ಭಾವಗೀತ ಕಾರ್ಯಕ್ರಮದಲ್ಲಿ ಜಿ ಪಿ ರಾಜರತ್ನಂ ಅವರ ರಚಿತ ಒಂದು ಭಾವಗೀತೆಯನ್ನು ಕೇಳೋಣ, ಮೈಸೂರು ಅನಂತಸ್ವಾಮಿ ಅವರ ಸ್ವರದಲ್ಲಿ.

ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಆಲಿಸಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9:30.

ಇಪ್ಪತ್ತೆರಡು ಸೆಕೆಂಡ್ಗಳು. ಇನ್ನು ಮುಂದೆ ಕೇಳಿ ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಟಿ ಎಸ್ ಭಗವತಿ ಹಾಗೂ ಸಂಗಡಿಗರವರ ಧ್ವನಿಗಳಲ್ಲಿ ಆದರ್ಶ ಸತಿ ಚಿತ್ರದ ಗೀತೆಯನ್ನು ಕೇಳೋಣ. ಕೋರ ಸೀತಾರಾಮ ಶಾಸ್ತ್ರಿ ಅವರ ರಚಿತ ಗೀತೆಗೆ ಆರ್ ಸುದರ್ಶನಂ ಹಾಗೂ ಆರ್ ಗೋವರ್ಧನಂ ಅವರ ಸಂಗೀತವಿದೆ.

ಕೆಳಗಡೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಬಾಲನಟನಾಗಿ ದೂರದರ್ಶನ ಕಾರ್ಯಕ್ರಮ ಸರಣಿ ಮಾಲ್ಗುಡಿ ಡೇಸ್ ಮೂಲಕ ಸ್ವಾಮಿ ಪಾತ್ರಕ್ಕೆ ರಾಷ್ಟ್ರೀಯ ಬಾಲನಟ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ಟರ್ ಮಂಜುನಾಥ್ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಳೂರು. ಇದು ಚೆಲ್ಲಿದ ರಕ್ತ ಚಿತ್ರದ ಗೀತೆ. ಕೇಳಿಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಸಂಗೀತ ಸತ್ಯಂ, ಸಾಹಿತ್ಯ ಚಿ ಉದಯಶಂಕರ್.

ಇದುವರೆಗೂ ಮುದ್ದಿನ ಮಾವ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದ್ದವರು ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಶ್ರೀರಾಮ್ ಅವರು ಹಾಡಿರುವ ವಿಜಯದಶಮಿ ಚಿತ್ರದ ಗೀತೆಯನ್ನು ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆಗೆ ದೇವ ಅವರ ಸ್ವರ ಸಂಯೋಜನೆ ಇದೆ.

ಇದುವರೆಗೂ ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 10 ಗಂಟೆಯಿಂದ 11 ಗಂಟೆವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದುವರೆಗೂ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಮುಕ್ತಾಯವಾಯಿತು. ಈಗ ಸಮಯ ಸರಿಯಾಗಿ 11:02. ಇನ್ನು ನಿಮ್ಮ ರೇಡಿಯೋ ಗೆಳೆಯ ಹೆಚ್ ಗಣೇಶ್ ಬಾಬುಗೆ ಇನ್ನು ನಮ್ಮ ನಿಲಯದ ನಾಳಿನ ಪ್ರಸಾರವು ಬೆಳಗ್ಗೆ 5:55 ದುರ್ಗೋದಯ ಪ್ರಸಾರದೊಂದಿಗೆ ಆರಂಭವಾಗುತ್ತದೆ. ಇನ್ನು ನಿಮ್ಮ ರೇಡಿಯೋ ಗೆಳೆಯ ಹೆಚ್ ಗಣೇಶ್ ಬಾಬುಗೆ ಅನುಮತಿ ಕೊಡಿ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಜೈ ಹಿಂದ್.